ಆಕಾಶವಾಣಿ ಮಂಗಳೂರು. ಇಂದು ಮಂಗಳವಾರ. 1948ನೇ ರಾಷ್ಟ್ರೀಯ ಶಕವರ್ಷದ ಆಷಾಢ ಮಾಸದ 9ನೆಯ ದಿನ, ಅಂದರೆ 2026ನೆಯ ಇಸವಿ ಜೂನ್ ತಿಂಗಳ 30ನೆಯ ತಾರೀಖು. ಈಗ ಸಮಯ 5:58:38. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಲಯದ ಪರವಾಗಿ ನಾನು ಮಂಜುಳಾ ಪ್ರವೀಣ್ ಚಿಟ್ಟಿ ಮಾಡುವ ನಮಸ್ಕಾರಗಳು.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಕೇಳಿ ಚಿಂತನ ಎನ್ಎಸ್ ಗೋಖಲೆ ಅವರಿಂದ.
1: ಯಜಮಾನ ಬಹಳ ಆಕರ್ಷಕ ಶಬ್ದ. ಯಜಮಾನನ ಹೊಣೆಗಾರಿಕೆ ಎಷ್ಟೇ ಇದ್ದರೂ ಈ ಸ್ಥಾನ ಇಷ್ಟಪಡುವವರ ಸಂಖ್ಯೆಯೇ ಹೆಚ್ಚು. ಹಿಂದೆ ಅವಿಭಜಿತ ಕುಟುಂಬಗಳೇ ಇದ್ದಾಗ ಯಜಮಾನರ ಸಂಖ್ಯೆಯು ಕಡಿಮೆ ಇದ್ದರೂ ಕುಟುಂಬಗಳಿಗೆ ಅಗಾಧ ರಕ್ಷಣೆ ಇತ್ತು. ಇಂದೆಲ್ಲವೂ ವಿಭಜಿತ ಕುಟುಂಬಗಳು, ಕುಟುಂಬದ ಸದಸ್ಯರ ಸಂಖ್ಯೆಯೂ ಕಡಿಮೆ. ಹಿಂದೆ ಕುಟುಂಬಕ್ಕೆ ಓರ್ವ ಯಜಮಾನನಿದ್ದರೆ ಇಂದು ಕುಟುಂಬಕ್ಕೆ ಸಹ ಯಜಮಾನನಿರುವುದು ಇರಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಮುಂದುವರೆದುಕೊಂಡು ಬಂದಿರುವ ಅಳಿಯ ಸಂತಾನ ಪದ್ಧತಿಯ ಕುಟುಂಬಗಳ ಯಜಮಾನ ವಯಸ್ಸಿನಲ್ಲಿ ಹಿರಿಯವನೇ ಆಗಿರಬೇಕೆಂದೂ ಇಲ್ಲ. ಏನಿದ್ದರೂ ಕುಟುಂಬದ ಯಜಮಾನನೆಂದರೆ ಆ ಕುಟುಂಬದ ನಾಯಕನೆಂದೇ ಅರ್ಥ. ಕುಟುಂಬದ ಯಜಮಾನ ಯೋಗ್ಯನಿದ್ದಲ್ಲಿ ಅಂತಹ ಕುಟುಂಬಗಳ ಸಮೂಹವು ಉತ್ತಮ ನಾಯಕನನ್ನೇ ಪಡೆದೀತು. ಇಂತಹ ಉತ್ತಮ ನಾಯಕರ ಸಂಖ್ಯೆ ಜಾಸ್ತಿಯಾದಾಗ ಆ ಸಮಾಜ, ಸಮುದಾಯವು, ಕೊನೆಗೆ ರಾಷ್ಟ್ರವೂ ಉತ್ತಮ ಸಂಸ್ಕಾರಯುತ ನಾಯಕರನ್ನು ಹೊಂದುವುದು ಸಾಧ್ಯವಾಗಬಹುದು. ಉತ್ತಮ ಯಶಸ್ವಿ ಯಜಮಾನನಾಗಲು 18 ಅಂಶಗಳ ಮಾರ್ಗಸೂಚಿ ಹಿರಿಯರಿಂದ ಹೇಳಲ್ಪಟ್ಟಿದೆ. ಸದಾ ಗಮನ ನೀಡಲೇಬೇಕಾದ ವಿಷಯಗಳು ಈ ಮಾರ್ಗಸೂಚಿಯಂತೆ ಹೀಗಿವೆ: ಅತಿಥಿ ವಿಬುಧ ಮೈತ್ರಿ, ರಾಜಸೇವಾಗ್ನಿಹೋತ್ರಿ, ಪಶು ಕೃಷಿ ಧನ ವಿದ್ಯಾ, ಬಾಲಭಾರ್ಯಾಚ ದಾಸಾಹ, ಗ್ರಹ ಗೃಹ ಋಣ ರೋಗ ಲೋಕವಾರ್ತೇಂದ್ರಿಯಾಣಾಂ ಕ್ಷಣಮಪಿಚ ಮುಪೇಕ್ಷಾ ಕುರ್ವತೆ ಕಾರ್ಯನಾಶಃ, ಇವುಗಳ ಬಗ್ಗೆ ಸ್ವಲ್ಪ ಉಪೇಕ್ಷೆ ಮಾಡಿದರೂ ಕೆಲಸವೇ ಕೆಡುತ್ತದೆ ಎಂದು ಹೇಳಲಾಗಿದೆ. ಈ 18 ವಿಚಾರಗಳ ಬಗ್ಗೆ ಸ್ವಲ್ಪ ವಿಮರ್ಶಿಸೋಣ. ಅತಿಥಿಗಳ ಬಗ್ಗೆ ಆದರವನ್ನು, ಸೌಜನ್ಯವನ್ನು ಹೊಂದಿರಬೇಕು. ತನ್ನ ಬಗ್ಗೆ ಇತರರ ಅಭಿಪ್ರಾಯ ತಿಳಿಯಲು ಇದೊಂದು ಮೂಲವೆಂದೂ ಅರಿತಿರಬೇಕು. ವಿದ್ವಾಂಸರ ಬಗ್ಗೆ ಗೌರವವಿರಬೇಕು. ಇದರಿಂದ ಸಮಾಜದಲ್ಲಿ ತನ್ನ ಬಗ್ಗೆ ಸದಭಿಪ್ರಾಯ ರೂಪಿಸಿಕೊಳ್ಳಬಹುದು. ಮಿತ್ರರು, ಇಲ್ಲಿ ತನ್ನ ಉತ್ಕರ್ಷ ಸಂತೋಷವನ್ನೇ ಬಯಸುವ ಮಿತ್ರನನ್ನು ಗುರುತಿಸಿಕೊಳ್ಳುವುದು ಬಹಳ ಮುಖ್ಯ. ಇಂತಹವನೊಂದಿಗೆ ತನ್ನ ಸಂತೋಷ ದುಗುಡಗಳನ್ನು ಹಂಚಿಕೊಳ್ಳುತ್ತಾ ಪರಸ್ಪರ ಸಮಾಲೋಚನೆಯಿಂದ ಎಂತಹ ಸಮಸ್ಯೆಗಳಿಗಾದರೂ ಪರಿಹಾರ ದೊರಕಿಸಿಕೊಳ್ಳಬಹುದು. ರಾಜಸೇವಕರು ಅಂದರೆ ಇಂದು ವಿವಿಧ ಸರಕಾರಿ ಇಲಾಖೆಗಳ ಹಾಗೂ ಸಂಘ ಸಂಸ್ಥೆಗಳ ಸಿಬ್ಬಂದಿ ನೌಕರರು ಎಂದು ತಿಳಿಯಬೇಕು. ಸನ್ನಿವೇಶಕ್ಕೆ ತಕ್ಕಂತೆ ಸೌಹಾರ್ದತೆಯಿಂದ ಇದ್ದು ಇವರನ್ನು ಯಾವ ಕಾಲಕ್ಕೂ ಎದುರು ಹಾಕಿಕೊಳ್ಳಬಾರದು. ಅಗ್ನಿಹೋತ್ರಿ ಎಂದರೆ ಪ್ರಕೃತತ ವರ್ತಮಾನ ಕಾಲದಲ್ಲಿ ಲೋಕಕಲ್ಯಾಣಕ್ಕಾಗಿ ನಿಸ್ವಾರ್ಥತೆಯಿಂದ ದುಡಿಯುವವರು ಎಂದರ್ಥ. ಇವರಿಗೂ ಯಥಾಶಕ್ತಿ ನೆರವಾಗಬೇಕು. ಪಶು ಕೃಷಿ ಇದು ಆಯಾ ಕುಟುಂಬದ ಪ್ರಧಾನ ಆದಾಯ ಮೂಲವೆಂದು ತಿಳಿದು ಗಮನದ ಬಗ್ಗೆ ನೆನಪಿಸಿದೆ. ಪಶು ಎಂದರೆ ಕುಟುಂಬದೊಂದಿಗೆ ಪೂರಕವಾಗಿರುವ

0: ಹಕ್ಕುಗಳೆಂದು ತಿಳಿದು ಇವುಗಳ ಬಗ್ಗೆಯೂ ಗಮನ ಇರಲಿ ಎಂದು ಸೂಚಿಸಿದೆ. ಧನ, ಕುಟುಂಬದ ಆದಾಯವೇನು, ವೆಚ್ಚವೇನು, ಸಾಲ ಇದೆಯೇ, ಇದ್ದರೆ ಮರುಪಾವತಿ ಹೇಗೆ ಸಾಗಿದೆ, ಉಳಿತಾಯವೇನಿದೆ, ಮುಂದಿನ ಯೋಜನೆಗಳ ಬಗ್ಗೆ ವ್ಯವಸ್ಥೆಯನ್ನು ಇತ್ಯಾದಿ ಬಜೆಟ್ ಮಾಡಿಕೊಳ್ಳಲು ಇಲ್ಲಿ ವ್ಯವಸ್ಥೆ ಹೇಳಿದೆ. ವಿದ್ಯಾ ಕಲಿಯುವಿಕೆ ನಿರಂತರವಾಗಿ ಸಾಗಬೇಕಾದ ಪ್ರಕ್ರಿಯೆ. ಪ್ರತಿಯೋರ್ವನ ಕೊನೆಯವರೆಗೂ ಆತ ಕಲಿಯಲಿಕ್ಕೆ ಇರುತ್ತದೆ. ಹೀಗೆ ತನ್ನ ಹಾಗೂ ಕುಟುಂಬದವರಿಗೆ ಆಗಬೇಕಾದ ಜ್ಞಾನಾರ್ಜನೆ ಯಾವ ಯಾವ ಕ್ಷೇತ್ರ, ಈ ಬಗೆಯ ಚಿಂತನೆ ಯಜಮಾನನ ಹೊಣೆಗಾರಿಕೆ. ಕುಟುಂಬದ ಮಕ್ಕಳ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ, ಹಾಗೆಯೇ ತನ್ನ ಸಹಧರ್ಮಿಣಿ, ಬಹುಶಃ ಬಹಳಷ್ಟು ತ್ಯಾಗಜೀವಿ ಆಕೆ ಇರಬಹುದು, ಆಕೆಯ ಬಗ್ಗೆಯೂ ಗಮನ ಅವಶ್ಯ. ಒಂದಿಗೆ ತನ್ನ ವ್ಯವಹಾರಗಳಿಗಾಗಿ ನೆಚ್ಚಿಕೊಂಡಿರುವ ಕಾರ್ಮಿಕರು, ಸಿಬ್ಬಂದಿ, ಈ ಬಗ್ಗೆ ಹೆಚ್ಚಿನ ನಿಗಾ ಸದಾ ಬೇಕು. ಅವರು ಎದುರು ಬೀಳದ ಹಾಗೆ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಲು ಅವರಿಗೆ ನೀಡಬೇಕಾದ ಸವಲತ್ತುಗಳ ಬಗ್ಗೆ ಯೋಜನೆ ಬೇಕೇ ಬೇಕು. ಕುಟುಂಬದ ಗ್ರಹಚಾರ ದೋಷದ ಬಗ್ಗೆ, ತನ್ನ ಮನೆಯ ಬಗ್ಗೆ ಗಮನ ನೀಡಬೇಕು. ಪರಿಹಾರ ದುರಸ್ತಿಗಳನ್ನು ಚಿಂತಿಸಬೇಕು. ಸಾಲ ಕಾಯಿಲೆಗಳ ಬಗ್ಗೆ ವಿಚಾರಣೆ, ಪರಿಹಾರಕ್ಕೆ ಕಾರ್ಯೋನ್ಮುಖತೆ ಬೇಕೇ ಬೇಕು. ಲೋಕವಾರ್ತೆ ಎಂದರೆ ತನ್ನ ಸುತ್ತಮುತ್ತಲಿನ ವಿದ್ಯಮಾನಗಳನ್ನು ಅರಿತು ಇನ್ನೊಬ್ಬನಿಂದ ಮೋಸ ಹೋಗದಂತೆ ತಿಳಿದವನಾಗಿರಲು ವ್ಯವಸ್ಥೆ ಬೇಕು. ಕೊನೆಗೆ ಆದರೆ ಬಹಳ ಮುಖ್ಯವಾಗಿ ಇಂದ್ರಿಯಗಳ ಬಗ್ಗೆ ಎಚ್ಚರಿಕೆ. ಅವುಗಳಿಗೆ ತಾನು ದಾಸನಾಗದಂತೆ ಹಾಗೂ ತನ್ನ ಅಂಕೆಯಲ್ಲಿ ಇವು ಇರುವಂತೆ ನೋಡಬೇಕಾದುದು ಅತಿ ಅವಶ್ಯ. ಹೀಗೆ ಎಲ್ಲ ವಿಚಾರಗಳ ಬಗ್ಗೆ ಸದಾ ಜಾಗೃತನಾಗಿ ವ್ಯವಹರಿಸುವ ವ್ಯಕ್ತಿ ಉತ್ತಮ ಯಜಮಾನ ನಾಯಕನಾಗಲು ಸಾಧ್ಯ. ಅಂತಹ ಯಜಮಾನ ನಾಯಕತ್ವ ನಮಗೆ ಸದಾ ಸಿಗಲಿ ಎಂದು ಹಾರೈಸೋಣ.
1: ಇದುವರೆಗೆ ಎನ್ಎಸ್ ಗೋಖಲೆ ಅವರಿಂದ ಚಿಂತನ ಕೇಳಿದಿರಿ.

ಹೇಗೆ ದಾರಕ್ಕೆ ಪೋಣಿಸಿದ ಸೂಜಿ ಕಳೆದು ಹೋಗುವುದಿಲ್ಲವೋ ಹಾಗೆಯೇ ಸ್ವಚಿಂತನೆ ಇರುವ ಮನುಷ್ಯ ನಾಶವಾಗಲಾರ ಎಂದಿದ್ದಾರೆ ಭಗವಾನ್ ಮಹಾವೀರ. ನಿಸ್ವಾರ್ಥ ಮನೋಭಾವವೇ ಅಭಿವೃದ್ಧಿ ಹಾಗೂ ಉನ್ನತಿಗೆ ಸೂಕ್ತ ಮಾರ್ಗ ಎನ್ನುತ್ತದೆ ಭಗವದ್ಗೀತೆ.

ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಇನ್ನು ಮುಂದೆ 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಅಶ್ವಿನಿ ಮರಾಠೆ. ರೈತರಿಗೆ ಸಲಹೆ 6:50, 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ. ಇಂದಿನ ಕಾರ್ಯಕ್ರಮದಲ್ಲಿ ಮೂಲ ವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಟಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಡೆಸಿಕೊಡುತ್ತಾರೆ ಲತೀಶ್ ಪಾಲ್ದನೆ. 7:45 ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಕನ್ನಡ ಚಿತ್ರಗೀತೆಗಳು, 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:20 ಕನ್ನಡ ಚಿತ್ರಗೀತೆಗಳು, 10:00 ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ.

10:30 11:30 ಹೃದಯ ರಾಗ ಕೇಳುಗರ ನೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ, ಸಾಮಾಜಿಕ ಮಾಧ್ಯಮಗಳಿಂದ ನೀವು ಏನು ಹೊಸ ವಿಷಯಗಳನ್ನು ವಿದ್ಯೆಗಳನ್ನು ಕಲಿತುಕೊಂಡಿದ್ದೀರಿ? ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2226111 ಎಷ್ಟು

ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ, ಸಾಮಾಜಿಕ ಮಾಧ್ಯಮಗಳಿಂದ ನೀವು ಏನು ಹೊಸ ವಿಷಯಗಳನ್ನು ವಿದ್ಯೆಗಳನ್ನು ಕಲಿತುಕೊಂಡಿದ್ದೀರಿ? ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999, 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪೌಲ್ಸನ್ ಕೆಜೆ ಅವರ ಸಿತಾರ್ ವಾದನದಲ್ಲಿ ರಾಗ್ ನಟ್ ಭೈರವ್ ಕೇಳುವರೆ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ ನಾಟಕ ಫೋನಾಯಣ ಕೇಳುವರೆ. ರಚನೆ BR ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಸಂಚಿಕೆಯಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯೆ ಡಾಕ್ಟರ್ ದಾಕ್ಷಾಯಿಣಿ ರಾಮನಗೌಡರ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. ಈ ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ PM ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ ಇದು. 1:20 ಸ್ವರ ಮಾಧುರ್ಯ, ರವೀಂದ್ರ ಹೆಗಡೆ ಮೂರೂರು ಅವರು ಹಾಡಿರುವ ವಚನಗಳನ್ನು ಕೇಳಬಹುದು. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಕವಿತಾ ಪೌದ್ವಾಲ್ ಅವರು ಹಾಡಿರುವ ಭಜನ್ಸ್. ಇನ್ನು ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5:00 ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ. ಗುರುಗಳು ಡಾಕ್ಟರ್ ಮಧುಸೂದನ್ ಭಟ್, ವಿದ್ಯಾರ್ಥಿಗಳು ಶ್ರೀಧರ್ ಗಣೇಶ್ ಹೆಗ್ಡೆ ಮತ್ತು ಅನ್ನಪೂರ್ಣ. 5:45 ಕನ್ನಡ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡಗಳ ನಡುವೆ ನಡೆಯಲಿರುವ T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026ರ ಮೊದಲ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ವಾರ್ತಾ ಪ್ರಸಾರಗಳನ್ನು ಹೊರತುಪಡಿಸಿ ಪಂದ್ಯದ ಮುಕ್ತಾಯದವರೆಗೂ ಕೇಳುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು ಕೇಳಿ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಸಂತ ಶಿಶುನಾಳ ಶರೀಫರ ಒಂದು ತತ್ವಪದ.

0: ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಸಂತ ಶಿಶುನಾಳ ಶರೀಫರ ಒಂದು ತತ್ವಪದವನ್ನ ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಬಂಜೆತನಕ್ಕೆ ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ಅಶ್ವಿನಿ ಮರಾಠೆ.
1: ಚರಕಾಚಾರ್ಯರು ಒಂದು ಮಾತು ಹೇಳಿದ್ದಾರೆ, ಸೌಮನಸ್ಯಂ ಗರ್ಭಧಾರಣಾನಾಂ ಹೇಳಿ. ಸೌಮನಸ್ಯಂ ಅಂದರೆ ಮನಸ್ಸಿನ ಸ್ವಾಸ್ಥ್ಯ, ಅಥವಾ ದೇಹದ ಸ್ವಾಸ್ಥ್ಯವು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಮಾನಸಿಕ ಸ್ವಾಸ್ಥ್ಯವೂ ಆಗಿರುತ್ತದೆ. ಹಾಗಾಗಿ ಯಾರಾದರೂ ಈಗ ಮಗು ಬೇಕು ಅಂತ ಅಥವಾ ಅದರ ಯೋಚನೆಯಲ್ಲಿದ್ದವರು ಮೊದಲನೇದಾಗಿ ಮಾನಸಿಕವಾಗಿ ಯಾವುದೇ ಒತ್ತಡಗಳಿರಬಾರದು, ಅಥವಾ ಅವರ ಮಧ್ಯೆ ಒಳ್ಳೆಯ ಒಂದು ರಿಲೇಶನ್ಶಿಪ್ ಅಂತ ಹೇಳ್ತೇವೆ ಅದು ಇರುವುದು ತುಂಬ ಮುಖ್ಯವಾಗ್ತದೆ. ಒಂದಷ್ಟು ಈ ಜನರ ಅಭ್ಯಾಸ ಅಥವಾ ಹವ್ಯಾಸಗಳಿರ್ತದೆ, ಉದಾಹರಣೆಗೆ ಬೀಡಿ ಅಥವಾ ಸಿಗರೇಟ್ ಬಳಕೆ, ಅಂದರೆ ಧೂಮಪಾನ, ಅಥವಾ ಕುಡಿಯುವ ಚಟ ಇದ್ರೆ ಅಂದರೆ ಆಲ್ಕೋಹಾಲ್ ಬಳಕೆ, ಇವೆಲ್ಲ ಅಥವಾ ಡ್ರಗ್ಸ್, ಈ ಎಲ್ಲ ವಸ್ತುಗಳಿಂದಾಗಿ ಸಂತಾನಹೀನತೆಯು ಜಾಸ್ತಿ ಆಗ್ತಾ ಇದೆ ಇಂದು. ಇದಲ್ಲದೆ ಒಂದಷ್ಟು ಸಾರ್ವದೈಹಿಕವಾಗಿ ತೊಂದರೆಗಳಿದ್ದರೆ ಕೂಡ ಅಲ್ಲಿ ಸಂತಾನಹೀನತೆಯು ಕಾಣಿಸ್ಕೊಳ್ತದೆ. ಅಂದರೆ ಉದಾಹರಣೆಗೆ ಕ್ಷಯರೋಗ,

0: ಮುಂಚೆ ಅವತ್ತು ಒಮ್ಮೆ ಬಂದು ಹೋಗಿದ್ರೆ ಅವರಿಗೆ, ಅಥವಾ ಕೆಪ್ಪಟ್ರಾಯ ಹೇಳ್ತೇವೆ, ಇದು ಕೂಡ ಸಾಮಾನ್ಯವಾಗಿ ಪುರುಷರಲ್ಲಿ ಬಂದು ಹೋಗಿದ್ರೆ ಚಿಕ್ಕದ್ರಲ್ಲಿ ಅಥವಾ ಯಾವುದೋ ಒಂದು ಸಮಯದಲ್ಲಿ ಬಂದು ಹೋಗಿದ್ರೆ. ಅದಲ್ಲದೆ ಮಧುಮೇಹ ಅಥವಾ ಥೈರಾಯ್ಡ್ ಸಮಸ್ಯೆ, ರಕ್ತಹೀನತೆ ಇಂಥದ್ದೆಲ್ಲ ಸಾಮಾನ್ಯವಾದಂಥ ಕಾಯಿಲೆಗಳಿದ್ರೆ ಅಲ್ಲಿ ಗರ್ಭಧಾರಣೆಯು ಸ್ವಲ್ಪ ಕಷ್ಟವಾಗ್ತದೆ. ಇದಲ್ಲದೆ ಒಂದಷ್ಟು ಸಮಸ್ಯೆಗಳು ಹೆಂಗಸರಲ್ಲಿಯೂ ಕೂಡ ಅಂದರೆ ಮುಖ್ಯವಾಗ್ತದೆ. ಯಾಕೆಂದರೆ ಹೆಂಗಸರಲ್ಲಿ ಈ ಅಂಡಾಣುವಿನಲ್ಲಿ ಪ್ರತಿ ತಿಂಗಳು ಒಂದೊಂದು ಮೊಟ್ಟೆ ಒಡೆಯುವುದು, ಒಂದು ಸಲ ಬಲಬದಿಯಲ್ಲಿ ಆದರೆ ಇನ್ನೊಂದು ಸಲ ಎಡಬದಿಯಲ್ಲಿ ಆಗ್ತದೆ ಇದು. ಹಾಗೆ ಈ ಮೊಟ್ಟೆಗಳು ಮುಗಿತಾ ಬರ್ತದೆ, ಹಾಗಾಗಿ ಇದನ್ನು AMH ಅಂದರೆ ಆ್ಯಂಟಿಮುಲೇರಿಯನ್ ಹಾರ್ಮೋನ್ ಅಂತ ಹೇಳ್ತೇವೆ. ಹೆಂಗಸರಿಗೆ ವಯಸ್ಸಾಗ್ತಾ ಇದ್ದಾಗೆ ಇದು ಕಮ್ಮಿ ಆಗ್ತಾ ಬರ್ತದೆ. ಹಾಗಾಗಿ ಅದು ನಿಮ್ಮ ಒಂದು ಹೆಣ್ಣಿನ ಫಲವತ್ತತೆಯ ಬಗ್ಗೆ ತಿಳಿಸಿಕೊಡ್ತದೆ. ಅದಲ್ಲದೆ PCOD ಸಮಸ್ಯೆ ಇದ್ದರೆ, ಈ PCOD ಎರಡು ಥರ ಇರ್ತದೆ. ಒಂದರಲ್ಲಿ ಈ ಮೊಟ್ಟೆ ಬೆಳವಣಿಗೆಯಾಗಿ ಅದು ಕಾಲಕಾಲಕ್ಕೆ ಹೊರಗೆ ಬರ್ತಾ ಇರ್ತದೆ, ಇನ್ನೊಂದು ಥರದಲ್ಲಿ ಈ ಮೊಟ್ಟೆ ಬೆಳವಣಿಗೆ ಆಗದೆ ಅಲ್ಲಿಯೇ ಉಳಿತದೆ. ಈ ಎರಡನೇ ಥರದ ಸಮಸ್ಯೆ ಇದ್ದವರಿಗೆ ಸ್ವಲ್ಪ ಗರ್ಭಧಾರಣೆಯು ಅಸಾಧ್ಯವಾಗ್ತದೆ, ಅಥವಾ ಇದಕ್ಕೆ ಚಿಕಿತ್ಸೆಗಳಿವೆ ನಮ್ಮಲ್ಲಿ. ಇದಲ್ಲದೆ ಗರ್ಭಾಶಯದ ಸಮಸ್ಯೆಗಳಿದ್ದರೆ, ಉದಾಹರಣೆಗೆ ಈಗ ಗರ್ಭಾಶಯದ ಗಡ್ಡೆ ಫೈಬ್ರಾಯ್ಡ್ ಹೇಳ್ತೇವೆ, ಫೈಬ್ರಾಯ್ಡ್ಗಳು ಅಥವಾ ಪಾಲಿಪ್ ಈ ಥರ ಏನಾದರೂ ಸಮಸ್ಯೆ ಇದ್ದಲ್ಲಿ ಕಷ್ಟವಾಗಬಹುದು. ಅಲ್ಲದಿದ್ದರೆ ಗರ್ಭಾಶಯದ ನಾಳದಲ್ಲಿನ ಸಮಸ್ಯೆಗಳೇನಾದ್ರು ಇದ್ದರೆ, ಅಂದರೆ ಗರ್ಭಾಶಯದ ನಾಳದಲ್ಲಿ ಸೋಂಕು ಅಥವಾ ಯಾವುದೇ ತರಹದ ಬ್ಲಾಕೇಜ್. ಗರ್ಭಾಶಯದ ನಾಳ ಅಂದರೆ ಇಲ್ಲಿ ನಾವು ಫಾಲೋಪಿಯನ್ ಟ್ಯೂಬ್ಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಗರ್ಭಧಾರಣೆಯು ಕಷ್ಟವಾಗ್ತದೆ. ಇದಲ್ಲದೆ ಎಂಡೋಮೆಟ್ರಿಯೋಸಿಸ್ ಅಥವಾ ಗರ್ಭಾಶಯದ ಮುಖದ ಸೋಂಕು ಅಥವಾ ಯೋನಿ ಅಥವಾ ಜನನದ್ವಾರದಲ್ಲಿನ ಸೋಂಕು, ಈ ಎಲ್ಲ ಸಮಸ್ಯೆಗಳಿದ್ದಲ್ಲಿ ಗರ್ಭಧಾರಣೆಗೆ ಅಡ್ಡಿಯಾಗಬಹುದು.
1: ಇದುವರೆಗೆ ಆರೋಗ್ಯ ಮಂಥನ ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಬಂಜೆತನಕ್ಕೆ ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ಅಶ್ವಿನಿ ಮರಾಠೆ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಪ್ರಿಯ ಕೇಳುಗರೇ, ಗಮನಿಸಿ, ಈ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ಸಿಂಚನ. ಇಂದಿನ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಟಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಡೆಸಿಕೊಡುವವರು ಲತೀಶ್ ಪಾಲ್ದನೆ. ಆಕಾಶವಾಣಿ ಮಂಗಳೂರು, ಕೇಳಿ ರೈತರಿಗೆ ಸಲಹೆ.
1: ಭತ್ತ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಆಹಾರ ಪದಾರ್ಥವಾದ ಅನ್ನದ ಮೂಲ. ಭತ್ತದ ಬೇಸಾಯ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಿದೆ. ಆದರೆ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಅನೇಕ ಹೊಸ ಯಂತ್ರೋಪಕರಣಗಳ ಲಭ್ಯತೆ ಇದ್ದು ಅವುಗಳಿಂದ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದಲ್ಲದೆ ಶ್ರಮವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಇತರ ಬೆಳೆಗಳಿಗೆ ಹೋಲಿಸಿದರೆ ಭತ್ತ ಪಡೆಯಲು ಕೂಲಿ ಕಾರ್ಮಿಕರ ಅಗತ್ಯ ಹೆಚ್ಚು. ಇದಕ್ಕೆ ಮೂಲ ಕಾರಣ ಜಾಗತೀಕರಣದ ಫಲವಾಗಿ ಹೆಚ್ಚು ಕೃಷಿಕರು ಗ್ರಾಮೀಣ ಪ್ರದೇಶವನ್ನು ತೊರೆದು ಪಟ್ಟಣಕ್ಕೆ ಬರುತ್ತಿರುವುದರಿಂದಾಗಿ ಭತ್ತದ ಬೆಳೆ ಕಡಿಮೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಭತ್ತದ ಕೃಷಿ ಕಷ್ಟ ಸಾಧ್ಯವಾಗಿದೆ. ಈ ಸಮಸ್ಯೆಗೆ ಪರಿಹಾರ ಎನ್ನುವಂತೆ ಭತ್ತದ ಬೆಳೆಗಳಲ್ಲಿ ಹೆಚ್ಚು ಹೆಚ್ಚು ಉಪಕರಣಗಳನ್ನು ಉಪಯೋಗಿಸಿ ಕೃಷಿಯನ್ನು ಮಾಡಬಹುದು. ನಾಟಿ, ಕಳೆ, ಕೊಯ್ಲನ್ನು ಸರಾಗವಾಗಿ ಈ ಯಂತ್ರಗಳು ನಿರ್ವಹಿಸುತ್ತವೆ. ಭತ್ತದ ಭೂಮಿ ಸಿದ್ಧತೆಗೆ ಡಿಸ್ಕ್ ಹ್ಯಾರೋ ರೋಟೋವೇಟರನ್ನು ಉಪಯೋಗಿಸಬಹುದು. ಕಳೆ ತೆಗೆಯಲು ಕೋನೋವೀಡರ್ ಮತ್ತು ಪವರ್ ಕೋನೋವೀಡರ್ ಲಭ್ಯವಿವೆ. ಕಟಾವಿಗೆ ರಿಪ್ಪರ್ ಮತ್ತು ಕಾಮೆಂಡ್ ಹಾರ್ವೆಸ್ಟರನ್ನು ಉಪಯೋಗಿಸಿಕೊಳ್ಳಬಹುದು. ಭತ್ತದ ಬೆಳೆಯಲ್ಲಿ ಭೂಮಿ ಸಿದ್ಧತೆ ಬಹಳ ಮುಖ್ಯ ಹಂತ. ಜಾನುವಾರುಗಳ ಸಹಾಯದಿಂದ ಇದನ್ನು ಮಾಡುವಂತಹ ಕ್ರಮ ಇತ್ತು. ಇತ್ತೀಚಿನ ದಿನಗಳಲ್ಲಿ ಜಾನುವಾರುಗಳ ನಿರ್ವಹಣೆ ಕಷ್ಟಸಾಧ್ಯವಾಗಿದೆ. ಆದ್ದರಿಂದ ಪವರ್ ಟಿಲ್ಲರ್ ಮುಖಾಂತರ 1 ಎಕರೆ ಭೂಮಿ ಸಿದ್ಧತೆ ಮಾಡಲು ಕೇವಲ 2-2.5 ಗಂಟೆಗಳು ಸಾಕಾಗುತ್ತವೆ. ಆದರೆ ಜಾನುವಾರುಗಳ ಸಹಾಯದಿಂದ 1 ದಿನ ಇದಕ್ಕೆ ಹಿಂದೆ ಬೇಕಾಗುತ್ತದೆ.

0: ಆಗುತ್ತಿತ್ತು. ಸಾಂಪ್ರದಾಯಿಕ ನಾಟಿ ಪದ್ಧತಿಯಿಂದ ಒಂದು ಎಕರೆಗೆ ನಾಟಿ ಮಾಡಲು 12-15 ಆಳುಗಳ ಅವಶ್ಯಕತೆ ಇರುತ್ತದೆ. ಗಿಡದಿಂದ ಗಿಡಕ್ಕೆ ಈ ನಾಟಿಯಲ್ಲಿ ಸಮನಾದ ಅಂತರ ಕೂಡ ಇರುವುದಿಲ್ಲ, ಇದರಿಂದ ಇಳುವರಿ ಕುಂಠಿತವಾಗುತ್ತದೆ. ನಾಟಿ ಯಂತ್ರದ ಮುಖಾಂತರ ಇದಕ್ಕೆ ಪರಿಹಾರ ದೊರೆಯುತ್ತದೆ. ಅಲ್ಲದೆ 4-5 ಆಳುಗಳ ಸಹಾಯದಲ್ಲಿ ದಿನವಿಡೀ ಮಾಡಬಹುದಾದ ನಾಟಿ 2-2.5 ಗಂಟೆಗಳಲ್ಲಿ ಮಾಡಬಹುದು. ಆಳುಕಾಳುಗಳ ಸಂಖ್ಯೆಯನ್ನು ಕಡಿಮೆಗೊಳಿಸಬಹುದು. 20% ಸಸಿಗಳ ಉಳಿತಾಯ ಕೂಡ ಇದರಿಂದ ಸಾಧ್ಯ. ಕಳೆ ಇಲ್ಲದ ಬೆಳೆಯಿಲ್ಲ, ಆದರೆ ಸರಿಯಾದ ಸಮಯಕ್ಕೆ ಕಳೆ ತೆಗೆಯುವುದರಿಂದ ಬೆಳೆಗಳನ್ನು ಉತ್ತಮವಾಗಿ ಬೆಳೆಸಬಹುದು, ಇಳುವರಿ ಕುಂಠಿತವಾಗುವುದನ್ನು ತಡೆಗಟ್ಟಬಹುದು. ಕೂಲಿ ಆಳುಗಳ ಲಭ್ಯತೆ ಕಡಿಮೆಯಾದ್ದರಿಂದ ಕಳೆ ತೆಗೆಯುವ ಕೆಲಸ ಭತ್ತದಲ್ಲಿ ವಿಳಂಬವಾಗುತ್ತದೆ. ಇದಕ್ಕೆ ಕಳೆ ತೆಗೆಯುವ ಯಂತ್ರವನ್ನು ಬಳಸುವುದರಿಂದ 90% ಕೂಲಿ ಆಳುಗಳ ಸಮಸ್ಯೆಯನ್ನು ಉಳಿತಾಯ ಮಾಡಬಹುದು. ಸಮಯಕ್ಕೆ ಸರಿಯಾಗಿ ಕಟಾವು ಮಾಡುವುದರಿಂದ ಇಳುವರಿಯ ನಷ್ಟವನ್ನು ತಪ್ಪಿಸಬಹುದು. ಕೊಯ್ಲು ಮಾಡುವ ಸಂದರ್ಭದಲ್ಲಿ, ಸಾಗಾಣಿಕೆ ಸಂದರ್ಭದಲ್ಲಿ ತೆನೆ ಉದುರುವುದು ಇಳುವರಿಯಲ್ಲಿ ಇಳಿಕೆಗೆ ಪ್ರಮುಖ ಕಾರಣವಾಗಿರುತ್ತದೆ. ಇದಕ್ಕೆ ಪರಿಹಾರವೆಂದರೆ ಭತ್ತದ ಕಟಾವು ಯಂತ್ರ. ಈ ಯಂತ್ರದಿಂದ 1 ಎಕರೆ ಕಟಾವು ಮಾಡುವ ಸಮಯ ಕೇವಲ 1-1.5 ಗಂಟೆ ಮಾತ್ರ.
1: ರೈತರಿಗೆ ಸಲಹೆ ಕೇಳಿದಿರಿ.

ಪ್ರಿಯ ಕೇಳುಗರೇ, ಹೃದಯರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 11:30 ಇಂದಿನ ವಿಷಯ ಸಾಮಾಜಿಕ ಮಾಧ್ಯಮಗಳ ಮೂಲಕ ನೀವು ಏನೇನು ಹೊಸ ವಿದ್ಯೆಗಳನ್ನು ವಿಷಯಗಳನ್ನು ಕಲಿತುಕೊಂಡಿದ್ದೀರಿ? ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಹೃದಯರಾಗ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2299 9 2 2 2 6 1 1, STD ಕೋಡ್ 0824, ಮೊಬೈಲ್ ಸಂಖ್ಯೆ 8 2 7 7 0 3 8 0 0 0.

0: ಹಸ್ತಾಂತರಜಾಲೀಯ ಸಂದೇಶೆ ಪ್ರಧಾನಮಂತ್ರಿ ಅವದತ್ ಯತ್ ವಿಗತ ಪಂಚದಶ ವರ್ಷೇಷು ಉಭಯೋ ದೇಶಯೋ ಮಧ್ಯೆ ಸಂಬಂಧ ಸುದೃಢ ವಿಶ್ವಾಸೇನ ಸಂಯುಕ್ತ ಪ್ರಗತಿನಾ ಚ ಚಿಹ್ನಿತಃ ಅಸ್ತಿ. ಯದಾ ತು ಆಗಾಮಿ ಪಂಚಾಶತ್ ವರ್ಷಾಣಿ ನವಾನ್ವೇಷಣೇನ ಸುಸ್ಥಿರತಯಾ ಸಂಯುಕ್ತ ಸಮೃದ್ಧ್ಯಾ ಚ ನಿರ್ಧಾರಿತಾಃ ಭವಿಷ್ಯಂತಿ. ಸಹ ಸೆಷೆಲ್ಸ್ ದೇಶಸ್ಯ ಸ್ವಾತಂತ್ರ್ಯಸ್ಯ ಪಂಚಾಶತ್ತಮೆ ವರ್ಷೆ ರಾಷ್ಟ್ರೀಯ ದಿವಸಸ್ಯ ಸಮಾರೋಹೆ ಭಾಗಗ್ರಹಣಾಯ ಹರ್ಷಂ ಪ್ರಕಟಿತವಾನ್. ಶ್ರೀ ಮೋದಿ ಸೆಷೆಲ್ಸ್ ದೇಶಸ್ಯ ರಾಷ್ಟ್ರಪತ್ಯೆ ಡಾಕ್ಟರ್ ಪ್ಯಾಟ್ರಿಕ್ ಹರ್ಮಿನಿ ಇತ್ಯಸ್ಮೈ ಸೆಷೆಲ್ಸ್ ದೇಶಸ್ಯ ಸರ್ವಕಾರಾಯ ಜನಾನಾಂ ಚ ಸ್ನೇಹಾಯ ಧನ್ಯವಾದಂ ಅದದಾತ್. ರಾಷ್ಟ್ರೀಯ ನಿವೇಶಾವಸಂರಚನಾ ಕೋಶಸ್ಯ ನೀಫ್ ಇತ್ಯಸ್ಯ ಕೃತೆ ಸರ್ವಕಾರಸ್ಯ ಸಮಗ್ರ ಪ್ರತಿಬದ್ಧತಾ ಅಧುನಾ 60,000 crore rupees ಅಭವತ್. ಎತತ್ ಉಪಕ್ರಮಂ ಮೂಲಸೌಕರ್ಯಾಣಾಂ ಕೃತೆ ಅನ್ಯೇಷು ರಾಷ್ಟ್ರೀಯ ಮಹತ್ವಪೂರ್ಣೇಷು ಕ್ಷೇತ್ರೇಷು ಚ ಕೇಂದ್ರಸ್ಯ ನಿವೇಶ ಪ್ರತಿಬದ್ಧತಾಂ ಪ್ರದರ್ಶಯತಿ. ಕೇಂದ್ರೀಯ ಮಂತ್ರಿಮಂಡಲೇನ ಗತ ಸಪ್ತಾಹೆ ಆಧಾರಭೂತ ಸಂರಚನಾ ನಿವೇಶಸ್ಯ ಗತಿಂ ವರ್ಧಯಿತುಂ ದೇಶೆ ಸಂಸ್ಥಾಗತ ಮೂಲಧನಂ ಉತ್ಪ್ರೇರಯಿತುಂ ಚ ನಿಧೌ 30,000 crore rupees ಅತಿರಿಕ್ತ ನಿವೇಶ ಪ್ರತಿಬದ್ಧತಾನುಮೋದಿತ. ಕೇಂದ್ರೀಯ ಕೃಷಿ ಕೃಷಕ ಕಲ್ಯಾಣ ಮಂತ್ರಿ ಶಿವರಾಜ ಸಿಂಹ ಚೌಹಾನ ಅದ್ಯ ಆರಭ್ಯ ಪೂರ್ವೋತ್ತರಸ್ಯ ದ್ವಿದಿವಸೀಯ ಯಾತ್ರಾಯಾಂ ಭವಿಷ್ಯತಿ. ಶ್ರೀ ಚೌಹಾನ ಅಸಮ ರಾಜ್ಯಸ್ಯ ಗುವಾಹಾಟಿ ನಗರೆ ಉಚ್ಚಸ್ತರೀಯ ಸಮೀಕ್ಷಾ ಸಭಾಯಾ ಆಯೋಜನಂ ಕರಿಷ್ಯತಿ. ಸಭಾಯಾಂ ಅಸಮ ರಾಜ್ಯಸ್ಯ ಸಮೀಪಸ್ಥೇಷು ಕ್ಷೇತ್ರೇಷು ಸಸ್ಯೇಷು ಗ್ರಾಮೇಷು ಮಹತ್ವಪೂರ್ಣ ಜಲಸಂರಚನಾಯಾಂ ಚ ಜಲಪ್ಲಾವಸ್ಯ ಪ್ರಭಾವಸ್ಯ ಸಮೀಕ್ಷಾ ಭವಿಷ್ಯತಿ. ವರ್ತಮಾನ ಸಹಾಯೋದ್ಧಾರ ಕಾರ್ಯಾಣಾಂ ಪ್ರಗತೇಃ ಸಮೀಕ್ಷಾಪಿ ಭವಿತುಂ ಶಕ್ನೋತಿ. ಅಸಮರಾಜ್ಯಸ್ಯ ಸಮೀಕ್ಷಾಯಾಃ ಅನಂತರಂ ಶ್ರೀ ಚೌಹಾನಃ ಶ್ವಃ ಅರುಣಾಚಲ ಪ್ರದೇಶಸ್ಯ ಜಲಪ್ಲಾವಿತ ಕ್ಷೇತ್ರಾಣಾಂ ನಿರೀಕ್ಷಣಂ ವಿಧಾಸ್ಯತಿ. ಸಹ ಜಲಪ್ಲಾವಿತಾನಾಂ ಗ್ರಾಮಾಣಾಂ ಕೃಷಿಕ್ಷೇತ್ರಾಣಾಂ ಸಹಾಯೋದ್ಧಾರ ಶಿಬಿರಾಣಾಂ ಚ ಸ್ಥಿತ್ಯಾಃ ಮೂಲ್ಯಾಂಕನಂ ಕರ್ತುಂ ವಾಯುಮಾರ್ಗೇಣ ಭೂಮಾರ್ಗೇಣ ಚ ಸರ್ವೇಕ್ಷಣಂ ಕರಿಷ್ಯತಿ. ಜುಲೈ ಮಾಸಸ್ಯ ತೃತೀಯ ದಿನಾಂಕಾದಾರಭ್ಯಮಾನಸ್ಯ 50th anniversary ವಾರ್ಷಿಕ ಅಮರನಾಥ ಯಾತ್ರಾಯಾಃ ಪ್ರಾಕ್ ಸುರಕ್ಷಾ ಸಂಸ್ಥಾಃ ಪಂಜಾಬತಃ ಜಮ್ಮು ಕಾಶ್ಮೀರ ಪರ್ಯಂತಂ ತೀರ್ಥಯಾತ್ರಾ ಮಾರ್ಗೇ ಸಜ್ಜತಾಂ ತೀವ್ರೀಕೃತವಂತಃ. ಮೋಕ್ ಡ್ರಿಲ್ ಇತಿ ಆಚರಂತಿ ನಿರೀಕ್ಷಣ ಪ್ರಣಾಳಿಂ ಸಕ್ರಿಯಂ ಕುರ್ವಂತಿ. ಸಹಸ್ರಶಃ ತೀರ್ಥಯಾತ್ರಿಣಾಂ ಸುರಕ್ಷಿತ ಗಮನಾಗಮನಂ ಸುನಿಶ್ಚೇತುಂ ಅಂತಾ ಸಂಸ್ಥಾ ಸಮನ್ವಯಂ ಸುದೃಢಂ ಕುರ್ವಂತಿ ಚ ಇತಿ ವಾರ್ತಾಃ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಪ್ರಿಯ ಕೇಳುಗರೆ, ಈ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ, ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಟಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಹತ್ತು ಗಂಟೆ 30 ನಿಮಿಷದಿಂದ 11 ಗಂಟೆ 30 ನಿಮಿಷದವರೆಗೆ ಹೃದಯರಾಗ ಕೇಳುಗರ ನೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ ಕಾರ್ಯಕ್ರಮ. ಸಾಮಾಜಿಕ ಮಾಧ್ಯಮಗಳಿಂದ ನೀವು ಏನು ಹೊಸ ವಿಷಯಗಳನ್ನು ವಿದ್ಯೆಗಳನ್ನು ಕಲಿತುಕೊಂಡಿದ್ದೀರಿ ಎನ್ನುವ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಆಕಾಶವಾಣಿ ಮಂಗಳೂರು, ಸಮಯ 7:02 ನಮ್ಮ ಮುಂದಿನ ಕಾರ್ಯಕ್ರಮ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
5: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕವೊಂದು ಪ್ರಸಾರವಾಗಲಿದೆ. ನಾಟಕ ಫೋನಾಯಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿ ಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಈಗ ವಾರ್ತೆಗಳ ವಿವರ. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿ ಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡಬೇಕು. ದೇಶದ 268,000 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರನ್ನಿಡುವಂತೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರ ಅಧ್ಯಕ್ಷತೆಯಲ್ಲಿ ಜರುಗಿದ ರಾಷ್ಟೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಪಾಲ್ಗೊಂಡು ಹಲವು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿರುವುದಾಗಿ ಎಕ್ಸ್ ಖಾತೆಯಲ್ಲಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷದ 365 ದಿನಗಳು ಉದ್ಯೋಗದ ಖಾತ್ರಿ ದೊರೆಯುವಂತೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಗಿದೆ. ವಿಬಿ ಜಿ ರಾಮ್ಜಿ ಹೊಸ ಯೋಜನೆಯಡಿ 60-40 ಬದಲು 90-10 ಕೇಂದ್ರ ರಾಜ್ಯ ವೆಚ್ಚದ ಅನುಪಾತ ಮುಂದುವರಿಸಿ ರಾಜ್ಯಗಳ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. 15ನೇ ಹಣಕಾಸು ಆಯೋಗದಡಿ ಕರ್ನಾಟಕಕ್ಕೆ ಬರಬೇಕಿರುವ 2,186 ಕೋಟಿ ರೂಪಾಯಿ ಬಾಕಿ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಸಚಿವ

0: ಅವರು ಒತ್ತಾಯಿಸಿದ್ದಾಗಿ ಹೇಳಿದ್ದಾರೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ 2047, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿಜಿ ರಾಮ್ಜಿ ಯೋಜನೆ ನಾಳೆ ಜುಲೈ 1 ದೇಶಾದ್ಯಂತ ಜಾರಿಗೊಳ್ಳಲಿದೆ. ದೇಶದ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಬಿಜಿ ರಾಮ್ಜಿ ಸಮನ್ವಯ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ಪ್ರಾದೇಶಿಕ ಮಟ್ಟದಲ್ಲಿ ಸಂಯೋಜನೆಗಾಗಿ ನಿಯೋಜಿಸಿದೆ. ಇಂದಿನವರೆಗೆ ಚಾಲ್ತಿಯಲ್ಲಿದ್ದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಇಂದಿಗೆ ಕೊನೆಯಾಗುವುದು. ವಿಬಿಜಿ ರಾಮ್ಜಿ ಯೋಜನೆಯಡಿ ಹೆಸರು ನೋಂದಾಯಿಸಿದ್ದ ಕೂಲಿ ಕಾರ್ಮಿಕರಿಗೆ ವಾರ್ಷಿಕ 125 ದಿನಗಳ ಉದ್ಯೋಗ ಖಾತ್ರಿ ಖಚಿತಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆ ಲಾಂಛನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕೆ ರಾಮ್ಪ್ರಸಾದ್ ರಚಿಸಿದ್ದಾರೆ. 7,000 ಅಧಿಕ ಕಲಾವಿದರು ರಚಿಸಿದ್ದರು. ವಿಬಿಜಿ ರಾಮ್ಜಿ ಅನುಷ್ಠಾನದ ಕುರಿತ ತರಬೇತಿ ಕಾರ್ಯಾಗಾರ ಕೊಪ್ಪಳ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿತು. ಕಾರ್ಯನಿರ್ವಾಹಕ ಅಧಿಕಾರಿ ತುಂಡಪ್ಪ ತುರಾದಿ ಚಾಲನೆ ನೀಡಿದರು. ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವಾಲಯದಿಂದ ಈ ತಿಂಗಳ 1 ತಾರೀಖಿನಿಂದ ಆರಂಭಗೊಂಡಿದ್ದ ಖೇತ್ ಬಚಾವೋ ಅಭಿಯಾನ ಇಂದು ಪೂರ್ಣಗೊಳ್ಳಲಿದೆ. ದೇಶಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನ ಖೇತ್ ಬಚಾವೋ ಅಭಿಯಾನ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಕೇಂದ್ರ ಪುರಸ್ಕೃತ ಕೃಷಿ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ರೈತರಿಗೆ ಮಾಹಿತಿ ಒದಗಿಸಲಾಗಿದೆ. ಯಾದಗಿರಿ ಜಿಲ್ಲೆಯ 16 ಹೋಬಳಿಗಳ ವ್ಯಾಪ್ತಿಯ 125 ಗ್ರಾಮ ಪಂಚಾಯಿತಿಗಳಲ್ಲಿ ಖೇತ್ ಬಚಾವೋ ಅಭಿಯಾನ ಜರುಗಿತು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ಜಿಲ್ಲೆಯಲ್ಲಿ 125 ಪಂಚಾಯತಿ ಇದಾವೆ, 16 ಹೋಬಳಿಗಳಿದ್ದಾವೆ. ಕೃಷಿ ಅಧಿಕಾರಿಗಳು ಈ ಖೇತಿ ಬಚಾವ್ ಆಂದೋಲನದಲ್ಲಿ ರೈತರಿಗೆ ತರಬೇತಿಗಳನ್ನು ಮಾಡ್ತಾ ಇದೀವಿ. ಇದರಲ್ಲಿ ರಸಗೊಬ್ಬರಗಳು ಯೂಸ್ ಮಾಡಬೇಕು, ಅವಶ್ಯಕತೆಗೆ ಅನುಗುಣವಾಗಿ ರಸಗೊಬ್ಬರಗಳನ್ನು ಯೂಸ್ ಮಾಡೋಣ ಅನ್ನೋದ್ರ ಬಗ್ಗೆ ರೈತರಿಗೆ ಮನವರಿಕೆ ಮಾಡ್ತಾ ಇದೀವಿ. ಆಮೇಲೆ ಡಿಎಪಿನೇ ಕಂಪಲ್ಸರಿ ಬೇಕು ಅಂತಿಲ್ಲ, ಪರ್ಯಾಯ ಗೊಬ್ಬರಗಳಿದ್ದಾವೆ ಅವನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದೀವಿ. ರಸಗೊಬ್ಬರಗಳ ಬಳಕೆ ಆರೋಗ್ಯಕ್ಕೆ ಹಾನಿಕರ, ಯೂರಿಯಾ ಗೊಬ್ಬರ ಅತಿಯಾಗಿ ಬಳಸಬೇಡಿ, ನ್ಯಾನೋ ಡಿಎಪಿ ಇದೆ, ಕಾಂಪ್ಲೆಕ್ಸ್ ಇದೆ ಅಂತ ಗೊಬ್ಬರಗಳನ್ನ ಬಳಸಿಕೊಂಡು ನೀವು ಬೆಳೆ ಬೆಳೀರಿ, ಮಣ್ಣನ್ನು ಹಾಳು ಮಾಡಬಾರ್ದು ಅಂತ ತಿಳ್ಕೊಂಡು ಖೇತಿ ಬಚಾವೋ ಆಂದೋಲನ ಪ್ರತಿ ಪಂಚಾಯತಿಯಲ್ಲಿ ನಾವು ಮಾಡ್ತಾ
0: ಇದ್ದೀವಿ. ಭಾರತ ಸರ್ಕಾರ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಡಿಜಿಟಲ್ ಭಾರತ್ ನಿಧಿ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗಳು ಮತ್ತು ಹಳ್ಳಿಗಳಲ್ಲಿ ಎಫ್ಟಿಟಿಎಚ್ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಸಂಪರ್ಕಗಳನ್ನು ಒದಗಿಸುವ ಯೋಜನೆ ರೂಪಿಸಿದೆ. ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮಗಳು ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಎಂದು ಬಿಎಸ್ಎನ್ಎಲ್ ಉಪ ಪ್ರಧಾನ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಆಸಕ್ತ ಯುವಜನತೆ ಭಾರತ್ ಸಂಚಾರ್ ನಿಗಮ ನಿಯಮಿತದ ಮೂಲಕ ಫ್ರಾಂಚೈಸಿ ಪಡೆಯಬಹುದಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲ್ಯಾಣ ಕರ್ನಾಟಕದ 18,022 ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿದ್ದು ಮಕ್ಕಳ ಹಿತದೃಷ್ಟಿಯಿಂದ ಶೀಘ್ರ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ 8,006 ಶಾಲಾ ಕೊಠಡಿಗಳು ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿವೆ, ಬಡ ಮಕ್ಕಳ ಬಾಳು ಮತ್ತು ಭವಿಷ್ಯದತ್ತ ಆದ್ಯತೆ ಮೇಲೆ ಗಮನ ನೀಡುವಂತೆ ಅವರು ಒತ್ತಾಯಿಸಿದ್ದಾರೆ. ಪೂರ್ಣ ಪ್ರಮಾಣದ ಶಾಲಾ ಶಿಕ್ಷಣ ಖಾತೆ ಸಚಿವರ ನೇಮಕಕ್ಕೂ ಅವರು ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಹಿನ್ನೆಲೆ ರಾಜ್ಯಾದ್ಯಂತ ಇಂದಿನಿಂದ ಜುಲೈ 29 ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ ನೀಡಿ ಮತದಾರರ ಮಾಹಿತಿ ಪರಿಶೀಲಿಸಿ ನವೀಕರಿಸಲಿದ್ದಾರೆ.

0: ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಸಿದ್ದತೆ ಕುರಿತು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಧಾರವಾಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು ಒಟ್ಟು 16,22,035 ಮತದಾರರು ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 1665 ಮತಗಟ್ಟೆಗಳಿದ್ದಾವೆ. 30 ಜೂನ್ 2026 29/7/2026 ಎಸ್ಐಆರ್ ಕಾರ್ಯಕ್ರಮದ ಅಂಗವಾಗಿ ಡಿಎಲ್ಒಗಳು ಮನೆ ಮನೆಗೆ ಹೋಗಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ನೀಡಲಿದ್ದಾರೆ. ಮತದಾರರು ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬಿಬಿಟ್ಟು ಅವರ ಭಾವಚಿತ್ರಗಳೊಂದಿಗೆ ಹಾಗೂ ಅವರ ಅಥವಾ ಅವರ ಕುಟುಂಬದ ಯಾವುದೇ ಒಬ್ಬ ಸದಸ್ಯರದ್ದು ಅಥವಾ ಸಂಬಂಧಿಕರದ್ದು 2002 ಮತದಾರರ ಪಟ್ಟಿಗೆ ಮ್ಯಾಪಿಂಗ್ ಮಾಡಿರುವ ಮಾಹಿತಿಯನ್ನು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಾರ್ಮ್ ಅನ್ನ ಅವರು ಹಿಂತಿರುಗಿಸಿದ ನಂತರ 5 ಆಗಸ್ಟ್ರಿಂದ 4 ಸೆಪ್ಟೆಂಬರ್ ವರೆಗೂ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್ ಇರುತ್ತೆ. 5 ಆಗಸ್ಟ್ಗೆ ಡ್ರಾಫ್ಟ್ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತದೆ. ಅದರಲ್ಲಿ ಏನಾದರೂ ಆಬ್ಜೆಕ್ಷನ್ಸ್ ಇದ್ದಲ್ಲಿ ನೋಟಿಸ್ ಮತ್ತು ಹಿಯರಿಂಗ್ ಅನ್ನ 5/8/26 3/10/26 ಕೇಳಲಾಗುವುದು ಹಾಗೂ ಇತ್ಯರ್ಥಪಡಿಸಲಾಗುವುದು.
0: ಉಡುಪಿ ಜಿಲ್ಲೆಯಲ್ಲಿ ಇಂದಿನಿಂದ ಮುಂಬರುವ ಒಂದು ವಾರದವರೆಗೆ ಅಧಿಕ ಮಳೆ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ರಭಸದ ಗಾಳಿಯೊಂದಿಗೆ ಬಿರುಸಿನ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಮಳೆ ಸಿಡಿಲಿನ ಸಂದರ್ಭದಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು, ಮೀನುಗಾರರು ಮೀನುಗಾರಿಕೆ ನಡೆಸದಂತೆ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಆದೇಶಿಸಿದ್ದಾರೆ. ತುರ್ತು ಸಂದರ್ಭದಲ್ಲಿ ಉಚಿತ ಸಹಾಯವಾಣಿ 1077 ಸಂಪರ್ಕಿಸಲು ಕೋರಿದ್ದಾರೆ. ತವರಿನಂಗಳದಲ್ಲಿ ಹುಬ್ಬಳ್ಳಿ ಟೈಗರ್ಸ್ ತಂಡ ಆರಂಭಿಕ ಆಟಗಾರ ಮಯಾಂಕ್ ಅಗರ್ವಾಲ್ 81 ರನ್ ಹಾಗೂ ಮೊಹಮ್ಮದ್ ತಾಹಾ ಅವರ 57 ರನ್ಗಳ ಅಜೇಯ ಬ್ಯಾಟಿಂಗ್ನಿಂದ ಗುಲ್ಬರ್ಗಾ ಮಿಸ್ಟಿಕ್ ತಂಡದ ವಿರುದ್ದ ವಿಕೆಟ್ ನಷ್ಟವಿಲ್ಲದೆ ಜಯ ಸಾಧಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಳೆಯಿಂದಾಗಿ 15 ಓವರ್ಗಳಿಗೆ ನಿಗದಿಪಡಿಸಲಾದ ಪಂದ್ಯದಲ್ಲಿ ಗುಲ್ಬರ್ಗಾ ತಂಡವೊಡ್ಡಿದ 139 ರನ್ ಗುರಿಯನ್ನು 12.1 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಹುಬ್ಬಳ್ಳಿ ಟೈಗರ್ಸ್ ತಂಡ ಗುರಿ ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿ ಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1 ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮಂಗಳೂರು. ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
3: ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಪರಿಹರಿಸಲು ಪ್ರತಿಯೊಬ್ಬರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಝಂಡು ಸೋನಪ್ರಾಶ್ ಅನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನು ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂನ ಪ್ಯಾಕ್ನಲ್ಲಿ ಲಭ್ಯವಿದೆ. 24/7 ಆರೋಗ್ಯಕ್ಕಾಗಿ ಸೋನಪ್ರಾಶನ್ನ ಆರಿಸಿ.
2: ಇಂದಿನ ಝಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
4: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಕೇಶ್ ಆರ್ ಎನ್ ಅವರು. ಇವರು ಎಸ್ಡಿಎಂ ಆಯುರ್ವೇದ ಕಾಲೇಜು ಉಡುಪಿ ಕುದುಪಾಡಿ ಇಲ್ಲಿ ಶಲ್ಯತಂತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಅವರಿವತ್ತು ನಮಗೆ ಈ ಮೂಲವ್ಯಾಧಿ ಅನ್ನುವಂತಹ ಆರೋಗ್ಯ ಸಮಸ್ಯೆ ಏನಿದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ನಮಸ್ಕಾರ
4: ಡಾಕ್ಟರ್. ಈಗ ನಾವು ಮೂಲವ್ಯಾಧಿ ಅಂತ ಏನು ಕರೀತೇವೆ, ಈ ಒಂದು ಆರೋಗ್ಯ ಸಮಸ್ಯೆ ಅಂದರೆ ಏನಿದು?
5: ಮೂಲವ್ಯಾಧಿ ಎಂದರೆ ಗುದನಾಳ ಅಂತ ಹೇಳಿದರೆ ರೆಕ್ಟಮ್ ಮತ್ತು ಗುದದ್ವಾರ

0: ಅಂತ ಹೇಳಿದರೆ ಏನಸ್, ಈ ಕೆಳಭಾಗದಲ್ಲಿರುವ ರಕ್ತನಾಳಗಳು ಊದಿಕೊಂಡು ಬರುವಂಥದ್ದು ಅಥವಾ ಹಿಗ್ಗಿದ ಸ್ಥಿತಿಯಲ್ಲಿ ಇರುವಂಥದ್ದು. ಇವು ಎಲ್ಲ ವಯಸ್ಕರಲ್ಲಿ ಅಥವಾ ಎಲ್ಲ ಲಿಂಗಗಳಲ್ಲಿ ನಮಗೆ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಕಾಯಿಲೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಪೈಲ್ಸ್ ಎಂದು ಸಹ ಕರೆಯುತ್ತೇವೆ.
1: ಈ ಮೂಲವ್ಯಾಧಿಯಲ್ಲಿ ಏನಾದರೂ ವಿಧಗಳು ಅಂತ ಏನಾದರೂ ಇರುತ್ತೆ ಅಥವಾ ಎಲ್ಲವೂ ಕೂಡ ಒಂದೇ ರೀತಿಯಾಗಿರುತ್ತೆ ಹೇಗೆ?
0: ಮೂಲವ್ಯಾಧಿಯಲ್ಲಿ ಮುಖ್ಯವಾಗಿ ನಾವು ನೋಡಬೇಕಂತ ಹೇಳಿದರೆ, ಒಂದು ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿದರೆ ಆಂತರಿಕ ಮೂಲವ್ಯಾಧಿ, ಮತ್ತೊಂದು ಬಾಹ್ಯ ಅಂತ ಹೇಳಿದರೆ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ವಿಂಗಡಿಸಲಾಗಿದೆ. ಗುದದ್ವಾರದ ಒಳಗೆ ಕಂಡುಬರುವಂತಹ ಮೂಲವ್ಯಾಧಿಗೆ ಆಂತರಿಕ ಮೂಲವ್ಯಾಧಿ ಅಂತ ನಾವು ಹೇಳ್ತೇವೆ. ಈ ಥರ ಮೂಲವ್ಯಾಧಿಗಳಲ್ಲಿ ಯಾವುದೇ ಬಹಿರ ಅಂತ ಹೇಳಿದರೆ ಹೊರಗಡೆ ಕಾಣಿಸುವಂಥ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆಯನ್ನು ಕಂಡುಬರುತ್ತದೆ. ಆದರೆ ಬಾಹ್ಯ ಮೂಲವ್ಯಾಧಿ ಅಂತ ಹೇಳಿದರೆ, ರೋಗಿಗಳು ನಮ್ಮಲ್ಲಿ ಬಂದಾಗ ಹೊರಗೆ ಕೈಗೆ ಒಂದು ಮೊಳಕೆ ಥರ ಸಿಗ್ತದೆ, ನೋವು ಉಂಟಾಗ್ತದೆ ಅಥವಾ ಊತ ಉಂಟು, ತುರಿಕೆ ಇದೆ ಅಂತ ಹೇಳುವಂತಹ ಸಾಮಾನ್ಯ ಒಂದು ಲಕ್ಷಣಗಳಿಂದ ಕಂಡುಬರುತ್ತದೆ. ಹಾಗೆಯೇ ಮಿಶ್ರ ಅಂತ ಹೇಳಿದರೆ ಎಕ್ಸ್ಟರ್ನೋ ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ಕಳಿತೇವೆ. ಈ ಮೂಲವ್ಯಾಧಿಯಲ್ಲಿ ಎರಡೂ ಲಕ್ಷಣಗಳು ಅಂತ ಹೇಳಿದರೆ ಆಭ್ಯಂತರ ಮೂಲವ್ಯಾಧಿ, ರಕ್ತ ಸೋರುವಿಕೆ ಅಥವಾ ಗಂಟು ಹೆಪ್ಪುಗಟ್ಟುವಂಥದ್ದು, ಮತ್ತು ಕೈಗೆ ಹೊರಗೆ ಸಿಗುವಂಥದ್ದು, ಎರಡೂ ಲಕ್ಷಣಗಳನ್ನು ನಾವು ಕಾಣಬಹುದು. ಇನ್ನೊಂದು ಸಾಮಾನ್ಯವಾಗಿ ನಮಗೆ ರೋಗಿಗಳು ಬರುವುದು ಹೇಗೆ ಅಂತ ಹೇಳಿದರೆ, ಅತಿಯಾದ ನೋವಾದಾಗ, ಇಲ್ಲದಿದ್ದರೆ ತೀವ್ರವಾಗಿ ರಕ್ತ ಸೋರುವಿಕೆಯನ್ನು ಕಂಡು ಬಂದಾಗ, ಇದಕ್ಕೆ ನಾವು ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ. ಇದು ಹೇಗೆ ಅಂತ ಹೇಳಿದರೆ, ಆಂತರಿಕ ಮೂಲವ್ಯಾಧಿಯು ಊತದಿಂದಾಗಿ ಗುದದ್ವಾರದ ಮೂಲಕ ಹೊರಗೆ ಚಾಚುವುದು ಅಂತ ಹೇಳಿದರೆ ಬಲ್ಜೌಟ್ ಆಗಿ ಹೊರಗೆ ಸಿಗುವುದನ್ನು ಕಂಡುಬರುತ್ತದೆ. ಇದನ್ನು ನಾವು ಸಾಮಾನ್ಯವಾಗಿ 4 ಗ್ರೇಡ್ಗಳಾಗಿ ವಿಂಗಡಿಸುತ್ತೇವೆ. ಮೊದಲನೆಯ ಗ್ರೇಡಲ್ಲಿ ವಿಶೇಷ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆ ಇರ್ತದೆ. ಎರಡನೇ ಗ್ರೇಡಲ್ಲಿ ರಕ್ತ ಸೋರಿಕೆಯೊಂದಿಗೆ ಒಂದು ಗುದದ್ವಾರದಲ್ಲಿ ಮೊಳಕೆ ಥರ ಹೊರಗೆ ಬರುತ್ತದೆ, ಅದು ನಾವು ಬಿಕ್ಕಿದಾಗ ಅಥವಾ ಮಲ ವಿಸರ್ಜನೆಯ ಸಮಯದಲ್ಲಿ ಅತಿಯಾದ ಒತ್ತಡವನ್ನು ಹಾಕಿದಾಗ ಕಂಡುಬರುತ್ತದೆ, ತಾನಾಗಿಯೇ ಒಳಗೆ ಹೋಗ್ತದೆ. ಇನ್ನು ಮೂರನೇ ಗ್ರೇಡಲ್ಲಿ ಹೇಗೆ ಅಂತ ಹೇಳಿದರೆ, ಹೊರಬಂದ ಮೊಳಕೆಯು ನಾವು ಪ್ರೆಷರ್ ಹಾಕಿ ಒಳಗೆ ಹಾಕಿದಾಗ ಒಳಗೆ ಹೋಗುತ್ತೆ. ಇನ್ನೊಂದು 4ನೇ ಗ್ರೇಡ್ ಅಂತ ಹೇಳಿದರೆ, ಗುದದ್ವಾರದಿಂದ ಹೊರಗೆ ಬಂದಿರುವಂತಹ ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಥವಾ ಅರ್ಷಸ್ ಏನಿದೆಯಲ್ಲ, ಅದನ್ನು ನಾವು ಒಳಗೆ ದೂಡಿದರೂ ಒಳಗೆ ಹೋಗುವುದಿಲ್ಲ. ಇದನ್ನು 4 ಗ್ರೇಡ್ಗಳಾಗಿ ವಿಂಗಡಿಸಿದ್ದಾರೆ.
1: ಈಗ ಈ ಮೂಲ ವ್ಯಾಧಿ ಅನ್ನುವಂಥದ್ದು ಯಾಕಾಗಿ ಆಗುತ್ತೆ, ಇದಕ್ಕೆ ಮುಖ್ಯ ಕಾರಣಗಳೇನು, ಹಾಗೇನೆ ಇದು ಯಾರಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳಿರ್ತವೆ ಡಾಕ್ಟ್ರೆ?
0: ಮೂಲ ವ್ಯಾಧಿಗೆ ಹಲವಾರು ಕಾರಣಗಳಿವೆ. ಮುಖ್ಯವಾಗಿ ಹೇಳುದಂತ ಹೇಳಿದರೆ, ದೀರ್ಘಕಾಲದ ಮಲಬದ್ಧತೆ ಅಂತ ಹೇಳಿದರೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಥವಾ ಡಯೇರಿಯಾ. ಈಗ ಕಾನ್ಸ್ಟಿಪೇಷನ್ ಅಂತ ಹೇಳಿದರೆ ದಿನನಿತ್ಯ ಮಲವಿಸರ್ಜನೆಯು ಸರಿಯಾಗಿ ಆಗಬೇಕು, ಆದರೆ 2 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಅತಿ ತೀವ್ರವಾದ ಕಷ್ಟದಿಂದ ಗಟ್ಟಿಯಾದ ಮಲವಿಸರ್ಜನೆ ಮಾಡುವಂಥದ್ದಕ್ಕೆ ನಾವು ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ. ಅಥವಾ ಹಲವಾರು ಬಾರಿ ಡಯೇರಿಯಾ, ಅತಿಯಾಗಿ ನೀರು ಬೇದಿಯಾಗುವುದರಿಂದನೂ ಮೂಲವ್ಯಾಧಿಯನ್ನು ನಾವು ಕಾಣಬಹುದು. ಹಾಗೆಯೇ ಮಲವಿಸರ್ಜನೆಯ ಸಮಯದಲ್ಲಿ ತುಂಬ ಪ್ರೆಷರ್ ಹಾಕಿ ಮಲವಿಸರ್ಜನೆ ಮಾಡುವುದು, ಸ್ಟ್ರೈನಿಂಗ್, ಇದರಿಂದ ಸಹ ಮೂಲವ್ಯಾಧಿ ಆಗುತ್ತದೆ. ದೀರ್ಘಕಾಲದವರೆಗೆ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದು ಅಥವಾ ನಿಲ್ಲುವುದು. ಹಾಗೆಯೇ ಸ್ತ್ರೀಯರಲ್ಲಿ ಗರ್ಭಾವಸ್ಥೆ ಅಂತ ಹೇಳಿದರೆ, ಪ್ರೆಗ್ನೆನ್ಸಿಯಲ್ಲಿ ಬೆಳೆಯುವ ಗರ್ಭಾಶಯವು ಗುದನಾಳದಲ್ಲಿನ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ, ಹಾಗೂ ಹಾರ್ಮೋನಲ್ ಬದಲಾವಣೆಗಳಿರುತ್ತದೆ. ಇದರಿಂದ ಏನಾಗುತ್ತದೆ ಅಂತ ಹೇಳಿದರೆ, ಮಲವು ಗಟ್ಟಿಯಾಗುತ್ತದೆ, ಮಲಬದ್ಧತೆಯು ಕಾಣುತ್ತದೆ. ಈ ಮಲವನ್ನು ವಿಸರ್ಜಿಸುವಾಗ ಮೂಲವ್ಯಾಧಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಇನ್ನು ನಾವು ಕಂಡುಬರುವಂಥದ್ದು ಅತಿಯಾದ ಬೊಜ್ಜು ಅಥವಾ ಒಬೆಸಿಟಿ ಇರುವವರಲ್ಲಿ. ಹೀಗೆ ಹೆಚ್ಚುವರಿ ದೇಹದ ತೂಕ ಗುದನಾಳಗಳ ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ವ್ಯಕ್ತಿಗಳನ್ನು ಮೂಲವ್ಯಾಧಿಗೆ ಹೆಚ್ಚು ಬಳಲುವಂತೆ ಮಾಡುತ್ತದೆ. ಇನ್ನು ನೋಡುವುದಾದರೆ ಜಡ ಜೀವನ ಶೈಲಿ, ದೈಹಿಕ ಚಟುವಟಿಕೆಗಳು ಕೊರತೆ ಆದಾಗ ಈ ರಕ್ತ ಚಲನೆಯು ಕಮ್ಮಿಯಾಗುತ್ತದೆ, ಹಾಗೆ ಮೂಲವ್ಯಾಧಿ ಆಗುವ ಸಾಧ್ಯತೆಗಳು ಜಾಸ್ತಿ. ಇನ್ನು ಕೆಲವರಲ್ಲಿ ಅತಿಯಾದ ಭಾರವನ್ನು ಎತ್ತುವುದು ಅಥವಾ ನಮ್ಮ ಆಹಾರದಲ್ಲಿ ಕಡಿಮೆ ನಾರಿನಾಂಶ ಅಥವಾ ಫೈಬರ್ ಇಲ್ಲದೇ ಇರುವಂತಹ ಆಹಾರವನ್ನು ಸೇವಿಸುವುದು ಅಥವಾ ಅನುವಂಶಿಕ ಪ್ರಕೃತಿ ಅಂತ ಹೇಳಿದರೆ, ಕೌಟುಂಬಿಕವಾಗಿ ಇತಿಹಾಸ ನಮ್ಮ ತಂದೆ ತಾಯಿ ಅವರಲ್ಲಿ ಇದ್ದವರಲ್ಲಿ ನಾವು ಹೆಚ್ಚಾಗಿ ಮೂಲವ್ಯಾಧಿಯನ್ನು ಕಾಣಬಹುದು. ವಯಸ್ಸು ಹೆಚ್ಚಾದಂತೆ, ಅಂದರೆ ವಿಶೇಷವಾಗಿ ಒಂದು 50 ವರ್ಷದ ಮೇಲ್ಪಟ್ಟು ಮತ್ತು ಸ್ಥೂಲಕಾಯತೆ ಇರುವವರಲ್ಲಿ ಕಡಿಮೆ ನೀರು ಮತ್ತು ಕಡಿಮೆ ಫೈಬರ್ ರಹಿತ ಆಹಾರವನ್ನು ಸೇವಿಸುವ

0: ಇರುವುದು ಹಾಗೂ ಕುಟುಂಬದಲ್ಲಿ ಮೂಲವ್ಯಾಧಿ ಇತಿಹಾಸ ಅಂತ ಹೇಳಿದರೆ ಫ್ಯಾಮಿಲಿ ಹಿಸ್ಟ್ರಿ ಇರುವವರಲ್ಲಿ ಮುಖ್ಯವಾಗಿ ಈ ಮೂಲವ್ಯಾಧಿಗಳನ್ನು ನಾವು ಕಾಣಬಹುದು.
1: ಡಾಕ್ಟರ್, ಈಗ ಈ ಮೂಲವ್ಯಾಧಿಯ ಲಕ್ಷಣಗಳು ಏನೆಲ್ಲ ಇರುತ್ತೆ ಮತ್ತೆ ಅದನ್ನು ನೀವು ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ರೋಗ ಪತ್ತೆಯನ್ನು ಮಾಡ್ತೀರಾ?
0: ಸಾಮಾನ್ಯವಾಗಿ ನಮ್ಮಲ್ಲಿ ರೋಗಿಗಳು ಬರುವಾಗ ಈ ಲಕ್ಷಣಗಳು ನಾವು ಕಾಣ್ಕೊಳ್ತೇವೆ. ಎಷ್ಟು ಬೇಗ ಅವರು ವೈದ್ಯರಲ್ಲಿ ತಪಾಸಣೆ ಮಾಡಿಕೊಳ್ತಾರೋ ಅಷ್ಟು ನಮಗೆ ಚಿಕಿತ್ಸೆ ಫಲಕಾರಿಯಾಗುತ್ತದೆ ಅಂತ ಹೇಳಿದರೆ, ಸೊ ಸಾಮಾನ್ಯವಾಗಿ ಬರುವಾಗ ಏನಂತ ಹೇಳಿದ್ರೆ ಮಲವಿಸರ್ಜನೆಯ ಸಮಯದಲ್ಲಿ ಕೆಂಪು ರಕ್ತ ಹೊರಗೆ ಬಂದಿತ್ತು, ಬಟ್ಟೆಯಲ್ಲಿ ರಕ್ತ ಕಂಡಿತ್ತು ಅಂತ ಹೇಳಿ ಬರ್ತಾರೆ. ಅಥವಾ ಗುದದ್ವಾರದ ಸುತ್ತ ತುರಿಕೆ ಇರ್ಬೋದು, ಅಥವಾ ಕಿರಿಕಿರಿ ಸ್ವಲ್ಪ ಇರಿಟೇಷನ್ ಆಗುವಂಥದ್ದು, ಅಥವಾ ಗುದದ್ವಾರದ ಬಳಿ ಗೆಡ್ಡೆ ಅಥವಾ ಒಂದು ಊತ ಕೈಗೆ ಸಿಗ್ತದೆ ಅಂತ ಹೇಳಿ ಬರ್ತಾರೆ. ಹಾಗೆಯೇ ಗುದದ್ವಾರದಲ್ಲಿ ಅತಿಯಾದ ನೋವು, ಅವರಿಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗುವುದಿಲ್ಲ, ನಿಲ್ಲಿಕ್ಕೂ ಆಗುವುದಿಲ್ಲ, ಅಷ್ಟು ತೊಂದರೆಯನ್ನು ಉಂಟು ಮಾಡಬಹುದು. ಈ ಮೂಲವ್ಯಾಧಿಯ ಲಕ್ಷಣಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಅನುಭವಿಸಿದರೆ ಆದಷ್ಟು ಬೇಗ ವೈದ್ಯರಲ್ಲಿ ಅಂತ ಹೇಳಿದರೆ ನಮ್ಮಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ನಾವು ವೈದ್ಯರಿದ್ದೇವೆ, ಅವರಲ್ಲಿ ತಪಾಸಣೆಗೊಳಿಸಿ ಚಿಕಿತ್ಸೆಯನ್ನು ಪಡೆಯುವುದು ಅತಿ ಅಗತ್ಯ. ಹಾಗೆಯೇ ಕೆಲವರು ಕೇಳ್ತಾರೆ, ಈಗ ನೀವು ಯಾವ ಥರ ಪರೀಕ್ಷೆಗಳನ್ನು ಮಾಡ್ತೀರಿ ಅಂತ ಹೇಳಿದರೆ, ಬೇಸಿಕಲಿ ನಾವು ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂದರೆ ದೈಹಿಕ ಪರೀಕ್ಷೆ, ಆ ಗುದದ್ವಾರವನ್ನು ನಾವು ಎಕ್ಸಾಮಿನೇಷನ್ ಮಾಡಿದಾಗ ಗುದದ್ವಾರದ ಸಮೀಪದಲ್ಲಿ ಯಾವುದಾದರೂ ಊತ ಇದೆಯಾ ಅಥವಾ ಸೀಳು ಬಿಟ್ಟಿದೆಯಾ, ರಕ್ತಸ್ರಾವ ಇದೆಯಾ, ನೋವು ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿ ನೋಡ್ತೇವೆ. ಮತ್ತೊಂದು ಬರುವಂಥದ್ದು ಡಿಜಿಟಲ್ ಎಕ್ಸಾಮಿನೇಷನ್ ಅಂತ ಹೇಳಿದರೆ, ಗ್ಲೌಸ್ ಹಾಕಿ ಲಿಗ್ನೋಕೇನ್ ಜೆಲ್ಲನ್ನು ಯೂಸ್ ಮಾಡಿ ಗುದದ್ವಾರದ ಒಳಗೆ ಬೆರಳನ್ನು ಹಾಕಿ ಗುದದ್ವಾರ ನಾಳವನ್ನು ಪರೀಕ್ಷಿಸುತ್ತೇವೆ. ಇದರಲ್ಲಿ ಯಾವುದಾದರೂ ಗೆಡ್ಡೆ ಇದೆಯಾ ಅಥವಾ ರಕ್ತ ಸೋರುವಿಕೆ ಇದೆಯಾ ಅಂತ ಹೇಳಿ ನಾವು ನೋಡಲಿಕ್ಕೆ ಸುಲಭವಾಗುತ್ತೆ. ಇನ್ನೊಂದು ಏನಂತ ಹೇಳಿದರೆ ಎನೋಸ್ಕೋಪಿ ಅಂತ ಇದೆ. ಎನೋಸ್ಕೋಪಿ ಹೇಗೆ ಅಂತ ಹೇಳಿದರೆ, ನಾವು ಗುದದ್ವಾರ ನಾಳದ ಒಳಗಡೆ ಕ್ಯಾಮರಾ ಅಥವಾ ಲೈಟ್ಗಳನ್ನು ಹಾಕಿ ನೋಡುವಂಥದ್ದು. ಇದು ನಮಗೆ ಆಂತರಿಕ ಮೂಲವ್ಯಾಧಿ ಅಂತ ಹೇಳಿದರೆ, ನಾನು ಹೇಳಿದ್ನಲ್ವಾ, ಒಳಗೆ ಇರುವ ಮೂಲವ್ಯಾಧಿಗಳನ್ನು ಅದರ ಸ್ಪಷ್ಟತೆಯನ್ನು ಕೊಡುತ್ತದೆ, ಅದರ ಮೂಲಗಳನ್ನು ಗೊತ್ತಾಗುತ್ತದೆ, ಅದು ಯಾವ ಸ್ಥಳದಲ್ಲಿದೆ, ಅದು ಯಾವ ಗಾತ್ರದಲ್ಲಿದೆ, ಇದೆಲ್ಲ ಇದರ ಎಲ್ಲ ಬಗ್ಗೆ ನಮಗೆ ಒಂದು ವಿಷಯ ಗೊತ್ತಾಗುತ್ತದೆ. ಹಾಗೆಯೇ ಅತಿ ಅಗತ್ಯವಾಗಿರೋದು ಏನಂತ ಹೇಳಿದರೆ, ನಮ್ಮಲ್ಲಿ ರಕ್ತ ಸೋರಿಕೆ ಬರ್ತಾ ಇದೆ, ಇದು ಮೂಲವ್ಯಾಧಿಯಿಂದ ಇರ್ಬೋದು ಅಥವಾ ಕ್ಯಾನ್ಸರಿಂದ ಇರ್ಬೋದು ಅಥವಾ ಇನ್ನಿತರ ತೊಂದರೆಗಳಿಂದ ಇರ್ಬೋದು. ಈ ತೊಂದರೆ ಕ್ಯಾನ್ಸರ್ ಅಥವಾ ಬೇರೆ ಯಾವುದೇ ತೊಂದರೆಯಿಂದ ರಕ್ತ ಬರ್ತಾ ಇದೆ ಅಂತ ಹೇಳೋದನ್ನು ಗಮನಿಸಲು ನಮಗೆ ತುಂಬ ಸುಲಭ ಆಗ್ತದೆ. ಇನ್ನೊಂದು ಎಕ್ಸಾಮಿನೇಷನ್ ಅಂತ ಹೇಳಿದರೆ ಸಿಗ್ಮೋಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಅಂತ ಹೇಳಿ ನಾವು ಮಾಡ್ತೇವೆ. ಇದು ಸಾಮಾನ್ಯವಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಅಥವಾ ಕೊಲೊರೆಕ್ಟಲ್ ಕ್ಯಾನ್ಸರ್ ಕುಟುಂಬಿಕ ಇತಿಹಾಸ, ಈಗ ಅವರ ತಂದೆ ತಾಯಿ ಅಥವಾ ಅವರ ಮನೆಯಲ್ಲಿ ಯಾರಿಗಾದರೂ ಈ ಥರದ್ದು ಕೊಲೊರೆಕ್ಟಲ್ ಕ್ಯಾನ್ಸರ್ ಇರುವ ಸಾಧ್ಯತೆ ಇದ್ದಲ್ಲಿ ಈ ಥರ ಒಂದು ಪರೀಕ್ಷೆಯನ್ನು ನಾವು ಮಾಡುವಂಥದ್ದು ಅತಿ ಅಗತ್ಯ. ಇದು ಕೊಲಾನ್ ಅಥವಾ ಗುದದ್ವಾರದ ಸಮಗ್ರ ಪರೀಕ್ಷೆ ಅಂತ ಹೇಳಿದರೆ, ಅದು ಒಳಗೆ ತನಕ ಹೋಗಿ ಅಲ್ಲಿ ಯಾವುದೇ ತೊಂದರೆ ಇದೆಯಾ, ಏನಾದರೂ ಗೆಡ್ಡೆ ಥರ ಇದೆಯಾ, ಯಾಕೆ ಈ ರಕ್ತ ಸೋರುವಿಕೆ ಇದೆ, ಅಥವಾ ಅಲ್ಲಿ ಇರುವ ಮೂಲವ್ಯಾಧಿ ಅಥವಾ ಬೇರೆ ತೊಂದರೆಗಳ ಗಂಭೀರತೆ ಬಗ್ಗೆ ನಮಗೆ ಖಚಿತಪಡಿಸಲು ತುಂಬ ಸಹಾಯವಾಗುತ್ತದೆ.
1: ಈಗ ಚಿಕಿತ್ಸೆಯ ಬಗ್ಗೆ ಮಾತಾಡುವಾಗ ಈ ಎಲ್ಲದಕ್ಕೂ ಚಿಕಿತ್ಸೆ ಒಂದೇ ರೀತಿ ಇರುತ್ತಾ ಅಥವಾ ಏನಾದರೂ ಅದರಲ್ಲಿ ವ್ಯತ್ಯಾಸಗಳಿರ್ತದೆ ಹೇಗೆ?
0: ಚಿಕಿತ್ಸೆಗೆ ಬಂದಾಗ ನಾವು ನೋಡ್ತೇವೆ ಹಲವಾರು ಜನರಲ್ಲಿ ಮೂಲವ್ಯಾಧಿ ಇರುತ್ತೆ, ಆದರೆ ಎಷ್ಟೋ ಜನ ಹೇಳ್ತಾರೆ ನನಗೂ ಈ ಥರ ತೊಂದರೆ ಇತ್ತು ಸುಮಾರು ವರ್ಷಗಳ ಮೊದಲೇ, ಆದರೆ ನಾನು ಏನು ಔಷಧಿ ಮಾಡಲಿಲ್ಲ, ನಾನು ಊಟದಲ್ಲಿ ವ್ಯತ್ಯಾಸ ಮಾಡಿಕೊಂಡೆ ಅಥವಾ ಸ್ವಲ್ಪ ನೀರು ಜಾಸ್ತಿ ಸೇವನೆ ಮಾಡಿದೆ, ಅದು ಅಲ್ಲಿಗೆ ರಕ್ತ ಸೋರುವಿಕೆ ಕಮ್ಮಿ ಆಯಿತು ಅಥವಾ ನೋವು ಕಮ್ಮಿ ಆಯಿತು, ಆದರೆ ಈ ಸತಿ ಕಮ್ಮಿ ಆಗಿಲ್ಲ ಅಂತೇಳಿ ನಮ್ಮಲ್ಲಿ ಬರ್ತಾರೆ. ಹಾಗೆ ನಾವು ನೋಡ್ಬೇಕಂತೇಳಿ ಆದರೆ, ಮೊದಲಿನಿಂದಾಗಿ ಈ ಔಷಧವನ್ನು ಸೇವಿಸುವಂಥದ್ದು, ಹೊಟ್ಟೆಗೆ ಔಷಧಿ ಕೊಡುವಂಥದ್ದು ಅಥವಾ ಅಲ್ಲಿ ಸ್ಥಾನಿಕ ಚಿಕಿತ್ಸೆಯನ್ನು ಮಾಡುವಂಥದ್ದು. ಆರಂಭಿಕ ಹಂತ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, Grade 1 or 2 ಈ ಹೆಮರಾಯ್ಡ್ಸ್ ಅಥವಾ ಈ ಮೂಲವ್ಯಾಧಿಗಳಲ್ಲಿ ಸಾಮಾನ್ಯವಾಗಿ ನಾವು ಔಷಧಿಗಳಲ್ಲಿ ಗುಣಪಡಿಸಬಹುದು. ಹೇಗೆ ಅಂತ ಹೇಳಿದರೆ, ನಮಗೆ ಆಯುರ್ವೇದದಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ, ಎಲ್ಲ ಮೂಲವ್ಯಾಧಿಗೆ ಮೂಲ ಕಾರಣ ಅಂತ ಹೇಳಿದರೆ ಆಮ ಅಂತ ಹೇಳಿದರೆ, ಅಂದರೆ ನಾವು ತಗೊಂಡ ಆಹಾರ ಜೀರ್ಣವಾಗದೆ ಗಟ್ಟಿಯಾಗಿ ಮಲವಿಸರ್ಜನೆ ಸರಿಯಾಗದೆ ಆಗಿರುವುದರಿಂದ ಆಗ್ತದೆ. ಹಾಗಾಗಿ ಅದನ್ನು ಸರಿಪಡಿಸಲು ದೀಪನ ಪಾಚನ ಅಂತ ಹೇಳಿದರೆ, ಹಸಿವು ಮತ್ತು ಜೀರ್ಣ ಸರಿಯಾಗುವಂತಹ ಮತ್ತು ಮಲಬದ್ಧತೆಯನ್ನು ನಿವಾರಿಸುವಂತಹ ಔಷಧಿಗಳನ್ನು ಕೊಡ್ತೇವೆ. ಸಾಮಾನ್ಯವಾಗಿ ನಾವು ತ್ರಿಫಲಚೂರ್ಣ ಅಥವಾ ಅಗ್ನಿತುಂಡಿವಟಿ ಇವುಗಳನ್ನು ಹೇಳುತ್ತೇವೆ, ಅಥವಾ ಹಲವಾರು ಲೇಹ್ಯಗಳಿರಬಹುದು, ಕಾಂಕಾಯನ ಲೇಹ್ಯ ಅಥವಾ ಸೂರ್ಣಾದಿ ಲೇಹ್ಯ ಅಥವಾ ಚಿರಬಿಲ್ವಾದಿ ಲೇಹ್ಯ ಈ ಥರ, ಅಥವಾ ಕೆಲವು ಕಷಾಯಗಳಲ್ಲಿ ಅಭಯಾರಿಷ್ಟ, ಚಿರಬಿಲ್ವಾದಿ ಕಷಾಯ ಈ ಥರ ಇವುಗಳನ್ನು ಸೇವಿಸಬಹುದು. ಹಾಗೆಯೇ ಮಲವಿಸರ್ಜನೆಯು ಇನ್ನೂ ಸುಲಭವಾಗಲು ತ್ರಿಫಲಚೂರ್ಣ ಅಥವಾ ಹರಳೆಣ್ಣೆ ಇದರ ಪ್ರಯೋಗವನ್ನು ಸಹ ನಾವು ಹೇಳ್ತೇವೆ. ಇದು ಸಾಮಾನ್ಯವಾಗಿ ಕಾಣ್ತದೆ. ಮತ್ತೆ ನಮ್ಮ ಕೆಲವು ರೋಗಿಗಳಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ,

0: ಊತ ಜಾಸ್ತಿ ಇರ್ತದೆ, ಆ ಊತದಿಂದ ಅತಿಯಾದ ನೋವು ಇರ್ತದೆ, ಅವರಿಗೆ ದಿನನಿತ್ಯದ ಕೆಲಸವನ್ನು ಮಾಡಲಿಕ್ಕಾಗಲ್ಲ, ಹಾಗೂ ರಕ್ತ ಸೋರುವಿಕೆ ಜಾಸ್ತಿ ಇರ್ತದೆ. ಇಂತಹ ಸಂದರ್ಭದಲ್ಲಿ ನಾವು ನಾಗಕೇಶರ ಅಥವಾ ಶುಂಠಿ ಇದನ್ನು, ಸುವರ್ಣಗೆಡ್ಡೆ ಇತರದನ್ನು ಅವರಿಗೆ ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತವೆ. ಅಥವಾ ಒಣ ಅಂತ ಹೇಳಿದರೆ, ಅಥವಾ ಡ್ರೈ ಅರ್ಷಸ್, ಎಲ್ಲಿ ನಮಗೆ ಬ್ಲೀಡಿಂಗ್ ಕಮ್ಮಿ ಇರ್ತದೆ ಅಥವಾ ರಕ್ತ ಸೋರಿಕೆ ಇರುವುದಿಲ್ಲ, ಅಂಥದ್ರಲ್ಲಿ ಆರಗ್ವದಾದಿ ಕಷಾಯ ಇಂಥದ್ದುಗಳನ್ನು ನಾವು ವಿಶೇಷವಾಗಿ ಹೇಳ್ತೇವೆ. ಹಾಗೆಯೇ ವಿಶೇಷ ಆಯುರ್ವೇದ ವಿಧಾನಗಳು ಅಂತ ಹೇಳಿದರೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಉಡುಪಿಯಲ್ಲಿ ಎಲ್ಲ ಥರದ ಒಂದು ಮೂಲವ್ಯಾಧಿಗಳಿಗೆ ಚಿಕಿತ್ಸೆ ಇದೆ. ನಮ್ಮಲ್ಲಿ ಗ್ರೇಡ್ 2, 3 ಅಥವಾ 4 ಇವುಗಳಲ್ಲಿ ನಾವು ವಿಶೇಷವಾದ ಆಯುರ್ವೇದ ಚಿಕಿತ್ಸೆಯನ್ನು ಕೈಗೊಳ್ತೇವೆ. ಅದರಲ್ಲಿ ಮೊದಲನೇದಾಗಿ ಕ್ಷಾರಕರ್ಮ ಅಂತ ಹೇಳಿ ಮಾಡ್ತೇವೆ. ಈ ಕ್ಷಾರಕರ್ಮ ಅಂತ ಹೇಳೋದು ಒಂದು ಕ್ಷಾರ ಅಂತ ಹೇಳುವಂಥದ್ದು, ನಮ್ಮ ಒಂದು ಔಷಧಿಯನ್ನು ನಾವು ತಯಾರಿಸಿ ಒಳಗೆ ಅಂತ ಹೇಳಿದರೆ ಗುದದ್ವಾರದ ಒಳಗಿರುವ ಮೂಲವ್ಯಾಧಿಗಳಲ್ಲಿ ಈ ಲೇಪನವನ್ನು ಹಚ್ಚುತ್ತೇವೆ. ಈ ಕ್ಷಾರಕರ್ಮದಲ್ಲಿ ಹೇಗೆ ಅಂತ ಹೇಳಿದರೆ, ರಕ್ತ ಸೋರುವಿಕೆ ಇರುವಂಥದ್ದನ್ನು ನಿಲ್ಲಿಸುತ್ತದೆ ಮತ್ತು ಆ ಮೂಲವ್ಯಾಧಿಯ ಗೆಡ್ಡೆಯನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುತ್ತದೆ. ಇನ್ನೊಂದು ಚಿಕಿತ್ಸೆ ಅಂತ ಹೇಳಿದರೆ ಕ್ಷಾರಸೂತ್ರ ಅಂತ ಹೇಳಿ ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿರ್ತೀರಿ. ಕ್ಷಾರಸೂತ್ರ ಪ್ರಯೋಗ ಅಂತ ಹೇಳುವಂಥದ್ದು, ಹೊರಗಡೆ ಬಾಹ್ಯ ಅರ್ಷಸ್ ಅಥವಾ ಮೂಲವ್ಯಾಧಿಯಲ್ಲಿ ನಾವು ಈ ನೂಲಿನಲ್ಲಿ ಅಳವಡಿಸಿಕೊಳ್ತೇವೆ. ಇದು ಹೊರಗಡೆ ಪ್ರೊಲ್ಯಾಪ್ಸ್ಡ್ ಆಗಿರುವಂತಹ ಅಥವಾ ಹೊರಬಂದಿರುವಂತಹ ಕೆಲವು ಅರ್ಷಸ್ಗಳಲ್ಲಿ ಅಥವಾ ಮೂಲವ್ಯಾಧಿಗಳಲ್ಲಿ ಉಪಯೋಗಿಸುತ್ತೇವೆ. ಸ್ಥಾನಿಕ ಅನಸ್ಥೀಷ್ಯದಲ್ಲಿ ಮಾಡಿ ರೋಗಿಗಳನ್ನು ಅವತ್ತೇ ಮನೆಗೆ ಕಳಿಸಬಹುದು. ಹಾಗೆ ಇದೆ ಅಗ್ನಿಕರ್ಮ ಚಿಕಿತ್ಸೆ ಅಂತ ಹೇಳಿದರೆ, ಥರ್ಮಲ್ ಕಾಟರಿ ಅಥವಾ ಮೂಲವ್ಯಾಧಿಗೆ ಕರೆಂಟನ್ನು ಪಾಸ್ ಮಾಡಿ ಅದನ್ನು ಸಣ್ಣದಾಗಿ ಮಾಡುವಂಥದ್ದು, ಅದನ್ನು ಗುಣಪಡಿಸುವಂತಹ ವಿಶೇಷ ಚಿಕಿತ್ಸೆಯು ನಮ್ಮಲ್ಲಿದೆ.
1: ಧನ್ಯವಾದಗಳು ಡಾಕ್ಟರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
0: ಧನ್ಯವಾದ ಸರ್.
2: ಇದುವರೆಗೆ ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
3: ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನ ಪರಿಹರಿಸಲು ಪ್ರತಿಯೊಬ್ಬರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನ ಸುಧಾರಿಸಲು ಝಂಡು ಸೋನಪ್ರಾಶ್ ಅನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನ ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂನ ಪ್ಯಾಕ್ನಲ್ಲಿ ಲಭ್ಯವಿದೆ. 24x7 ಆರೋಗ್ಯಕ್ಕಾಗಿ ಸೋನಪ್ರಾಶನ್ನ ಆರಿಸಿ.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222553.
2: ಹಲೋ
3: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
2: ಮತ್ತೆ?
3: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
3: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
2: ಸರ್, 2 ಲಕ್ಷ
5: ಏನಾಯ್ತಪ್ಪ?
4: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
3: ಅರೆ,
4: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
4: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: June 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ June 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ.

0: ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಪ್ರಿಯ ಕೇಳುಗರೆ, ಹವಾಮಾನ ಮುನ್ಸೂಚನೆಯ ಕುರಿತು ಇದೊಂದು ಪ್ರಕಟಣೆ. ಭಾರತ ಹವಾಮಾನ ಇಲಾಖೆ, ಭೂವಿಜ್ಞಾನ ಸಚಿವಾಲಯ, ಹವಾಮಾನ ಕೇಂದ್ರ ಬೆಂಗಳೂರು ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಈ ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗಿ ಮುಂದಿನ 3 ಗಂಟೆಗಳ ಅವಧಿಗೆ ಅನ್ವಯವಾಗುವಂತೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಮಳೆ ಗುಡುಗು ಸಹಿತ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಜೋರಾದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆಯಿದ್ದು, ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕ ವಿದ್ಯುತ್ ವ್ಯತ್ಯಯ, ಸಣ್ಣಪುಟ್ಟ ಸಂಚಾರ ದಟ್ಟಣೆ, ದುರ್ಬಲ ಮರದ ಕೊಂಬೆಗಳು ಮುರಿದು ಬೀಳುವ ಸಾಧ್ಯತೆಗಳು, ಹಾಗೆಯೇ ಕೊಯ್ಲು ಮಾಡಿದ ಬೆಳೆಗಳಿಗೆ ಹಾನಿಗಳಾಗುವಂತಹ ಸಾಧ್ಯತೆಗಳಿದ್ದು, ಸಾರ್ವಜನಿಕರು ಎಚ್ಚರದಿಂದ ಇರುವಂತೆ ಹವಾಮಾನ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 ಎಫ್ಎಂ ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದದ್ದು ಇಂದು ಬೆಳಗ್ಗೆ 11:30 12:30 ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 ಎಸ್ಟಿಡಿ ಕೋಡ್ 0824 ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಇಂದು ಬೆಳಗ್ಗೆ 11:30 to 12:30. ಆಕಾಶವಾಣಿ ಮಂಗಳೂರು ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯ ಡಾಕ್ಟರ್ ದಾಕ್ಷಾಯಿಣಿ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ. ಎರಡು ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ ಎರಡು ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮೋಸ್ ಜಲಸಂಧಿ ವಿವಾದ. ದೋಹಾದಲ್ಲಿ ಇಂದು ಅಮೆರಿಕ ಇರಾನ್ ಮಾತುಕತೆ. ಫಿಫಾ ವಿಶ್ವಕಪ್. ಇಂಜುರಿ ಟೈಮ್ ಗೋಲ್ ಮೂಲಕ ಬ್ರೆಜಿಲ್ಗೆ ಜಯ. ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿಗೆ ಸೋಲು. ವಾರ್ತೆಗಳ ವಿವರ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟ ಹಾಗೂ ವಿತರಣೆಯನ್ನು ನಿಯಂತ್ರಿಸಲು ವಿಧಿಸಲಾಗಿದ್ದ ತಾತ್ಕಾಲಿಕ ನಿಯಂತ್ರಣ ಕ್ರಮಗಳನ್ನು ನಾಳೆಯಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಗಳು ತೀವ್ರ ಏರಿಕೆಯಾಗಿದ್ದ ಸಂದರ್ಭದಲ್ಲಿ ಚಿಲ್ಲರೆ ಗ್ರಾಹಕರನ್ನು ರಕ್ಷಿಸಲು ಮತ್ತು ಇಂಧನ ಕಾಳಸಂತೆ ಹಾಗೂ ಅಕ್ರಮ ದಾಸ್ತಾನನ್ನು ತಡೆಯಲು ಜೂನ್ 12 ಈ ನಿಯಂತ್ರಣ ಕ್ರಮಗಳನ್ನು ಜಾರಿಗೆ ತರಲಾಗಿತ್ತು. ಇದರ ಅನ್ವಯ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರತಿ ವಾಹನಕ್ಕೆ ದಿನಕ್ಕೆ ಗರಿಷ್ಠ 200 ಲೀಟರ್ ಡೀಸೆಲ್ ಮಿತಿಯನ್ನು ಹೇರಲಾಗಿತ್ತು. ಪ್ರಸ್ತುತ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆ ಸ್ಥಿತಿಗತಿಯು ಸಂಪೂರ್ಣವಾಗಿ ಸುಧಾರಿಸಿ ಯಥಾಸ್ಥಿತಿಗೆ ಮರಳಿರುವುದರಿಂದ ಇನ್ನು ಮುಂದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಾತ್ಕಾಲಿಕ ನಿರ್ಬಂಧಗಳ ಅಗತ್ಯವಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ನಿಯಮಗಳು ಇಂಧನ ಕೊರತೆಯಾಗದಂತೆ ನೋಡಿಕೊಳ್ಳುವಲ್ಲಿ ಹಾಗೂ ಚಿಲ್ಲರೆ ಗ್ರಾಹಕರ ಹಿತಾಸಕ್ತಿ ಕಾಯುವಲ್ಲಿ ಯಶಸ್ವಿಯಾಗಿದ್ದವು ಎಂದು ಸಚಿವಾಲಯ ತಿಳಿಸಿದೆ.

ಇದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಎರಡು ದಿನಗಳ ಆಂಧ್ರಪ್ರದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ರಾಷ್ಟಪತಿಗಳು ಇಂದು ವಿಜಯನಗರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಅನಂತಪುರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಜಾಗತಿಕ ಮಟ್ಟದಲ್ಲಿ ಹೊಸ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಎರಡು ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸಿದೆ. ನವದೆಹಲಿಯಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಚಲನಚಿತ್ರ ನಿರ್ಮಾಣವನ್ನು ಉತ್ತೇಜಿಸುವುದು, ವಿತರಣಾ ಜಾಲವನ್ನು ಬಲಪಡಿಸುವುದು ಹಾಗೂ ಭಾರತೀಯ ಸಿನಿಮಾದಲ್ಲಿ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದ್ದು, ಸಣ್ಣ ನಗರಗಳು ಮತ್ತು ಗ್ರಾಮೀಣ ಭಾಗಗಳಲ್ಲಿ ಚಿತ್ರಮಂದಿರಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಬಂಡವಾಳ ಹೂಡಿಕೆಯನ್ನು ಪ್ರೋತ್ಸಾಹಿಸಿ

0: ಜಾಲವನ್ನು ಬಲಪಡಿಸುವುದು ಹಾಗೂ ಭಾರತೀಯ ಸಿನಿಮಾದಲ್ಲಿ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದ್ದು, ಸಣ್ಣ ನಗರಗಳು ಮತ್ತು ಗ್ರಾಮೀಣ ಭಾಗಗಳಲ್ಲಿ ಚಿತ್ರಮಂದಿರಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಬಂಡವಾಳ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಭಾರತೀಯ ಚಿತ್ರರಂಗದ ಮುಂದಿರುವ ಸವಾಲುಗಳು ಮತ್ತು ಅವಕಾಶಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಅಧ್ಯಯನ ಗುಂಪು ರಚಿಸಲಾಗಿದೆ. ಇದರೊಂದಿಗೆ ದೇಶಾದ್ಯಂತ ಚಿತ್ರರಂಗಕ್ಕೆ ಪೂರಕವಾದ ಏಕರೂಪದ ವಾತಾವರಣ ನಿರ್ಮಿಸಲು ಸಚಿವಾಲಯವು ಮಾದರಿ ರಾಜ್ಯ ಚಲನಚಿತ್ರ ನಿಯಮಾವಳಿಗಳನ್ನು ಸಿದ್ದಪಡಿಸಿದ್ದು, ಅವುಗಳನ್ನು ಅಳವಡಿಸಿಕೊಳ್ಳುವಂತೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಈ ಸುಧಾರಣಾ ಕ್ರಮಗಳು ಭಾರತೀಯ ಸಿನಿಮಾವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಸ್ಪರ್ಧಾತ್ಮಕವಾಗಿಸಲು ಸಹಕಾರಿಯಾಗಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಗ್ರಾಮಗಳು ಸಮೃದ್ಧ, ಸ್ವಾವಲಂಬಿ ಮತ್ತು ಅಭಿವೃದ್ಧಿ ಹೊಂದದ ಹೊರತು ಸಮೃದ್ಧ ಹಾಗೂ ವಿಕಸಿತ ಭಾರತದ ಕನಸು ನನಸಾಗುವುದಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಎರಡು ದಿನಗಳ ರಾಷ್ಟೀಯ ಗ್ರಾಮೀಣಾಭಿವೃದ್ಧಿ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಗ್ರಾಮಗಳು ಕೇವಲ ಅಭಿವೃದ್ಧಿಯ ಫಲಾನುಭವಿಗಳಲ್ಲ, ಅಭಿವೃದ್ಧಿಯ ಪ್ರಮುಖ ಚಾಲಕ ಶಕ್ತಿಗಳಾಗಿವೆ ಎಂದು ಹೇಳಿದರು. ಇದೇ ವೇಳೆ ವಿಕಸಿತ ಭಾರತ್ ಜಿರಾಮ್ಜಿ ಯೋಜನೆಯನ್ನು ನಾಳೆಯಿಂದ ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಘೋಷಿಸಿದರು. ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಪಿಎಲ್ಎ ಇತ್ತೀಚೆಗೆ ಅರುಣಾಚಲ ಪ್ರದೇಶವನ್ನು ಅತಿಕ್ರಮಿಸಿ ಶಿಬಿರಗಳನ್ನು ಸ್ಥಾಪಿಸಿದೆ ಎಂಬ ಮಾಧ್ಯಮ ವರದಿಗಳನ್ನು ಭಾರತೀಯ ಸೇನೆ ತಳ್ಳಿಹಾಕಿದೆ. ಅಂತಹ ವರದಿಗಳು ತಪ್ಪಾಗಿದ್ದು ಆಧಾರರಹಿತವಾಗಿದೆ ಎಂದು ಸೇನೆ ತಿಳಿಸಿದೆ. ಕಾನೂನಿನ ಆಡಳಿತವು ಯಾವುದೇ ಕಲ್ಯಾಣ ಯೋಜನೆಯಲ್ಲ ಅಥವಾ ಆರ್ಥಿಕ ನೀತಿಯಲ್ಲ, ಬದಲಿಗೆ ಅದು ಸರ್ಕಾರದ ಅಧಿಕಾರದ ಬಳಕೆಯನ್ನು ನಿಯಂತ್ರಿಸುವ ಶಕ್ತಿಯಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ಸ್ಟಾಕ್ಹೋಮ್ನಲ್ಲಿ ನಡೆದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಭಾಷಣ ಮಾಡಿದ ಅವರು, ನ್ಯಾಯಾಂಗ ವಿಮರ್ಶೆಯು ಕೇವಲ ಅಧಿಕಾರವಲ್ಲ, ಅದು ನ್ಯಾಯಾಲಯಗಳ ಸಾಂವಿಧಾನಿಕ ಕರ್ತವ್ಯವಾಗಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾದ ಹಾರ್ಮೋಸ್ ಜಲಸಂಧಿ ವಿವಾದಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ರಾಷ್ಟಗಳು ಇಂದು ಕತಾರ್ ರಾಜಧಾನಿ ದೋಹಾದಲ್ಲಿ ಸಂಧಾನ ಮಾತುಕತೆ ನಡೆಸಲಿವೆ. ಕಳೆದ ಗುರುವಾರದಿಂದ ಉಭಯ ದೇಶಗಳ ನಡುವೆ ನಡೆದ ಕ್ಷಿಪಣಿ ದಾಳಿಗಳು ಜಾಗತಿಕ ತೈಲ ವ್ಯಾಪಾರವನ್ನು ಅಸ್ತವ್ಯಸ್ತಗೊಳಿಸಿದ್ದವು. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಘರ್ಷ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ನಿನ್ನೆ ಉಭಯ ದೇಶಗಳು ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ಒಪ್ಪಂದದ ಆರ್ಟಿಕಲ್ 5 ನೌಕಾಯಾನ ನಿಯಮ ಕುರಿತಾದ ಭಿನ್ನಾಭಿಪ್ರಾಯಗಳೇ ಇತ್ತೀಚಿನ ಸಂಘರ್ಷಕ್ಕೆ ಕಾರಣವಾಗಿವೆ. ಒಪ್ಪಂದದ ಪ್ರಕಾರ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರಕ್ಕೆ ಇರಾನ್ ಸಹಕರಿಸಬೇಕಿತ್ತು ಮತ್ತು ಅಮೆರಿಕವು ಇರಾನ್ ಬಂದರುಗಳ ಮೇಲಿನ ದಿಗ್ಬಂಧನ ತೆರವುಗೊಳಿಸಬೇಕಿತ್ತು. ಜುಲೈ 3 ಆರಂಭವಾಗುವ 57 ದಿನಗಳ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಭದ್ರತಾ ಸಂಸ್ಥೆಗಳು ಪಂಜಾಬ್ನಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ತೀರ್ಥಯಾತ್ರೆ ಮಾರ್ಗದಾದ್ಯಂತ ಸಿದ್ದತೆಗಳನ್ನು ತೀವ್ರಗೊಳಿಸಿದ್ದು ಅಣಕು ಪ್ರದರ್ಶನಗಳನ್ನು ನಡೆಸುತ್ತಿವೆ. ಕಣ್ಗಾವಲು ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸುತ್ತಿದ್ದು ಸಾವಿರಾರು ಯಾತ್ರಿಕರ ಸುರಕ್ಷಿತ ಯಾತ್ರೆಯನ್ನು ಖಚಿತಪಡಿಸಿಕೊಳ್ಳಲು ಅಂತರ ಸಂಸ್ಥೆ ಸಮನ್ವಯವನ್ನು ಬಲಪಡಿಸಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಯಾತ್ರಾರ್ಥಿಗಳ ಮೊದಲ ತಂಡ ಆಗಮಿಸಲು ಪ್ರಾರಂಭಿಸಿದೆ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ, ಸಾರಿಗೆ ಶಿಬಿರಗಳು ಮತ್ತು ಪವಿತ್ರ ಗುಹಾ ದೇವಾಲಯಕ್ಕೆ ಹೋಗುವ ಅವಳಿ ಮಾರ್ಗಗಳಲ್ಲಿ ವ್ಯಾಪಕ ವ್ಯವಸ್ಥೆಗಳೊಂದಿಗೆ ಭದ್ರತಾ ಪಡೆಗಳು ಹೆಚ್ಚಿನ ನಿಗಾ ವಹಿಸಿವೆ. ಪಶ್ಚಿಮ ಬಂಗಾಳ ಸರ್ಕಾರ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆ UCC ಜಾರಿಗೆ ತರಲು ನಿರ್ಧರಿಸಿದೆ. ಜುಲೈ 2 ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಸೂದೆಯ ಕರಡು ಪ್ರಸ್ತಾವನೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ವಿಧಾನಸಭೆಯಲ್ಲಿ ಘೋಷಿಸಿದರು. ಗುಜರಾತ್, ಉತ್ತರಾಖಂಡ ಮತ್ತು ಅಸ್ಸಾಂ ಮಾದರಿಗಳನ್ನು ಅನುಸರಿಸಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಾಧೀಶೆ ನ್ಯಾಯಮೂರ್ತಿ ರಂಜನಾ ದೇಸಾಯಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಸಮಿತಿಯು ಮದುವೆ, ವಿಚ್ಛೇದನ ಮತ್ತು ದತ್ತು ಸೇರಿದಂತೆ ಒಟ್ಟು 9 ಕುರಿತು ಅಧ್ಯಯನ ನಡೆಸಿ 4 ವಾರಗಳಲ್ಲಿ

0: ತನ್ನ ವರದಿಯನ್ನು ಸಲ್ಲಿಸಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಸಂಹಿತೆಯನ್ನು ರೂಪಿಸಲಿದೆ. ಆದರೆ ಆದಿವಾಸಿಗಳು, ಕುರ್ಮಿಗಳು ಮತ್ತು ಪ್ರಾಚೀನ ಸ್ಥಳೀಯ ಸಮುದಾಯಗಳನ್ನು ಈ ಕಾನೂನಿನ ವ್ಯಾಪ್ತಿಯಿಂದ ಹೊರಗಿಡಲಾಗುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ಅಫ್ಘಾನಿಸ್ತಾನದ ನಾಗರಿಕ ವಾಸಸ್ಥಳಗಳ ಮೇಲೆ ಪಾಕಿಸ್ತಾನ ನಡೆಸಿರುವ ವಾಯುದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರ ಸಾವು ಹಾಗೂ 163 ಜನರು ಗಾಯಗೊಳ್ಳಲು ಕಾರಣವಾಗಿರುವ ಪಾಕಿಸ್ತಾನದ ಈ ಕ್ರಮವು ಅಫ್ಘಾನಿಸ್ತಾನದ ಸಾರ್ವಭೌಮತ್ವದ ಮೇಲಿನ ದಾಳಿಯಾಗಿದ್ದು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗೆ ಆತಂಕವನ್ನುಂಟು ಮಾಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಅಮೆರಿಕದ ಟೆಕ್ಸಾಸ್ನ ಹ್ಯೂಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ರೋಚಕ 32ರ ಘಟ್ಟದ ಪಂದ್ಯದಲ್ಲಿ ಗೇಬ್ರಿಯಲ್ ಮಾರ್ಟಿನೆಲ್ಲಿ ಪಂದ್ಯದ ಕೊನೆಯ ಇಂಜುರಿ ಅವಧಿಯಲ್ಲಿ ಗಳಿಸಿದ ಗೋಲಿನ ನೆರವಿನಿಂದ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವು ಜಪಾನ್ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿದೆ. ಮತ್ತೊಂದು ಪಂದ್ಯದಲ್ಲಿ ಮಾಜಿ ಚಾಂಪಿಯನ್ ಜರ್ಮನಿ ಟೂರ್ನಿಯಿಂದ ಹೊರಬೀಳುವ ಮೂಲಕ ಆಘಾತ ಎದುರಿಸಿದೆ. ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಜರ್ಮನಿ ಮತ್ತು ಪರಾಗ್ವೆ ನಡುವಿನ ಹಣಾಹಣಿಯು ನಿಗದಿತ ಅವಧಿಯಲ್ಲಿ 1-1 ಗೋಲುಗಳಿಂದ ಸಮಬಲಗೊಂಡಿದ್ದರಿಂದ ಪಂದ್ಯದ ನಿರ್ಣಯಕ್ಕಾಗಿ ಪೆನಾಲ್ಟಿ ಶೂಟೌಟ್ ನಡೆಸಲಾಯಿತು. ತೀವ್ರ ಕುತೂಹಲ ಕೆರಳಿಸಿದ್ದ ಶೂಟೌಟ್ನಲ್ಲಿ ಪರಾಗ್ವೆ ತಂಡ 4-3 ಗೋಲುಗಳ ಅಂತರದಿಂದ ಐತಿಹಾಸಿಕ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ. 2 ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ 2 ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮೋಸ್ ಜಲಸಂಧಿ ವಿವಾದ, ದೋಹಾದಲ್ಲಿ ಇಂದು ಅಮೆರಿಕ ಇರಾನ್ ಮಾತುಕತೆ. ಫಿಫಾ ವಿಶ್ವಕಪ್, ಇಂಜುರಿ ಟೈಮ್ ಗೋಲ್ ಮೂಲಕ ಬ್ರೆಜಿಲ್ಗೆ ಜಯ, ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿಗೆ ಸೋಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ನಾನು ನನ್ನ ಹೆಂಡತಿ ಚಿತ್ರದ ಗೀತೆ. ಸಾಹಿತ್ಯ ಹಂಸಲೇಖ ಅವರದು. ಸಂಗೀತ ನೀಡಿದ್ದಾರೆ ಶಂಕರ್ ಗಣೇಶ್.

ರಾಗರಂಜನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಭೂಲೋಕದಲ್ಲಿ ಯಮರಾಜ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಸಿ ಅಶ್ವಥ್.

ಚಿತ್ರಗೀತೆಗಳ ಕಾರ್ಯಕ್ರಮ ರಾಗರಂಜನೆ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಸಮಾಚಾರ್ ಪ್ರಭಾತ್ ದೆಹಲಿ ಕೇಂದ್ರದಿಂದ.

0: against Paraguay that led to a penalty shootout in Foxborough. Gustavo Alfaro's men held the nerve in the penalty shootout to secure a historic 4-3 victory. The India Meteorological Department, IMD, has issued an orange colour warning for very heavy rainfall over parts of Northeast India, Sub-Himalayan West Bengal, Bihar, Konkan, Goa, Maharashtra, Karnataka, Kerala and Mahe today. Heavy rainfall is also expected over Odisha, Jharkhand, Uttar Pradesh, Uttarakhand, Madhya Pradesh, Vidarbha, Chhattisgarh, Telangana, Tamil Nadu, Puducherry and Karaikal for tomorrow. And now, for a look at today's newspapers, it's over to V.C. Pramod.
1: Thank you, Abhishek. A month-long special intensive revision SIR of the electoral roll beginning today is covered by some of the dailies. SIR process begins in Delhi and four states today, reports the Asian Age. Voter verification drive begins in Delhi today, leads the Times of India. The statesman quoting Prime Minister Narendra Modi says, Indian diaspora living bridge between India, Seychelles. Bengal passes preventive detention legal curbs bill, notes the Hindu. Prime Minister to skip Khamenei's state funeral leads the Asian Age. And finally, Delhi mandates all two new wheelers to be electric from 2028 to fight pollution, reports the Indian Express. And with that, it's back to you, Abhishek.
0: Thank you, Pramod. And now, before we end the bulletin, the headlines once again. Centre to withdraw temporary restrictions on sale and distribution of petrol and diesel from the 1st of July. West Bengal government to implement uniform civil code in the state, says Chief Minister Shubhendu Adhikari. Information and Broadcasting Minister announces major decisions to boost Indian film industry. Delhi government clears electric vehicles policy, cars under 30 lakh rupees to be exempted from road tax and registration fees. India strongly condemns Pakistan airstrikes in residential areas of Afghanistan that killed 36 civilians and injured 163 others. US and Iran to hold talks in Qatar's capital Doha today to resolve the dispute over Strait of Hormuz. And in football, Brazil enter round of 16. And with that, we end the morning news. Have a nice day.
2: आकाशवाणी से पेश है खबरनामा। आदाब।
3: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 8:30 ಹಾಗೂ 29 ಸೆಕೆಂಡ್ಗಳು. ಪ್ರಿಯ ಕೇಳುಗರೇ, ಗಮನಿಸಿ, ಹವಾಮಾನ ಮುನ್ಸೂಚನೆಯ ಕುರಿತು ಇದೊಂದು ಪ್ರಕಟಣೆ. ಭಾರತ ಹವಾಮಾನ ಇಲಾಖೆ, ಭೂವಿಜ್ಞಾನ ಸಚಿವಾಲಯ, ಹವಾಮಾನ ಕೇಂದ್ರ ಬೆಂಗಳೂರು ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಈ ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗಿ 3 ಗಂಟೆಗಳ ಅವಧಿಗೆ ಅನ್ವಯವಾಗುವಂತೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಮಳೆಗುಡುಗು ಸಹಿತ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಜೋರಾದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆಯಿದ್ದು, ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕ ವಿದ್ಯುತ್ ವ್ಯತ್ಯಯ, ಸಣ್ಣಪುಟ್ಟ ಸಂಚಾರ ದಟ್ಟಣೆ, ದುರ್ಬಲ ಮರದ ಕೊಂಬೆಗಳು ಮುರಿದು ಬೀಳುವ ಸಾಧ್ಯತೆಗಳು, ಹಾಗೆಯೇ ಕೊಯ್ಲು ಮಾಡಿದ ಬೆಳೆಗಳಿಗೆ ಹಾನಿಯಾಗುವ ಸಾಧ್ಯತೆಗಳಿದ್ದು, ಸಾರ್ವಜನಿಕರು ಎಚ್ಚರದಿಂದ ಇರುವಂತೆ ಹವಾಮಾನ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಸ್ವಸ್ತಿಕ್ ಚಿತ್ರದ ಗೀತೆ. ಸಾಹಿತ್ಯ ಉಪೇಂದ್ರ ಅವರದು, ಸಂಗೀತ ನೀಡಿದ್ದಾರೆ ವಿ ಮನೋಹರ್, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

ಮಾನಸ ಸರೋವರ ಚಿತ್ರಕ್ಕಾಗಿ ಜಯಚಂದ್ರನ್ ಅವರು ಹಾಡಿದ ಗೀತೆಯನ್ನ ಕೇಳಿದಿರಿ. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರು ಸಂಗೀತ ನೀಡಿರುವ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಗೀತೆ. ಹಾಡಿದ್ದಾರೆ ವಾಣಿ ಹರಿಕೃಷ್ಣ.

ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದು, ಸಂಗೀತ ಸಂಯೋಜನೆ ಮಾಡಿದವರು ಮನೋಮೂರ್ತಿ. ಚಿತ್ರ ಈ ಬಂಧನ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚಿಗುರಿದ ಕನಸು ಚಿತ್ರದ ಗೀತೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಮಹಾಲಕ್ಷ್ಮಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಪ್ರಿಯ ಕೇಳುಗರೇ, ಗಮನಿಸಿ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 ಎಫ್ಎಂ ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದದ್ದು ಇಂದು ಬೆಳಗ್ಗೆ 11:30 12:30 ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000 ಒಂದು ವೇಳೆ ಟೆಲಿಕ್ವಿಸ್ಗಾಗಿ ಫೋನ್ ಲೈನ್ ಸಿಗದಿದ್ದರೆ ನಿರಾಶರಾಗಬೇಡಿ. ವಾಟ್ಸಪ್ ಮೂಲಕ ಕೂಡ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ ಹಾಗೂ ಟೆಲಿಕ್ವಿಸ್ಗಾಗಿ ಎಂದು ಸ್ಪಷ್ಟವಾಗಿ ಬರೆದು ನಮಗೆ ವಾಟ್ಸಪ್ ಮಾಡಿ. ನೀವು ವಾಟ್ಸಪ್ ಮಾಡಬೇಕಾದಂತಹ ನಮ್ಮ ಸಂಖ್ಯೆ 9449926560. ಗಮನಿಸಿ, ಪ್ರತಿ ಮಂಗಳವಾರ ಬೆಳಗ್ಗೆ 11:30 12:30 ಧ್ವನಿ ಮುದ್ರಣದ ಅವಧಿಯಲ್ಲಿ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಟೆಲಿಕ್ವಿಸ್ನಲ್ಲಿ ಭಾಗವಹಿಸಿ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ. ಟೆಲಿಕ್ವಿಸ್ನಲ್ಲಿ ಭಾಗವಹಿಸಲು ಕರೆ ಮಾಡಿ ಇಂದು ಬೆಳಗ್ಗೆ 11:30 12:30 ಆಕಾಶವಾಣಿ ಮಂಗಳೂರು ಸಮಯ 9:02:45. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಮೌನೀಶ್ ಕುಮಾರ್ ಛಾವಣಿ ಅವರು ಹಾಡಿರುವ ವೀಮಾ ಜಗದೀಶ್ ಅವರ ರಚನೆ 100 ಮಿಂಚು ಲಕ್ಷ ಕಡಲು.

ಅನಂತಕೃಷ್ಣ ಉಡುಪ ಅವರ ಧ್ವನಿಯಲ್ಲಿ ಕೇಳಿ ರಾಮಚಂದ್ರ ಪೈ ಅವರ ರಚನೆ ಅಡವಿ ನಡುವೆಯೇ ಬೆಳೆದ ಬೆಳೆಯಲಿ ಮುರಿದು ಬಿದ್ದ ಬಿದಿರು ನಾನು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪುತ್ತೂರು ನರಸಿಂಹ ನಾಯಕ್ ಅವರು ಹಾಡಿರುವ ರಘು ಇಡ್ಕಿದು ಅವರ ರಚನೆ ನೀ ಬಂದ ಗಳಿಗೆ ಇದು ಬಂದಂತೆ ಶ್ರಾವಣ.

0: ಪ್ರಿಯ ಕೇಳುಗರೆ, ಹೃದಯರಾಗ ಕನ್ನಡ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 11:30 ಪ್ರಸಾರವಾಗಲಿದೆ. ನಮ್ಮ ದೈನಂದಿನ ಬದುಕಿನಲ್ಲಿ ಸಾಮಾಜಿಕ ಮಾಧ್ಯಮಗಳು ಬಹುದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತವೆ. ಇವತ್ತಿನ ಹೃದಯರಾಗ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಮಾಧ್ಯಮಗಳ ಮೂಲಕ ನೀವು ಏನೇನು ಹೊಸ ವಿದ್ಯೆಗಳನ್ನು ವಿಷಯಗಳನ್ನು ಕಲಿತುಕೊಂಡಿದ್ದೀರಿ, ಅದು ಹೊಸ ಹವ್ಯಾಸಗಳಾಗಿರಬಹುದು, ನೃತ್ಯ, ಹಾಡು, ಅಡಿಗೆ, ಕಸೂತಿ, ಹೀಗೆ ಏನೇ ಆಗಿರ್ಬೋದು, ಇವೆಲ್ಲವನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ಳಿ. ಹೃದಯರಾಗ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2219999 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಭಾಗವಹಿಸಿ.
1: ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ನಾಳೆ

0: ಪೂರ್ವಾಹ್ನ 11 ಗಂಟೆಗೆ.
1: ಆದರೆ ಒಂದೇ ಒಂದು ಆಸೆ ಇದೆ, ಅದೇ ಹುಟ್ಟಿದ ಊರ ನೋಡಿ ಬರುವ ಆಸೆ. ಎಂದು ಈಡೇರುತ್ತದೋ ತಿಳಿಯದು, ಅದುವರೆಗೆ ತಾನಿರುತ್ತೇನೋ ಇಲ್ಲವೋ ಅದೂ ತಿಳಿಯದು. ನೋಡು, ಎಲ್ಲವನ್ನೂ ನಿನ್ನೊಡನೆ ಹಂಚಿಕೊಳ್ಳಬೇಕೆಂಬ ಆಸೆ ಇದೆ.
0: ತಪ್ಪದೆ ಕೇಳಿ ನಾಳೆ ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.

0: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ತೊಂದರೆಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸೌರಭ ಭಟ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಆಕಾಶವಾಣಿ ಮಂಗಳೂರು, ಸಮಯ 9:20 ಹಾಗೂ 46 ಸೆಕೆಂಡ್ಗಳು. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆಕ್ಸಿಡೆಂಟ್ ಚಿತ್ರಕ್ಕಾಗಿ ಸೋನು ನಿಗಮ್ ಅವರು ಹಾಡಿರುವ ಗೀತೆ, ಸೋನು ನಿಗಮ್ ಮಹಾಲಕ್ಷ್ಮಿ ಅಯ್ಯರ್ ಅವರು ಸಂಗಡಿಗರೊಂದಿಗೆ ಹಾಡಿರುವ ಗೀತೆ, ರಾಜೇಂದ್ರ ಕಾರಂತವರ ಸಾಹಿತ್ಯಕ್ಕೆ ರಿಕ್ಕಿ ಕೇಜವರ ಸಂಗೀತವಿದೆ.

ಪಯಣ ಚಿತ್ರಕ್ಕಾಗಿ ಸೋನು ನಿಗಮ್ ಅವರು ಹಾಡಿದ ಗೀತೆಯನ್ನ ಕೇಳಿದಿರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಸುನೀತಾ ಗೋಪರಾಜು ಅವರೊಂದಿಗೆ ಸೋನು ನಿಗಮ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಎಸ್ ನಾರಾಯಣ್, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. ಚಿತ್ರ ಚೆಲುವೆಯೇ ನಿನ್ನ ನೋಡಲು.

ಎಸ್ ನಾರಾಯಣವರ ಸಾಹಿತ್ಯಕ್ಕೆ ಮಿಕ್ಕಿ ಜೆ ಮೇಯರ್ ಅವರು ಸಂಗೀತ ನೀಡಿರುವ ಚೆಲುವಿನ ಚಿಲಿಪಿಲಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಹಾಡಿದವರು ಸೋನು ನಿಗಮ್. ಮುಂದೆ ಕೇಳಿ ಏನೋ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಕ್ಷಮಿಸಿ, ಚಿತ್ರ ಏನೋ ಒಂಥರ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಲೈಫ್ ಇಷ್ಟೇನಾ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಮನೋಮೂರ್ತಿ.

ಪ್ರಿಯ ಕೇಳುಗರೇ, ಈ ಬೆಳಗ್ಗೆ 10:30 11:30 ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ, ಸಾಮಾಜಿಕ ಮಾಧ್ಯಮಗಳ ಮೂಲಕ ನೀವು ಏನೇನು ಹೊಸ ವಿದ್ಯೆಗಳನ್ನು ವಿಷಯಗಳನ್ನು ಕಲಿತುಕೊಂಡಿದ್ದೀರಿ? ಅದು ಹೊಸ ಹವ್ಯಾಸಗಳಾಗಿರಬಹುದು, ನೃತ್ಯ, ಹಾಡು, ಅಡುಗೆ, ಕಸೂತಿ, ಹೀಗೆ ಏನೇ ಆಗಿರಬಹುದು, ಇವೆಲ್ಲವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2211999, 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ

ಹಾಗೆಯೇ ನಮ್ಮ ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದದ್ದು ಇಂದು ಬೆಳಗ್ಗೆ 11:30 12:30 ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000 ಒಂದು ವೇಳೆ ಫೋನ್ ಲೈನ್ ಸಿಗದಿದ್ದರೆ ನಿರಾಶರಾಗಬೇಡಿ ವಾಟ್ಸಪ್ ಮೂಲಕ ಕೂಡ ನೀವು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ನಿಮ್ಮ ಹೆಸರು ಊರು ಮೊಬೈಲ್ ಸಂಖ್ಯೆ ಹಾಗೂ ಟೆಲಿಕ್ವಿಜ್ಗಾಗಿ ಎಂದು ಸ್ಪಷ್ಟವಾಗಿ ಬರೆದು ನಮಗೆ ವಾಟ್ಸಪ್ ಮಾಡಿ ನೀವು ವಾಟ್ಸಪ್ ಮಾಡಬೇಕಾದಂತಹ ನಮ್ಮ ಸಂಖ್ಯೆ 9449926560 ಗಮನಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9449926560 ಪ್ರತಿ ಮಂಗಳವಾರ ಬೆಳಗ್ಗೆ 11:30 12:30 ಧ್ವನಿ ಮುದ್ರಣದ ಅವಧಿಯಲ್ಲಿ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಟೆಲಿಕ್ವಿಜ್ನಲ್ಲಿ ಭಾಗವಹಿಸಿ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ.

0: ईश बिन पानी
1: क्या ये मर गया
2: क्या पता।

0: ಇಂದಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆ ಮಂಜುಳಾ ಪ್ರವೀಣ್ ಶೆಟ್ಟಿ ಹಾಗೂ ತ್ರಿವೇಣಿ. ಪ್ರಿಯ ಕೇಳುಗರೇ, ಸಾಮಾಜಿಕ ಮಾಧ್ಯಮಗಳು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ನಾವಿದ್ದರೂ ಕೂಡ ಕ್ಷಣಾರ್ಧದಲ್ಲಿ ಎಲ್ಲರ ಜೊತೆ ಸಂಪರ್ಕವನ್ನು ಸಾಧಿಸಲಿಕ್ಕೆ, ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಳಿಕ್ಕೆ, ಜ್ಞಾನ ವಿನಿಮಯ ಮಾಡಿಕೊಳ್ಳಿಕ್ಕೆ, ಒಟ್ಟಾರೆಯಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ಸಾಮಾಜಿಕ ಮಾಧ್ಯಮಗಳು ಬಹುದೊಡ್ಡ ಪಾತ್ರವನ್ನೇ ನಿರ್ವಹಿಸ್ತದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಹೃದಯರಾಗ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಮಾಧ್ಯಮಗಳ ಮೂಲಕ ನೀವು ಏನೇನು ಹೊಸ ವಿದ್ಯೆಗಳನ್ನು, ವಿಷಯಗಳನ್ನು ಕಲ್ತ್ಕೊಂಡಿದ್ದೀರಿ, ಅದು ಹೊಸ ಹವ್ಯಾಸಗಳಾಗಿರ್ಬೋದು, ನೃತ್ಯ, ಹಾಡು, ಅಡುಗೆ, ಕಸೂತಿ, ಹೀಗೆ ಏನೇ ಆಗಿರ್ಬೋದು, ಇವೆಲ್ಲವನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ಳಿ. ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2211999, 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಹಾಗಿದ್ರೆ ನಮ್ಮ ಮೊದಲ ಕಾಲರ್ ಯಾರು ಅಂತ ನೋಡೋಣ. ಹಲೋ, ಹಲೋ, ಹಲೋ, ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದು ಮೇಡಮ್.
0: ಪುತ್ತೂರಿನಿಂದ ಸರಸ್ವತಿ ಅವರು?
1: ಹೌದು ಮೇಡಮ್.
0: ನೀವು ಎಷ್ಟೊತ್ತಿಗೆ ಟ್ರೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಫೋನಿಗೆ? ಹಲೋ,
2: ಹಲೋ,
0: ಹಾ ಸರಸ್ವತಿ ಮೇಡಮ್ ಹೇಳಿ. ಹಲೋ,
2: ನಾನು ಕುಂದಾಪುರದಿಂದ.
0: ಓಕೆ, ನಿಮಗೆ ಕನೆಕ್ಟ್ ಆಯ್ತಾ? ಸರಸ್ವತಿ ಅವರು ಮಾತನಾಡ್ತಾ ಇದ್ರು, ಹೇಳಿ ಸರ್. ತಮ್ಮ ಹೆಸರು?
2: ಸುನಿಲ್ ಅಂತ.
0: ಸುನಿಲ್ ಅವರು ಕುಂದಾಪುರದಿಂದ?
2: ಸುನಿಲ್ ಕುಂದಾಪುರದಿಂದ.
0: ಓಕೆ, ನಿಮಗೆ ಯಾವ ಹಾಡು ಬೇಕಿತ್ತು ಸರ್ ಇವತ್ತು?
2: ನನಗೆ ಅಣ್ಣಯ್ಯ ಪಿಕ್ಚರ್ ಇಂದ ಬೇಕಿತ್ತು, ಅಣ್ಣಯ್ಯ ಅಣ್ಣಯ್ಯ ಬಾರು.
0: ಅಣ್ಣಯ್ಯ ಅಣ್ಣಯ್ಯ ಬಾರು
2: ಅಷ್ಟೇನಕ್ಕೆ ಹಾಡಿದ್ದು?
0: ಸರಿ, ರವಿಚಂದ್ರನ್ ಅವರ ಅಭಿನಯದ್ದು ಅಲ್ವಾ?
2: ಅದೌದು, ರವಿಚಂದ್ರನ್.
0: ಹಾ ಹೇಳಿ ಸರ್, ಇವತ್ತಿನ ವಿಷಯ ಗೊತ್ತಿದೆಯಾ ತಮಗೆ?
2: ಹಾ ಗೊತ್ತಾಯ್ತು, ಸಾಮಾಜಿಕ ಸೋಷಿಯಲ್, ಅದರಿಂದ ಸತ್ಯಕ್ಕಿಂತ ಸುಳ್ಳೇ ಜಾಸ್ತಿಯಾಗಿ ವಿಜೃಂಭಿಸುತ್ತಿದೆ.
0: ಅಲ್ಲ, ನಾವಿವತ್ತು ಕೇಳ್ತಾ ಇರೋದೇನಂತೇಳಿದರೆ, ಅಲ್ಲ ಎಲ್ಲದರಲ್ಲೂ ಒಂದು ಧನಾತ್ಮಕ ಋಣಾತ್ಮಕ ಅಂಶಗಳು ಇದ್ದೇ ಇರ್ತದೆ ಅಲ್ವಾ? ಹಾಗಿರುವಾಗ ಅದರಿಂದ ನಾವು
2: ಪಾಸಿಟಿವ್ಗಿಂತ ನೆಗೆಟಿವೇ ಜಾಸ್ತಿ ಆಗ್ತಿದೆ.
0: ಪರವಾಗಿಲ್ಲ, ಆದರೆ ಪಾಸಿಟಿವ್ ಕಮ್ಮಿ ಇದ್ರು ಅದರಲ್ಲಿ ನೀವು ಏನಾದರೂ ಕಲ್ತುಕೊಂಡಿರಾ ಸಾಮಾಜಿಕ ಮಾಧ್ಯಮಗಳಿಂದ?
2: ಮೆಡಿಕಲ್ ಇರ್ಬೋದು, ಅಡಿಗೆ ಮಾಡೋದಿರ್ಬೋದು, ತುಂಬಾ ಲಾಭ ಇದೆ.
0: ತಮಗೆ ಯಾವುದ್ರಲ್ಲಿ ಆಸಕ್ತಿ ಯಾವುದ್ರಲ್ಲಿ ಜಾಸ್ತಿ, ಯಾವುದನ್ನ ನೀವು

0: ಜಾಸ್ತಿಯಾಗಿ ತಿಳ್ಕೊಳ್ತೀರಿ ಯಾವ ವಿಷಯದ ಬಗ್ಗೆ?
1: ಪ್ರಚಲಿತ ವಿದ್ಯಮಾನ.
0: ಹಾ, ಪ್ರಚಲಿತ ವಿದ್ಯೆ ನೋಡಿ, ಅದೊಂದು ನಿಮಗೆ ಧನಾತ್ಮಕವೇ ಅಲ್ವಾ? ಹೌದು ಹೌದು. ಅಲ್ಲ, ಎಲ್ಲದರಲ್ಲೂ ನೆಗೆಟಿವ್ ಇರ್ತದೆ, ಆದರೆ ನಾವು ಅದನ್ನು ಯಾವ ರೀತಿ ಉಪಯೋಗಿಸ್ತೇವೆ ಅನ್ನೋದ್ರ ಮೇಲೆ ಅವಲಂಬಿಸಿರ್ತದೆ ಅಲ್ವಾ? ಹ್ಞೂ, ಹೇಳಿ ಹೇಳಿ ಸರ್, ಹೇಳಿ.
1: ಅದೇ ಮಿಸ್ಸಸ್ ಮಾಡ್ಕೋತಾರೆ ಅಂತ.
0: ಹೌದು ಹೌದು, ಅದನ್ನು ಅದೇ ಅದಕ್ಕೆ ಅದರಿಂದ ಏನು ಉಪಯೋಗ ಆಗ್ತದೆ ಅದನ್ನು ನಾವು ಪಡ್ಕೊಳ್ಬೇಕಲ್ವಾ?
1: ಅಯ್ಯೋ, ಯಾರೋ ಸತ್ತೋದ್ರೆ ಅಂತ ಶ್ರದ್ಧಾಂಜಲಿ ಹಾಕುದು, ನಿಮ್ಮೂರಲ್ಲಿ ಪೆಟ್ರೋಲ್ ಬಂಕಿಗೆ ಬೆಂಕಿ ಬಿದ್ದಿದೆ ಅಂತ.
0: ಹೇಳಿ, ಪ್ರಚಲಿತ ವಿದ್ಯಮಾನಗಳಲ್ಲಿ ಯಾವುದ್ರ ಬಗ್ಗೆ ನೀವು ಜಾಸ್ತಿ ನೋಡ್ತೀರಿ?
1: ಇಲ್ಲ, ಪ್ರೆಸೆಂಟ್ ವಿಷಯ ಎಲ್ಲ ಇರುತ್ತಲ್ಲ, ಪ್ರೆಸೆಂಟ್ ಆಗಿ ನಡೆದಿರುತ್ತಲ್ಲ, ಆ ವಿಷಯನೇ ಹೆಚ್ಚಾಗಿ.
0: ಹೌದು, ಯಾವುದು, ರಾಜಕೀಯವಾ, ಕ್ರೀಡೆಯಾ?
1: ಪೊಲಿಟಿಕ್ಸ್ ಜಾಸ್ತಿ, ಪೊಲಿಟಿಕ್ಸ್, ಕ್ರಿಕೆಟ್, ಸ್ಪೋರ್ಟ್ಸ್.
0: ಹಾ, ಅದ್ರ ಬಗ್ಗೆ ಎಲ್ಲ ತಾವು ಮಾಹಿತಿಗಳನ್ನು ನೋಡ್ತಾ ಇರ್ತೀರಿ? ಆ ರೀತಿ ಆ ನಿಟ್ಟಿನಲ್ಲಿ ನೋಡಿದ್ರೆ ಅದು ನಿಮಗೆ ಉಪಕಾರಿ ಅಂತ ಹೇಳ್ಬೋದು ಅಲ್ವಾ?
1: ತುಂಬಾ ಉಪಕಾರಿ.
0: ಹೌದು, ಖಂಡಿತ. ಸರಿ, ಮತ್ತೇನಾದ್ರೂ ಹೇಳಿಕ್ಕೆ? ಸರಿ ಸರಿ, ನಿಮಗೋಸ್ಕರ ಅಣ್ಣಯ್ಯ ಚಿತ್ರದ ಹಾಡನ್ನ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಜಾನಕಿ ಅವರು ಹಾಡಿರುವ ಗೀತೆ ಇದು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾನು ಜ್ಯೋತಿ ಗಣೇಶಾಚಾರ್ಯ, ಬಾರ್ಕೂರಿನಿಂದ.
0: ಜ್ಯೋತಿ ಗಣೇಶ್ ಆಚಾರ್ಯ, ಬಾರ್ಕೂರಿನಿಂದ.
1: ಹಾ ಮೇಡಮ್.
0: ಮತ್ತೆ ಹೇಗಿದ್ದೀರಿ?
1: ಹಾ, ಚೆನ್ನಾಗಿದ್ದೀನಿ ಮೇಡಮ್. ನೀವು
0: ಹೌದಾ?
1: ಹೇಗಿದ್ದೀರಾ?
0: ನಾವು ಚೆನ್ನಾಗಿದ್ದೇವೆ.

0: ಮತ್ತೆ ಹೇಳಿ ಮೇಡಮ್, ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ಮಾತನಾಡಿ ನೋಡೋಣ.
1: ಸಾಮಾಜಿಕ ಮಾಧ್ಯಮದಲ್ಲಿ ನಾನು ಯೂಸ್ ಮಾಡ್ಕೊಳ್ಳೋದಂದ್ರೆ, ನಾನೀಗ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೇನೆ.
0: ಹೌದಾ? ಹಾ,
1: ಅದಕ್ಕೆ ಪ್ರಿಪೇರ್ ಮಾಡ್ತಾ ಇರ್ತೇನೆ, ಹಾಗಾಗಿ ಅದನ್ನೇ ಎಲ್ಲ ನೋಡ್ತಾ ಇರ್ತೇನೆ.
0: ಪರೀಕ್ಷೆಗೆ ಬೇಕಾದ
1: ಅಡುಗೆ ಎಲ್ಲ ಬರುತ್ತಲ್ಲ.
0: ಹೌದು, ಅಡುಗೆ ಬಗ್ಗೆ.
1: ಹೊಸ ಹೊಸ ರೆಸಿಪಿ ಎಲ್ಲ ಬರುತ್ತಲ್ಲ. ಮತ್ತೆ ನಾನ್ ಜಾಸ್ತಿಯಾಗಿ ಮಂಗಳೂರಿಂದ ಒಬ್ರು ಬಟ್ಟೆ ಅಂಡ್ ಭಟ್ ಇದ್ದಾರಲ್ಲ,
0: ಹೌದು ಹೌದು ಹೌದು,
1: ಅವ್ರದ್ದು ಚಾನಲ್ ನೋಡ್ತಾ ಇರ್ತೇನೆ. ಅವ್ರು ಒಳ್ಳೊಳ್ಳೆ ರೆಸಿಪಿ ಹೇಳ್ತಾರ, ಒಳ್ಳೆ ಅದಕ್ಕೆ ಅವ್ರದ್ದು ಎಲ್ಲ ಅಡುಗೆ ಏನಾದ್ರು ನೋಡ್ತಾ ಇರ್ತೇನೆ, ಶಿಕ್ಷಣದ ಬಗ್ಗೆ. ಮತ್ತೆ ಕರೆಂಟ್ ಅಫೇರ್ಸ್ ಎಲ್ಲ ಬರುತ್ತಲ್ಲ.
0: ಹೌದು ಹೌದು,
1: ಅದು. ಮತ್ತೆ ಕ್ರೀಡೆ ರಾಜಕೀಯ ಎಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ, ಆದ್ರೂ ಸಹ ಎಕ್ಸಾಮಿಗೆಲ್ಲ ಬೇಕಲ್ಲ.
0: ಹೌದು ಹೌದು,
1: ಹಾಗಾಗಿ ಮೇನ್ ಮೇನ್ ಪಾಯಿಂಟ್ಸ್ ಎಲ್ಲ ನೋಡ್ತಾ ಇರ್ತೇನೆ.
0: ಪರೀಕ್ಷೆಗಾಗುವಾಗ ಎಲ್ಲ ಕ್ಷೇತ್ರದ ಬಗ್ಗೆಯೂ ಕೇಳ್ತಾರಲ್ಲ ಪ್ರಶ್ನೆ ಅಲ್ವಾ?
1: ಹೌದೌದು, ಅದಕ್ಕೋಸ್ಕರ ನೋಡ್ತಾ ಇರ್ತೇನೆ.

0: ಕ್ರೀಡೆ ರಾಜಕೀಯ ಎಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ, ಆದ್ರೂ ಸಹ ಎಕ್ಸಾಮಿಗೆಲ್ಲ ಬೇಕಲ್ಲ,
1: ಹೌದು ಹೌದು.
0: ಹಾಗಾಗಿ ಮೇನ್ ಮೇನ್ ಪಾಯಿಂಟ್ಸ್ ಎಲ್ಲ ನೋಡ್ತಾ ಇರ್ತೇನೆ.
1: ಪರೀಕ್ಷೆಗೆ ಆಗುವಾಗ ಎಲ್ಲ ಕ್ಷೇತ್ರದ ಬಗ್ಗೆಯೂ ಕೇಳ್ತಾರಲ್ಲ ಪ್ರಶ್ನೆ ಅಲ್ವಾ?
0: ಹೌದೌದು, ಅದಕ್ಕೋಸ್ಕರ ನೋಡ್ತಾ ಇರ್ತೇನೆ.
1: ಮತ್ತೆ
0: ಹೀಗೆ ವಾಟ್ಸಪ್ ಅದೆಲ್ಲ ಇದೆಯಲ್ಲ, ಅದು
1: ಹೌದು.
0: ಚಾಟ್ ಮಾಡುದು, ಫೋನಲ್ಲಿ ಮಾತಾಡೋದು, ಮತ್ತೆ ನಂಗೆ ರೇಡಿಯೋ ಕಾರ್ಯಕ್ರಮ ಇರುವಾಗ ಒಂದ್ ಸ್ವಲ್ಪ ಹೊತ್ತು ರೇಡಿಯೋಕ್ಕೆ ಮೀಸಲಿಡೋದು ಟೈಮ್. ಅದನ್ನ ಬಿಟ್ರೆ ಮತ್ತೆ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇದ್ದೇನೆ.
1: ಸರಿ, ನಿಮ್ಗೆ ಒಳ್ಳೇದಾಗ್ಲಿ ಪರೀಕ್ಷೆಗೆ. ಅಂತೂ ಸಾಮಾಜಿಕ ಮಾಧ್ಯಮವನ್ನು ಒಂದು ಉತ್ತಮ ರೀತಿಯಲ್ಲಿ ತಾವು ಉಪಯೋಗಿಸ್ತಾ ಇದ್ದೀರಿ ಅಲ್ವಾ?
0: ಹೌದೌದು.
1: ಅಡಿಗೆ ನೋಡಿದ್ದನ್ನ ಮಾಡಿದ್ರಾ? ಅಡಿಗೆ ನೋಡಿದ್ದನ್ನ ಮಾಡಿದ್ರಾ?
0: ಹೌದೌದು.
1: ಹೌದಾ?
0: ಅಡಿಗೆ ಅದು ಪತ್ರೊಡೆ ಬರುತ್ತಲ್ಲ,
1: ಹೌದು.
0: ಪತ್ರೊಡೆ ಮಾಡಿದ್ದೆ, ಮತ್ತೆ ನುಗ್ಗೆ ಸೊಪ್ಪಿದು ರೊಟ್ಟಿ ಹೇಳಿದ್ರು ಅದು ಸಹ ಮಾಡಿದ್ದೆ, ಮತ್ತೆ ಬಿಸ್ಕುಟ್ ಅಂಬಡಿ ಮಾಡಿದ್ದೆ.
1: ಹೇಗಿತ್ತಂತೆ ರುಚಿ?
0: ನನ್ನ ಹಸ್ಬೆಂಡ್ ಹೇಳಿದ್ರು ಚೆನ್ನಾಗಿ ಮಾಡಿದ್ದೆ, ಮೊಬೈಲ್ ನೋಡಿದ್ರು ಸಹ ಚೆನ್ನಾಗಿ ಮಾಡಿದ್ದೆ ಅಂತ ಹೇಳಿದ್ರು.
1: ಮೊಬೈಲ್ ನೋಡಿ ಸಹ ಯೂಸ್ ಆಯ್ತು ನೋಡಿ ಅಲ್ವಾ?
0: ಹೌದೌದು, ನಿಮ್ಗೊಂದು ರೀಚಾರ್ಜ್ ಮಾಡ್ಲಿಕ್ಕಾಗಿ ಸಾರ್ಥಕ ಆಯ್ತು ಅಂತ ಹೇಳಿದ್ರು.
1: ಇರ್ಲಿ ಇರ್ಲಿ, ಪರವಾಗಿಲ್ಲ, ತಾವು ಅದನ್ನ ಒಳ್ಳೆಯ ಇದಕ್ಕೆ ಉಪಯೋಗಿಸ್ಕೊಂಡಿದ್ದೀರಿ ಸಾಮಾಜಿಕ ಮಾಧ್ಯಮವನ್ನ. ಖುಷಿ ಆಯ್ತು ಮೇಡಮ್ ತಮ್ಮಲ್ಲಿ ಮಾತನಾಡಿ, ಕರೆ ಮಾಡ್ತಾ ಇರಿ ಹೀಗೆ.
0: ಓಕೆ ಮೇಡಮ್.
1: ಸರಿ, ತಮ್ಗೆ ಯಾವ ಹಾಡು ಬೇಕಿತ್ತು?
0: ನಂಗೆ ಸಿಂಹಾದ್ರಿಯ ಸಿಂಹ ಚಿತ್ರದಿಂದ ಪ್ರಿಯ ಪ್ರಿಯ ಸಾಂಗ್ ಬೇಕಿತ್ತು.
1: ಸರಿ, ನಿಮಗೆ ವಿಷ್ಣುವರ್ಧನ್ ಅವರು ತುಂಬಾ ಇಷ್ಟವಾ?
0: ನಂಗೆ ಅವ್ರು ತುಂಬಾ ಇಷ್ಟ, ನನ್ನ ಫೇವ್ರೆಟ್ ಹೀರೋ.
1: ಹೌದಾ?
0: ಮತ್ತೆ ನಂಗೆ ಅವ್ರು ಆಲ್ಮೋಸ್ಟ್ ಎಲ್ಲ ಚಿತ್ರದ ಹಾಡು ಅಂದ್ರೆ ತುಂಬಾ ಇಷ್ಟ, ಯಾವಾಗ್ಲೂ ನಾನು ಅವರದ್ದೇ ಸಿನಿಮಾ ಕೇಳ್ತಾ ಇರೋದು.
1: ವಿಷ್ಣುವರ್ಧನ್ ಅವರಿಗೆ ಒಂದು ಬಿರುದುಂಟು, ಎಂತ ಏನೇ ಹೇಳಿ ಕರೀತಾರೆ ಅವರನ್ನ?
0: ವಿಷ್ಣು ದಾದ,
1: ಸಾಹಸ ಸಿಂಹ ಅಂತ. ಸರಿ ಸರಿ, ನಾನು ಸುಮ್ಮನೆ ಕೇಳಿದಷ್ಟೆ ತಮ್ಮಲ್ಲಿ. ಸರಿ, ತಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತೇವೆ ಮೇಡಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಸರಿ ಸರಿ, ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆ ಇದು. ಹಾಡಿದವರು SP ಬಾಲಸುಬ್ರಹ್ಮಣ್ಯಂ, SNarayan ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿದೆ.

0: ಈಗ ತಾನೇ ಕರೆ ಮಾಡಿದಂತಹ ಜ್ಯೋತಿ ಗಣೇಶ್ ಆಚಾರ್ಯ ಅವರು ಸಾಮಾಜಿಕ ಮಾಧ್ಯಮಗಳನ್ನು ಬಹಳ ಉತ್ತಮವಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದೇನೆ ಅಂತ ಹೇಳಿದರು. ನಮ್ಮ ಮುಂದಿನ ಕಾಲರ್ ಯಾವ ಕ್ಷೇತ್ರಕ್ಕೆ ಜಾಸ್ತಿ ಆಸಕ್ತಿಯನ್ನು ತೋರಿಸ್ತಾರೆ ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರಿದು?
1: ಕೈಕಂಬದಿಂದ ಉಮೇಶ್ ಮೇಡಮ್ ಮಾತಾಡ್ತಾ ಇರೋದು.
0: ಕೈಕಂಬದಿಂದ ಉಮೇಶ್ ಅವರು.
1: ಹಾಂ,
0: ಹೇಳಿ ಸರ್, ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೀವಿ. ಖುಷಿ ಖುಷಿಯಾಗಿ ಒಳ್ಳೆ ಮಳೆ ಬರ್ತಾ ಇದೆ. ಖುಷಿ ಖುಷಿಯಾಗಿ ನಿಮ್ಮ ಹತ್ರ ಮಾತಾಡ್ತಾ ಕೂತಿದ್ದೀವಿ. ಕಾಫಿ ಎಲ್ಲ ಕುಡಿದು ಒಳ್ಳೆ ಎನರ್ಜಿಟಿಕ್ ಆಗಿ ನಿಮ್ಮ ಹತ್ರ.
0: ಒಳ್ಳೆದಾಯ್ತು, ಹೀಗೆ ಖುಷಿ ಖುಷಿಯಾಗಿ ಇರಿ. ಹೇಳಿ ಸರ್, ಏನು ಹೇಳ್ತೀರಿ? ಸಾಮಾಜಿಕ ಮಾಧ್ಯಮಗಳನ್ನು ನೀವು ಯಾವ ರೀತಿ ಬಳಸಿ, ಅಂದರೆ ನಿಮಗೆ ಏನು ಹೊಸ ವಿಷಯಗಳನ್ನು ಕಲ್ತುಕೊಂಡ್ರಿ ತಾವು?
1: ನಾವು ಏನ್ ವಿಷಯ ಕಲ್ತ್ಕೊಂಡಿವಿ ಅಂದ್ರೆ, ಈಗ ನೋಡಿ, ಸಾರ್ವಜನಿಕ ದೇವಸ್ಥಾನದಲ್ಲೆಲ್ಲ ಈ ದೇವಸ್ಥಾನದಲ್ಲೆಲ್ಲ ಅಡಿಗೆ ಮಾಡೋದು, ಅನ್ನ ಕುಕಿಂಗ್ ಎಲ್ಲ ಮಾಡೋದೆಲ್ಲ ಕಲ್ಕೊಂಡಿವಿ. ಮತ್ತೆ ಆಮೇಲೆ ದೇವಸ್ಥಾನದಲ್ಲೆಲ್ಲ ಈ ಸಂಕಷ್ಟಿ ಜಾತ್ರೆಯಲ್ಲೆಲ್ಲ ಅನ್ನ ಸಾರೆಲ್ಲ ತುಂಬೋದು, ಜನಗಳಿಗೆಲ್ಲ ಅನ್ನ ಸಾರೆಲ್ಲ ಬಡಿಸೋದು, ಕೌಂಟರ್ ಎಲ್ಲ ಮಾಡಿ ಅದೆಲ್ಲ ತುಂಬಾ ಕಲ್ಕೊಂಡಿವಿ. ಯಾಕಂದ್ರೆ ನಮಗೆ ಒಳಗಡೆ ಕುಕಿಂಗ್ ಮಾಡೋದೆಲ್ಲ, ಈ ಅನ್ನ ಮಾಡೋದು, ಇದು ಸಾಂಬಾರ್ ಮಾಡೋದು, ಪದಾರ್ಥ ಮಾಡೋದು, ಚಟ್ನಿ ಮಾಡೋದು, ಅದೆಲ್ಲ ಕಲ್ತ್ಕೊಂಡಿವಿ ಎಲ್ಲ ದೇವಸ್ಥಾನದಲ್ಲೆಲ್ಲ ಸಾರ್ವಜನಿಕ ಸಾಮಾಜಿಕವಾಗಿ. ಯಾಕಂದ್ರೆ ಅದು ದೇವಸ್ಥಾನದಲ್ಲೆಲ್ಲ ಸಾರ್ವಜನಿಕ ಬರ್ತಾರೆ ಹೋಗ್ತಾರಲ್ಲ,
0: ಹೌದು
1: ಹಾಗಾಗಿ ಅದರಲ್ಲೇ ನಾವು ಬಹಳ ಫೇಮಸ್ ಆಗಿದ್ವಿ, ನಮ್ಮನ್ನ ನಾವು ತೊಡಸ್ಕೊಂಡ್ಬಿಟ್ಟಿವಿ ಅದರಲ್ಲೆಲ್ಲ.
0: ಹಾಗಾದ್ರೆ ಹೊಸ ರುಚಿ ಮಾಡಿದ್ದು ಮಾತ್ರ ಅಲ್ಲದೆ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಕೂಡ ತಮ್ಮನ್ನ ತೊಡಗಿಸಿಕೊಂಡ್ರಿ ತಾವು.
1: ಹೌದೌದೌದು, ಯಾಕಂದ್ರೆ ನಮ್ಮನ್ನ ನಾವು ತೊಡಸ್ಕೊಂಡ್ವಿ. ಯಾಕಂದ್ರೆ ನಾವು ಅದನ್ನೆಲ್ಲ ಇನ್ನೊಂದು ಸಮಾಜ ಸೇವೆ ಅಂದ್ರೆ, ಈ ಮಧ್ಯಾಹ್ನದ ಕೆಲಸಕ್ಕೆಲ್ಲ ಹೋಗ್ತಾ ಇದ್ವಿ, ಮಧ್ಯಾಹ್ನದ ಕೆಲಸಕ್ಕೆಲ್ಲ ನಾವು ಸೌದೆ ಎಲ್ಲ ಒಟ್ಟೋದು, ಮತ್ತೆ ಎಲ್ಲ ಅಂತ್ಯಕ್ರಿಯೆ ಮಾಡೋದೆಲ್ಲ ಕಲ್ತ್ಕೊಂಡ್ವಿ ಎಲ್ಲ ಸಾರ್ವಜನಿಕ ಎಲ್ಲ. ಅದು ಅಂದ್ರೆ ದೇವರ ಕೆಲಸ ಅಲ್ಲ,
0: ಹೌದು ಹೌದು
1: ಹಾಗೆ
0: ಖಂಡಿತ.
1: ನಾಲ್ಕು ಜನರಿಗೆ ಉಪಕಾರದ ಕೆಲಸ ಅದೆಲ್ಲ ನಾವೆಲ್ಲ ಅಂತ್ಯಕ್ರಿಯೆ ಎಲ್ಲ ಮಾಡೋದು, ಮತ್ತೆ ಅದೆಲ್ಲ ಶವ ಸಂಸ್ಕಾರ ಮಾಡೋದು, ಎಲ್ಲ ಕೆಲಸಗಳೆಲ್ಲ ಕಲ್ಕೊಂಡಿವಿ.
0: ತಾವು ಸಂಘ ಸಂಸ್ಥೆಗಳಲ್ಲಿ ಏನಾದ್ರು ಇದ್ದೀರಾ?
1: ಸಂಘ ಸಮಿತಿಯಲ್ಲಿ ಮೊದಲಿದ್ದೀವಿ, ಈಗಿಲ್ಲ. ಮೊದಲು ಒಂದು ಸಂಘದಲ್ಲಿ ಇದ್ದೀವಿ, ಈಗ ಸಂಘದಲ್ಲಿ ಇಲ್ಲ. ಈಗ ಹಾಗೆ, ಈಗ ನಾವು ಸೋಷಿಯಲ್ ವರ್ಕರ್, ಈಗ ಎಲ್ಲಿ ನಮಗೆ ಖುಷಿ ಆದಾಗ ಏನಾದ್ರೂ ಮಾಡ್ತಾ ಇರ್ತೀವಿ ಹಾಗೆ.
0: ನೀವು ಮತ್ತೆ ನಿಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡ್ತೀರಾ?
1: ಸೇರಿ ಎಲ್ಲ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಈಗ ಮೊದಲೆಲ್ಲ ಈ ಸಾರ್ವಜನಿಕ ಎಲ್ಲ ಮೊದಲೆಲ್ಲ ಲೈಟ್ ಎಲ್ಲ ಆಗ್ತಿರ್ಲಿಲ್ಲ, ಈ ಕಂಬದಲ್ಲಿ ಲೈಟ್ ಎಲ್ಲ ಆಗ್ತಾ ಇದ್ವಿ ಕರೆಂಟ್ ಇಲ್ದಾಗೆಲ್ಲ. ಮತ್ತೆ ನೀರೆಲ್ಲ, ನೀರಿಲ್ಲ ಅಂದ್ರೆ ನೀರ್ ಬಿಡ್ಲಿಕ್ಕೆಲ್ಲ ಊರಲ್ಲೆಲ್ಲ ನೀರ್ ಬಿಡಕ್ ಇರ್ತಿರ್ಲಿಲ್ಲ, ನೀರೆಲ್ಲ ಬಿಡ್ತಾ ಇದ್ವಿ ಎಲ್ಲ. ಈ ಪೈಪ್ ಲೈನ್ ಇಂದ ಲೈನ್ ಮ್ಯಾನ್ ಎಲ್ಲ ನಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಅವ್ರಿಗೆ ಆಗ್ತಿರ್ಲಿಲ್ಲ ನೀರೆಲ್ಲ. ಈಗ ಫ್ರೀ ಆಗಿ ಒಂದು ನಮ್ಮ ಹುಡುಗರೆಲ್ಲ ಕರ್ಕೊಂಡು ಹೋಗಿ ನಾವೆಲ್ಲ ಮಾಡ್ತಾ ಇದ್ವಿ, ಅದೆಲ್ಲ ಮಾಡ್ತಾ ಇದ್ವಿ ಕೆಲಸ. ಹಾಗೆ ಸಂಘ ಸಮಿತಿ ಅಂತ ಏನಿಲ್ಲ, ಈಗ ಸುಮ್ಮನೆ ಸಮಾಜ ಸೇವೆ.
0: ಸಮಾಜ ಸೇವೆಯಲ್ಲಿ ತಮ್ಮನ್ನ ನಿರಂತರವಾಗಿ ತೊಡಗಿಸಿಕೊಂಡಿದ್ದೀರಿ. ಹಾಗೆ ಖುಷಿ ಆಯ್ತು ಸರ್ ತಮ್ಮ ಮಾತುಗಳನ್ನ ಕೇಳಿ.

0: ಸರಿ, ತಮಗೆ ಯಾವ ಹಾಡು ಬೇಕಿತ್ತು ಇವತ್ತು?
1: ನನಗೆ ಜನುಮದ ಜೋಡಿಯಿಂದ, ಜನುಮದ ಜೋಡಿ ನೀನು, ಕನಕ ಕನಕ, ಆ ಸಾಂಗ್ ಬೇಕಿತ್ತು.
0: ಸರಿ, ನೋಡಿದ್ರಾ ಚಿತ್ರ? ಜನುಮದ ಜೋಡಿ ಚಿತ್ರ ನೋಡಿದ್ದೀರಾ?
1: ಹೌದು ನೋಡಿದ್ದೆ, ಅಂದ್ರೆ ನಾನು ಅವಾಗ ಮೊದಲು ಫಿಲಮ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿದ್ದೆ, ಆಗ ಸಿನಿಮಾ ನಾನು 10th ಅಲ್ಲಿ ರಿಲೀಸ್ ಮಾಡಿದೆ ನಾನೇ ಅವಾಗ.
0: ಹೌದಾ?
1: ಆ ಸಿನಿಮಾ ಯಾವತ್ತಿಗೂ ಮರೆಯಲಿಲ್ಲ ನಾನು, 1 ವರ್ಷ ನಡೆದಿತ್ತು ಆ ಸಿನಿಮಾ ಆಗಿನ ಕಾಲಕ್ಕೆ.
0: ಹೌದು ಹೌದು ಹೌದು. ಯಾರೆಲ್ಲ ಅಭಿನಯಿಸಿದ್ರು ಅಂತ ಗೊತ್ತುಂಟ?
1: ಯಾವುದು
0: ಅದರಲ್ಲಿ ಅಭಿನಯಿಸಿದ ನಟ ಯಾರು ಅಂತ ಗೊತ್ತಿದ್ಯಾ?
1: ಶಿವರಾಜ್ ಕುಮಾರ್ ಮತ್ತು ಶಿಲ್ಪಾ,
0: ಶಿಲ್ಪಾ ಅವರು.
1: ಅದಕ್ಕೆ ದುಡ್ಡು ಹಾಕಿದವರು ಪಾರ್ವತಮ್ಮ ರಾಜ್ಕುಮಾರ್, ವಜ್ರೇಶ್ವರಿ ಕೈಕಂಬ ಪ್ರೊಡಕ್ಷನ್ ಇಂದ ಸಂಘದಲ್ಲಿ ಇದ್ವಿ ಅವಾಗ ಆಗಿನ ಕಾಲಕ್ಕೆ.
0: ಸರಿ ಸರಿ ಸರಿ, ಅದರ ಸಂಪೂರ್ಣ ವಿವರ ಇದೆ ತಮ್ಮಲ್ಲಿ ಅಲ್ವಾ?
1: ಹೌದೌದು, ಯಾಕಂದ್ರೆ ನಾನು ಜನುಮದ ಜೋಡಿ ಸಿನಿಮಾ ರಿಲೀಸ್ ಮಾಡಿ ಊರಲ್ಲಿ 3 ಎಕರೆ ಗದ್ದೆ ಎಲ್ಲ ತಗೊಂಡೆ.
0: ಹೌದಾ?
1: ಅದೊಂದು ವ್ಯವಸಾಯ ಎಲ್ಲ ಕೃಷಿ ಎಲ್ಲ ಮಾಡಿದೆ, ಅದಕ್ಕೆ ನಂಗೆ ಬಹಳ ಖುಷಿ ಇದೆ ಹಾಗೆ.
0: ಸರಿ ಸರಿ ಉಮೇಶ್ ಅವರೇ, ಖುಷಿ ಆಯ್ತು ತಮ್ಮಲ್ಲಿ ಮಾತನಾಡಿ. ಕರೆ ಮಾಡ್ತಾ ಇರಿ, ಹೀಗೆ ನಿಮ್ಮ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ. ಧನ್ಯವಾದಗಳು, ಧನ್ಯವಾದಗಳು. ಜನುಮದ ಜೋಡಿ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

0: ನಮ್ಮ ದೈನಂದಿನ ಬದುಕಿನಲ್ಲಿ ಹಾಸುಹೊಕ್ಕಾಗಿರುವಂತಹ ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಸಾಮಾಜಿಕ ಮಾಧ್ಯಮಗಳಿಂದ ನಮ್ಮ ಕೇಳುಗರು ಏನೇನೆಲ್ಲ ಹೊಸ ಹೊಸ ವಿಷಯಗಳನ್ನು ಕಲ್ತುಕೊಂಡಿದ್ದಾರೆ ಅಂತ. ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ,
1: ನಮಸ್ಕಾರ.
0: ನಮಸ್ತೆ ಸರ್.
1: ನಾನು ಸದಾನಂದ ನಾಯ್ಕ, ಉಡುಪಿ ಜಿಲ್ಲೆ ಬಂಟಗಲ್ನಿಂದ.
0: ಹೇಳಿ ಸರ್. ಸದಾನಂದ ಸರ್ ಹೇಳಿ, ಇವತ್ತು ಸಿಕ್ಕಿತ್ತ ಫೋನ್ ಕಾಲ್?
1: ನಾನು ಕಾಲ್ ಮಾಡ್ಲಿಕ್ಕೆ ಹೋಗುದಿಲ್ಲ, ತುಂಬಾ ದಿನಗಳಿಂದ ನಾನು ಕಾಲ್ ಮಾಡಿ ಟ್ರೈ ಮಾಡ್ಲಿಕ್ಕೆಲ್ಲ ಹೋಗುದಿಲ್ಲ. ಕೂತ್ಕೊಂಡು ಕಾರ್ಯಕ್ರಮ ಕೇಳಲಿಕ್ಕೆ ಖುಷಿ ಆಗ್ತದೆ, ಟ್ರೈ ಮಾಡಿದ್ರೆ ಅದು ಅಂದ್ರೆ ಟೆನ್ಷನ್ ಆಗ್ತದೆ ಕೇಳಿದ್ರೆ. ಅದಕ್ಕಾಗಿ ನಾನು ಕುತ್ಕೊಂಡು ಕೇಳ್ತೇನೆ ಜಾಸ್ತಿ.
0: ಸರಿ ಸರ್ ಹೇಳಿ, ತಾವು ಸಾಮಾಜಿಕ ಮಾಧ್ಯಮದಿಂದ ಏನೇನೆಲ್ಲ ಹೊಸ ವಿಷಯಗಳನ್ನ ಕಲ್ತ್ಕೊಂಡ್ರಿ ಅಂತ?
1: ಜಾಸ್ತಿಯಾಗಿ ನಾನು ಅದು ಒಂದು ಅಡುಗೆಯದ್ದು ಕೆಲವೊಂದು ಮನೆಯಲ್ಲಿ ಯೂಸ್ ಮಾಡ್ಲಿಕ್ಕೆ ಕೆಲವೊಂದು ಅಡುಗೆ ಆದ್ರೂ ನೋಡ್ತೇನೆ ಯೂಟ್ಯೂಬ್ ಅಲ್ಲಿ. ಮತ್ತೆ ಕೃಷಿಯದ್ದು ಹೆಚ್ಚಿನದ್ದು ಸಿಗ್ತದೆ ನಮ್ಗೆ ಯೂಟ್ಯೂಬ್ ಅಲ್ಲಿ. ನಾವು ಕೃಷಿಕರಲ್ಲಿ ಒಂದಷ್ಟು ಕೃಷಿಯದ್ದು ಸಿಗ್ತದೆ ನಮ್ಗೆ. ಮತ್ತೆ ಗೂಗಲ್ಗೆ ಹೋದ್ರೆ ಅಲ್ಲಿ ಒಂದಷ್ಟು ಹೊರಗಿನ ಅಂದ್ರೆ ವಿದ್ಯಮಾನಗಳು ಅಂದ್ರೆ ಡೈಲಿ ಅಂದ್ರೆ ನ್ಯೂಸ್ ಎಲ್ಲ ಸಿಗ್ತದೆ. ಅದರಲ್ಲಿ ಕೆಲವೊಂದು ಹೀಗೆ ಕೃಷಿ ಕಾರ್ಯಕ್ರಮಗಳು ನಡೀತದೆ, ಅದರ ಬಗ್ಗೆ ಅಂದ್ರೆ ನಾವು ಹುಡುಕ್ತಾ ಇರ್ತೇವೆ. ಅಂದ್ರೆ ಆ ವಿಷಯದ ಬಗ್ಗೆ ಒಂದೊಂದಷ್ಟು ಡೀಟೇಲ್ಸ್ ಸಿಗ್ತದೆ. ನಮ್ಮ ರೇಡಿಯೋಲ್ಲಿ ಕೃಷಿ ಎಲ್ಲ ಬರ್ತಾರಲ್ಲ, ಇವತ್ತು 11:00 ಉಂಟಲ್ಲ.
0: ಹೌದು, 11:00 to 12:00 ತನಕ ಉಂಟು ಇವತ್ತು.
1: ಕಾಲ್ ಮಾಡುವವರಿಗೆ ರಾತ್ರಿ ಇರ್ತದಲ್ಲ, ರಾತ್ರಿ ಅದೇ ಅದರ ಬಗ್ಗೆ ನಾನು ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ತೇನೆ ಗೂಗಲ್ ಅಲ್ಲಿ. ಮತ್ತೆ ಹೀಗೆ ಜಾಸ್ತಿಯಾಗಿ ಅಡುಗೆಯದ್ದು ನನ್ಗೆ ತುಂಬಾ ಉಪಕಾರ ಆದದಂದ್ರೆ ಅಡುಗೆಯದ್ದು. ಮನೆಯಲ್ಲಿ ಯಾರಿಲ್ಲ ಅಡುಗೆ ಮಾಡೋದು, ನಮ್ದು ಸ್ವಯಂ ಪಾಕ.
0: ನಳಪಾಕ ತಮ್ಮದೇ ನಳಪಾಕ ಅಲ್ವಾ? ತಮ್ಮದೇ ನಳಪಾಕ ಹಾಗಿದ್ರೆ
1: ನಮ್ದು ನಳಪಾಕ. ಕೆಲವೊಂದು ಹೀಗೆ ಸಾಂಬಾರ್ ಮಾಡುವಾಗ ಹೀಗೆ ಪತ್ರೊಡೆ ಅದ್ದು ಕೆಲವೊಂದು ಬೇಕಾಗ್ತದೆ. ಹಾಗೆ ಕೆಲವೊಂದು ಎಲ್ಲರನ್ನು ನೋಡ್ತೇನೆ, ಅವ್ರು ಹೇಳಿದಷ್ಟು ಐಟಮ್ ಹಾಕ್ಲಿಲ್ಲ, ಅವ್ರು ಏನೇನು ಹೇಳಿದಾರೆ ಅದನ್ನು ಹಾಕ್ತೇನೆ ಅಷ್ಟೇ. ಅವ್ರು ಹೇಳಿದಷ್ಟು ಹಾಕಿದ್ರೆ ನಮ್ಗೆ ತಿನ್ಲಿಕ್ಕೆ ಆಗುದಿಲ್ಲ ಅದು
0: ಅಲ್ವಾ? ಹೌದು, ಅದು ಒಬ್ಬೊಬ್ಬರ ರುಚಿ ಒಂದೊಂದು ರೀತಿ ಇರ್ತದಲ್ವಾ?
1: ಮತ್ತು ತುಂಬಾ ತುಂಬಾ ಹಾಕ್ತಾರೆ. ಒಂದು ದಿವಸ ಹೇಳಿದ್ರು ಒಂದು ಐದಾರು ಇದು ಪತ್ರೊಡೆಗೆ ಇದು ಯಾವ್ದು ಕರಿಮೆಣಸು ಹಾಕ್ಬೇಕಂತ ಹೇಳಿದ್ರು. ಐದಾರು ಕರಿಪಿಡೆ ಕರಿಮೆಣಸು ಹಾಕಿ ತುಂಬಾ ಖಾರ ಆಗಿ ತಿನ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಹೇಳಿದಷ್ಟೇ ಇದ್ರಲ್ಲೇ ಹಾಕಿದ್ದು, ಎಣ್ಣೆ ಬ್ಯಾಗ್ ಇಡ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಅವರು ಹೇಳಿದ ಐಟಮ್, ಅವ್ರು ಹೇಳಿದ ಐಟಮ್ ನೋಡ್ಬೇಕು.
0: ಹೌದು,
1: ಇದು ಪ್ರಮಾಣ ಮಾಡಿದ್ರೆ ನಮ್ಗೆ ತಿನ್ಲಿಕ್ಕೆ ಆಗ್ಲಿಕ್ಕಿಲ್ಲ.
0: ಹೌದು, ಅಂದಾಜಿ ನಮ್ಮ ಪ್ರಕಾರ ಹಾಕ್ಬೇಕು ಅಲ್ವಾ?
1: ಹೌದೌದು
0: ಹೌದು. ಅಂದ್ರೆ ಕೃಷಿಯ ವಿಷಯದಲ್ಲೂ ಕೂಡ ತಮಗೆ ತುಂಬಾ ಉಪಯೋಗ ಆಗಿದೆ ಅಂತ ಹೇಳ್ಬೋದು ಅಲ್ವಾ?
1: ಕೆಲವು ಕಸಿ ಕಟ್ಟುವುದು, ಮತ್ತೆ ಕೆಲವೊಂದು ಮೆಷಿನರಿ ಬಗ್ಗೆ ಹೀಗೆ ತುಂಬಾ ತುಂಬಾ ತುಂಬಾ ಬರ್ತದೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಅಂದ್ರೆ ತುಂಬಾ ಹೀಗೆ ಇದು ಮನೋರಂಜನೆ ಸಿಗ್ತದೆ. ಕೆಲವೊಂದು ಪಿಕ್ಚರ್ ನಾವು ಪಿಕ್ಚರ್ಗೆ ಟಾಕೀಸ್ಗೆಲ್ಲ ಹೋಗಿಲ್ಲ. ಯೂಟ್ಯೂಬ್ ಅಲ್ಲಿ ಒಂದಷ್ಟು ಕೆಲವರು ಹೇಳ್ತಾರೆ. ಕೆಲವೊಂದು ನಿಮ್ಮ ಕೋರಿಕೆಯಲ್ಲಿ ಹೊಸ ಹೊಸ ಇದು ನಾವು ಕೇಳದೆ ಇದ್ದ ಕೆಲವು ಹಾಡುಗಳು ಬರ್ತದೆ, ಅದು ಪಿಕ್ಚರ್ ಅನ್ನು ನಾನು ನೋಟ್ ಮಾಡಿಕೊಳ್ತೇನೆ. ಕೆಲವನ್ನು ಹುಡುಕಿ ನಾನು ಅದನ್ನು ಇಟ್ಕೊಳ್ತೇನೆ, ಅದಕ್ಕೆ ನೋಡ್ತೇನೆ ಅಂತ ಪಿಕ್ಚರ್ ಗಳನ್ನು, ನೋಡದೆ ಇದ್ದ ಪಿಕ್ಚರ್ ಗಳನ್ನು, ನಾಟಕಗಳು, ತುಳುನಾಟಕಗಳನ್ನು ಹೀಗೆಲ್ಲ ಸಿಗ್ತದೆ ಯೂಟ್ಯೂಬ್ ಅಲ್ಲಿ ತುಂಬಾ.
0: ಹೌದು, ಹಾಗಾದ್ರೆ ಬಹಳ ಉತ್ತಮ ರೀತಿಯಲ್ಲಿ ತಾವು ಅದನ್ನು ಬಳಸಿಕೊಂಡಿದ್ದೀರಿ.
1: ಹೌದು,
0: ಹೇಳಿ ಸರ್, ತಮಗೆ ಯಾವ ಹಾಡು ಬೇಕಿತ್ತು?
1: ನನಗೆ ಮೈಸೂರು ಮಲ್ಲಿಗೆಯಿಂದ ದೀಪವು ನಿನ್ನದೇ ಹಾಡಬೇಕಿತ್ತು.
0: ಸರಿ, ಕೆ ಎಸ್ ನರಸಿಂಹಸ್ವಾಮಿಯವರ ಸುಂದರವಾದಂತಹ ಹಾಡು ಪ್ರಸಾರ ಮಾಡ್ತೇವೆ ಸರ್. ತಮಗಾಗಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
0: ಧನ್ಯವಾದಗಳು ಸರ್. ಓಕೆ. ಮೈಸೂರು ಮಲ್ಲಿಗೆ ಚಿತ್ರಕ್ಕಾಗಿ ಅಳವಡಿಸಿಕೊಳ್ಳಲಾದಂತಹ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ, ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದವರು ಎಸ್ ಚಾಣಕ್ಯ.

0: ಇಂದು ಜೂನ್ 30 ಸಾಮಾಜಿಕ ಮಾಧ್ಯಮ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಹೃದಯರಾಗ ಕಾರ್ಯಕ್ರಮದಲ್ಲಿ ಕೇಳುಗರಿಗೆ ಕೊಟ್ಟ ವಿಷಯ ಏನಪ್ಪ ಅಂದರೆ ಸಾಮಾಜಿಕ ಮಾಧ್ಯಮಗಳಿಂದ ನೀವು ಕಲಿತದ್ದೇನು ಅಂತ. ಅದು ಡ್ಯಾನ್ಸ್ ಆಗಿರ್ಬೋದು, ಹಾಡಾಗಿರ್ಬೋದು, ಕಸೂತಿ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಯಾವುದೇ ಹವ್ಯಾಸ ಅಭ್ಯಾಸಗಳನ್ನು ರೂಢಿಸಿಕೊಂಡದ್ದಾಗಿರ್ಬೋದು, ಸಣ್ಣ ಪುಟ್ಟ ಟಿಪ್ಸ್ ಕೂಡ ಆಗಿರ್ಬೋದು. ಈಗಾಗಲೇ ನಮಗೆ ಕರೆ ಮಾಡಿದವರೆಲ್ಲ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯ ಪಡ್ಕೊಂಡಿದ್ದೇವೆ ಅಂತ ಹೇಳಿದರೆ, ಇನ್ನೂ ಕೆಲವರು ಸಾಮಾಜಿಕ ಮಾಧ್ಯಮಗಳನ್ನು ಉಪಯೋಗಿಸ್ತಾ ಅಡುಗೆಗಳನ್ನು ಕೂಡ ಕಲ್ತಿದಾರಂತೆ. ಮತ್ತೊಬ್ಬರಿಗೆ ಕೃಷಿಗೆ ಸೂಕ್ತವಾದ ಮಾಹಿತಿಯೂ ಸಿಕ್ಕಿ ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರಂತೆ. ಈಗ ಮುಂದಿನ ಕರೆ ಯಾರಿಗೆ ಸಿಕ್ಕಿದೆ, ಅವರೇನು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಅಂತ ಕೇಳೋಣ. ಹಲೋ,
1: ಹಲೋ,
0: ನಮಸ್ತೆ, ಯಾರಿದು?
1: ನಮಸ್ತೆ ಮೇಡಮ್,
0: ಅಬ್ದುಲ್ ಕರೀಂ ಅವರು ಕೋಟದಿಂದ, ಸರಿಯಾ?
1: ಹೌದು ಮೇಡಮ್, ಸರಿಯಾಗಿ ಪರಿಚಯಿಸ್ತೀರಿ.
0: ನಮಸ್ತೆ ಸರ್.
1: ನಮಸ್ತೆ ಮೇಡಮ್.
0: ಹಾ, ನಿಮಗೆ
1: ಗೊತ್ತಾಯ್ತು ನಿಮ್ಮ ನಮ್ಮ ಹೆಸರು?
0: ನಿಮ್ಮ ಸ್ವರದಲ್ಲೇ ಪರಿಚಯ ಸಿಕ್ಕಿದ್ ನನಗೆ.
1: ಹೌದಾ?
0: ಹ್ಮ್,
1: ಅಡ್ಡಿಲ್ಲ. ನಿಮ್ ಮೆಮೊರಿ ಅಂದ್ರೆ ತುಂಬಾ ಚೆನ್ನಾಗಿದೆ.
0: ಥ್ಯಾಂಕ್ ಯು. ನಿಮಗೆ ಇವತ್ತು ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ಸರ್?
1: ನಾನು ಎಡಕಲ ಗುಡ್ಡದ ಮೇಲೆ ಚಿತ್ರದಲ್ಲಿ ಆರತಿ ಅವರು ಹೇಳ್ತಾರಲ್ಲ, ನಿಲ್ಲು ನಿಲ್ಲೇ ಪತಂಗ ಬೇಡ ಬೇಡ ಬೆಂಕಿಯ ಸಂಘ ಅಂತ.
0: ಹ್ಮ್, ಬಹಳ ಅರ್ಥಗರ್ಭಿತವಾದ ಒಂದು ಗೀತೆಯನ್ನು ಕೇಳ ಬಯಸಿದ್ದೀರಿ ತಾವು.
1: ಹೌದೌದು, ಅಕ್ಕನಿಗೆ ಬುದ್ಧಿ ಹೇಳುದವಳು.
0: ಹೌದು,
1: ಹೆಣ್ಣಿಗೂ ಸಹ ಅನ್ವಯಿಸ್ತದೆ.
0: ಹೌದು. ಜಯಂತಿ ಮತ್ತೆ ಇನ್ನೊಬ್ರು ಯಾರಾದ್ರು ನಟಿಸಿದ್ದು? ಆರತಿಯ
1: ಏನ್ ಮೇಡಮ್?
0: ಒಬ್ರು ಜಯಂತಿ ಅದ್ರಲ್ಲಿ ನಟಿಸಿದ್ದು, ಮತ್ತಿಬ್ರು

0: ಮತ್ತೊಬ್ರು
1: ಆರತಿ
0: ಆರತಿ ಆರತಿ
1: ಕಲಾವಿದೆ.
0: ಹೌದು ಹೌದು ಹೌದು,
1: ಚಂದ್ರಶೇಖರ್ ಹೀರೋ.
0: ಹೌದು, ಭಾರತಿ ಸುತ ಅವರು ಬರೆದ ಕಾದಂಬರಿಯನ್ನ ಆಧರಿಸಿದ ಚಿತ್ರ ಇದು ಅಲ್ವಾ?
1: ರೈಟ್ ರೈಟ್, ತುಂಬಾ ಒಳ್ಳೆ ಅಭಿನಯ ಇಬ್ಬರೇ ಇದ್ದು.
0: ಹೌದು,
1: ಮತ್ತೆ ಹಾಡುಗಳು ತುಂಬಾ ಒಂದಕ್ಕಿಂತ ಒಂದು ಉತ್ತಮವಾದ ಹಾಡು.
0: ಹೌದು ಸರ್, ಹೌದು,
1: ನೂರು ನೂರು ತರ ಅದು ಎರಡು ಸಲ ಆಗ್ತದೆ.
0: ಹೌದು ಸರ್, ಹೌದು.
1: ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ, ಸಂತೋಷ ಸಂತೋಷ ಅಂತ ಒಂದು
0: ನಿಮ್ಮ ಬಾಯಿಯಲ್ಲೇ ಉಂಟು ಎಲ್ಲ ಹಾಡುಗಳು ಕೂಡ ಆ ಚಿತ್ರದ.
1: ಅದು ತುಂಬಾ ಎಷ್ಟು ಸಲ ನೋಡಿದ ಗೊತ್ತುಂಟ ಆ ಸಿನಿಮಾ ನಾನು.
0: ಹೌದು ಸರ್, ಅದೆಲ್ಲ ಇರ್ಲಿ, ಈಗ ನಾವು ವಿಷಯಕ್ಕೆ ಬರುವ. ಈಗ ಸಾಮಾಜಿಕ ಮಾಧ್ಯಮಗಳಿಂದ ತಾವೇನು ಕಲ್ತಿದ್ದೀರಿ, ಯಾವ ಪ್ರಯೋಜನವನ್ನ ಪಡ್ಕೊಂಡಿದ್ದೀರಿ ಅಂತ ಹೇಳ್ತೀರಾ?
1: ಸಾಮಾಜಿಕ ಮಾಧ್ಯಮದಿಂದ ನಮ್ಗೆ ತುಂಬಾ ಉಪಯೋಗ ಉಂಟು, ಉಪದ್ರ ಅಂತೂ ಇಲ್ಲ. ಯಾಕೆ ಗೊತ್ತುಂಟ, ಈಗ ಅರ್ಜೆಂಟ್ ಆಗಿ ನಮ್ಗೆ ಯಾರಿಂದಾದ್ರೂ ಒಂದು ಹಣ ಕಳಿಸ್ಬೇಕಾದ್ರೆ ಶಾರ್ಟ್ ಆಯ್ತು ಅಂತ ಹೇಳಿ ಇಮಿಡಿಯೇಟ್ ಕಾಲ್ ಮಾಡಿದ್ರೆ ಅವ್ರು ರಪ್ ಅಂತ ಕಳಿಸ್ತಾರೆ. ಹಾಗೆ ಇಲ್ಲದ್ರೆ ನಾವು ಹೋಗಿ ತರ್ಬೇಕು ಒಂದು, ಮತ್ತೊಂದು ಯಾವ್ದಾದ್ರು ಒಂದು ಮೆಸೇಜ್, ಮತ್ತೊಂದು ಏನಾರು ಒಂದು ಫೋಟೋ, ಮತ್ತೊಂದು ಏನಾದ್ರು ಕಳಿಸ್ಬೇಕಂದ್ರೆ ಇಮಿಡಿಯೇಟ್ ಬರ್ತದೆ, ಅಲ್ಲಿ ನಿಂತು ವೇಟ್ ಮಾಡಿದ್ರೆ ಸರಿ.
0: ಹೌದು ಹೌದು ಹೌದು, ಅದ್ರದ್ನ ದುರುಪಯೋಗ ಪಡಿಸ್ಕೊಳ್ಬಾರ್ದಷ್ಟೇ, ನಾವು ಯಾವ್ದಕ್ಕೆ ಅದನ್ನ ಬಳಸ್ಕೊಳ್ತಿದ್ದೇವೋ ಅಲ್ವಾ?
1: ಅವಿವೇಕಿಗಳು.
0: ಹೌದು ಹೌದು,
1: ಬಿಟ್ಟು ಬಿಡ್ಬೇಕು.
0: ಹೌದು ಹೌದು,
1: ಈಗ ನೋಡಿ ಸರಿಯಾಗಿ ಕುಡಿಬಾರ್ದು ಅಂತ ಹೇಳ್ತಾರೆ, ಕುಡಿಯುವವರಿಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ?
0: ಹೌದು ಹೌದು ಹೌದು, ಅಂತೂ ನೀವು ಈ ಸಾಮಾಜಿಕ ಮಾಧ್ಯಮಗಳಿಂದ ತಾವು ಉಪಯೋಗವನ್ನೇ ಹೆಚ್ಚು ಪಡ್ಕೊಂಡಿದ್ದೀರಿ ಅಂತ ಹೇಳ್ಬೋದಲ್ವಾ ಅಬ್ದುಲ್ ಕರೀಮ್ ಅವರೇ?
1: ತುಂಬಾ ಬೆನಿಫಿಟ್ ಆಗ್ತದೆ, ಅದು ಯಾಕೆ ಗೊತ್ತುಂಟ, ಮತ್ತೆ ಯಾವ್ದಾದ್ರು ವಿಷಯ ನೋಡಿದ್ರೆ ನಾವು ಯೂಟ್ಯೂಬ್ ಹಾಕಿದ್ರೆ ಇಮಿಡಿಯೇಟ್ ಅದನ್ನ ಹೊಡೆದ್ರೆ ಸ್ಪೆಲ್ಲಿಂಗ್ ಹೊಡೆದ್ರೆ ಇಮಿಡಿಯೇಟ್ ಬರ್ತದೆ.
0: ಹೌದು ಹೌದು ಹೌದು,
1: ಯಾರ ದಾರಿ ಹೆಸರು ಹಾಕಿ ಯಾರ ವಿಷಯ, ಈಗ ನಟ ನಟಿ ಯಾರಿದೆ ಆಗ್ಲಿ ಎಲ್ಲಿ ಏನಾಯ್ತು ಅಂತ ಇಮಿಡಿಯೇಟ್ ಟಿವಿ ನೋಡ್ಬೇಕಂತಿಲ್ಲ, ಕೈಯಲ್ಲೇ ಇರ್ತದೆ.
0: ಹೌದು ಹೌದು,
1: ಇಮಿಡಿಯೇಟ್ ಮಾಡಿ
0: ಕ್ಷಣ ಮಾತ್ರದಲ್ಲಿ ನಮಗೆ ವಿಷಯಗಳು ತಿಳಿಯುತ್ತೆ ಅಲ್ಲ?
1: ಯಾರು ಕೇಳ್ಬೇಕಿಲ್ಲ.
0: ಹೌದು,
1: ಅವ್ರು ಅಲ್ಲ ಅಂತ ಹೇಳಿದ್ರು ನೋಡಿ ಇದು ಬಂದಿದ್ರೆ ಮಾರ ಇಲ್ಲಿ ನೋಡ್ ಮಾರ ಅಂತ ಹೇಳಿ ಖುಷಿ ಆಗ್ತದೆ.
0: ಹೌದು
1: ಇರ್ತದೆ ಕೈಯಲ್ಲಿ.
0: ಹೌದು ಸರ್, ಹೌದು. ಅಬ್ದುಲ್ ಕರೀಮ್ ಅವರೇ, ಈಗ ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯ್ತು, ಅನೇಕ ಕರೆಗಳು ಬರ್ತಾ ಇವೆ, ಈಗ ನಿಮ್ಮನ್ನ ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತಿದ್ದೇವೆ.
1: ಹಾ ಮಾಡಿ ಮೇಡಮ್, ನಾನು ತುಂಬಾ ದಿವಸದಿಂದ ಟ್ರೈ ಮಾಡ್ತಿದ್ದೆ, ಬರೀ ಬೀದಿ.
0: ಹೌದಾ,
1: ಮಾತಾಡ್ಲಿ, ನಾವು ಯಾವಾಗ್ಲೂ ಆದ್ರೂ ಮಾತಾಡ್ಬೋದಲ್ಲ ಅಂತ ನಾನು, ಬಟ್ ಈಗ ಹತ್ತುವರೆಯಿಂದ ನಾನು ಟ್ರೈ ಮಾಡ್ತಾ ಇದ್ದೆ, ಆದ್ರೂ ಬಿಡ್ಲಿಲ್ಲ.
0: ಅಂತೂ ಇಷ್ಟರವರೆಗೆ ನೀವು ಬೇರೆಯವರಿಗೆ ದಾರಿ ಮಾಡಿಕೊಟ್ಟಿದ್ದೀರಿ ಅಲ್ವಾ? ಸರಿ ಸರ್, ನಿಮ್ಮ ಗೀತೆಯನ್ನ ಪ್ರಸಾರ ಮಾಡ್ತಿದ್ದೇವೆ. ಹಾಡಿದ್ದಾರೆ ಎಸ್ ಜಾನಕಿ, ಚಿತ್ರ ಎಡಕಲ್ಲು ಗುಡ್ಡದ ಮೇಲೆ, ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್.

0: ಕೋಟದಿಂದ ಅಬ್ದುಲ್ ಕರೀಂ ಅವರು ಹೇಳಿದರು, ಯಾವುದೇ ಮಾಹಿತಿ ಕೂಡ ತಕ್ಷಣವಾಗಿ ಸಿಗ್ಬಿಡುತ್ತೆ ಈ ಸಾಮಾಜಿಕ ಮಾಧ್ಯಮದಿಂದ ಅಂತ. ಮುಂದಿನ ಕರೆ ಯಾರಿಗೆ ಸಿಕ್ಕಿದೆ, ಅವರೇನು ಹೇಳ್ತಾರೆ ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ, ಯಾರಿದು?
1: ನಮಸ್ತೆ ಮೇಡಮ್, ನಾನು ಶಿಬರೂರಿಂದ ಕಮಲಾಕ್ಷಿ ಅಂತ.
0: ನಮಸ್ತೆ ಕಮಲಾಕ್ಷಿ ಅವರಿಗೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ಇವತ್ತು ನಿಮಗೆ? ಏರಿ ಮೇಲೆ ಕುರಿ ಮರಿ ಹಾಯಾಗಿ ಮೇಯ್ತಾ ಇತ್ತು. ಒಳ್ಳೆ ಗೀತೆ, ನಾನು ಸಹ ಕೇಳದೆ ತುಂಬಾ ದಿನ ಆಗಿತ್ತು. ಈಗ ವಿಷಯಕ್ಕೆ ಬರೋಣ ಕಮಲಾಕ್ಷಿ ಅವರೇ, ಇವತ್ತಿನ ವಿಷಯದ ಬಗ್ಗೆ ಮಾತಾಡಿ. ಹೌದೌದು, ಸಾಮಾಜಿಕ ಮಾಧ್ಯಮಗಳಿಂದ ನೀವೇನು ಕಲ್ತಿದ್ದೀರಿ, ಏನೇ ಆಗಿರ್ಬೋದು, ಡ್ಯಾನ್ಸ್ ಮಾಡ್ಲಿಕ್ಕೆ ಆಗಿರ್ಬೋದು.
1: ಅಂದ್ರೆ ಮೇಡಮ್, ನಾನು ಸಾಮಾಜಿಕ ಮಾಧ್ಯಮದಿಂದ ಏನು ಕಲಿತಂತ ಇಲ್ಲ ನನ್ಗೆ. ನಾನು ಸ್ವಲ್ಪ ಸಾಮಾಜಿಕ ಮಾಧ್ಯಮದಿಂದ ದೂರನೇ ಇರ್ತೇನೆ. ಅಂದ್ರೆ ಅದರಲ್ಲಿ ಬರುವ ಕೆಲ ವಿಷಯಗಳು, ನಮ್ಮ ಸಮಾಜ ಎಲ್ಲಿಗೆ ಸಾಗುತ್ತಿದೆ, ನಮ್ಮ ಯುವಜನತೆ ಎತ್ತ ಹೋಗುತ್ತಿದೆ ಎಂದು ನೆನೆಸುವಾಗ ತುಂಬಾ ಬೇಸರ ಆಗ್ತದೆ. ಒಂದು ಕಡೆ ಒಳ್ಳೇದಾದ್ರೆ ಒಂದು ಕಡೆ ಕೆಟ್ಟದ್ದು.
0: 100% ಸತ್ಯವಾದ ಮಾತನ್ನೇ ಹೇಳಿದ್ದೀರಿ ಕಮಲಾಕ್ಷಿ ಅವರೇ.
1: ಅದರಿಂದ ಸ್ವಲ್ಪ ದೂರ ಇರ್ತೇನೆ. ನಾನು ಹೆಚ್ಚಿನ ಅಂಶ ಇದೆ, ಪುಸ್ತಕ ಸ್ವಲ್ಪ ಓದುತ್ತೇನೆ.
0: ಹೌದಾ?
1: ಓದ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾನಾಗಿ ತೊಡಗಿಸಿಕೊಳ್ಳುವುದಂದ್ರೆ ನನ್ನ ಸುತ್ತಮುತ್ತ ಇದ್ದವರಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದಕ್ಕೆ ನಾನು ನನ್ನ ಕೈಯಲ್ಲಾದಷ್ಟು, ಅದು ಇದು ಅಂತಲ್ಲ, ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತೇನೆ.
0: ಸಹಾಯ
1: ಮಾಡ್ತೇನೆ ಅಂದ್ರೆ ಹೀಗೆ ಒಂದು ಇಂಥ ಒಂದು ಇದಾಯ್ತು, ಸ್ವಲ್ಪ ಬನ್ನಿ ಅಂತ ಕರೆದ್ರೆ ನನ್ಗೆ ಕೆಲಸ ಉಂಟು, ನಾನು ಬರುವುದಿಲ್ಲ, ಆತರ ನಾನು ಯಾರಿಗೂ ಹೇಳುದಿಲ್ಲ. ಮತ್ತೆ ಬೇರೆ ಏನಾದ್ರು ಕೆಲವರು ಸಮಸ್ಯೆ, ಆ ಮನೆ ಈ ಮನೆ ಜಗಳ, ಅದನ್ನು ತೀರ್ಮಾನ ನಮ್ಮ ಹತ್ತಿರ ಬರ್ತಾರೆ.
0: ಹೌದಾ, ಜಡ್ಜಾಗಿ ಹೋಗ್ತೀರಾ ನೀವು ಅದನ್ನ ತೀರ್ಮಾನ ಮಾಡ್ಲಿಕ್ಕೆ?
1: ಇರುವಂತ ಆಗಲ್ಲ.
0: ಸರಿ ಸರಿ ಕಮಲಾಕ್ಷಿ ಅವರೇ, ಇವತ್ತಿನ ಟಾಪಿಕ್ಕೇ ಬೇರೆ. ಹಲೋ, ಇವತ್ತಿನ ಟಾಪಿಕ್ ನಾವು ಸಾಮಾಜಿಕ ಮಾಧ್ಯಮಗಳಿಂದ ಏನು ಕಲ್ತ್ರಿ ಅಂತ. ಹೌದು, ನೀವು ಹೇಳಿದಾಗೆ ಸಾಧಕ ಬಾಧಕಗಳಿವೆ, ಆದ್ರೆ ನಮಗೆ ಅದು ಕಲ್ತ್ಕೊಳ್ಳಿಕ್ಕೂ ತುಂಬಾ ಸುಮಾರಿವೆ. ಅದರಿಂದ ಏನ್ ಕಲ್ತ್ಕೊಂಡಿದ್ದೀರಾ ಅಂತ?
1: ಅದೇ ಸಾಮಾಜಿಕ ಮಾಧ್ಯಮಗಳಿಂದ ನಾನು ಏನು ಕಲಿಯದನ್ನು ಕಲಿತಿದ್ದೇನೆ ಅಂತ ಹೇಳಲು ಇಷ್ಟಪಡೋದಿಲ್ಲ. ನಾನು ಸಾಮಾಜಿಕ ಮಾಧ್ಯಮದಿಂದ ಸ್ವಲ್ಪ ದೂರ ಇದ್ದೇನೆ. ಅಂದ್ರೆ ಒಂದು ವಿಧದಲ್ಲಿ ಸ್ವಲ್ಪ ಒಳ್ಳೇದಿದ್ರೆ ತುಂಬಾ ಕೆಟ್ಟದಿದೆ. ಅದಕ್ಕೆ ತೊಡಗಿಸ್ಕೊಂಡ್ರೆ ನಾವು ಎಲ್ಲಿ ಮೋಸ ಹೋಗ್ತೇವೆ ಅಮ್ಮ, ಭಯ ಬರ್ತದೆ. ಇದು ಇದಾಗಿ ಭಯ ಇದೆ ತುಂಬಾ, ಇದಾಗ್ತ ಸೈಬರ್ ಕ್ರೈಮ್ ತುಂಬಾ ಬರ್ತಾ ಇದೆ. ಆದ್ರಿಂದ ನಾನು
0: ಸ್ವಲ್ಪ ದೂರವೇ ಇದ್ದೀರಿ ಹಾಗಾದ್ರೆ. ಅದೇ ಅದೇ ಅದೇ ಅದೇ, ಸ್ವಲ್ಪ ದೂರ ಇದ್ದೀರಿ ಸಾಮಾಜಿಕ ಮಾಧ್ಯಮಗಳಿಂದ ತಾವು ಹಾಗಾದ್ರೆ. ಅಲ್ಲ,
1: ಸಾಮಾಜಿಕ ಮಾಧ್ಯಮದ ಬಂದಂತ ಯಾವ ಇದಕ್ಕೂ ನಾನು ಸ್ಪಂದಿಸುದಿಲ್ಲ. ಅದಕ್ಕೆ ನಾನು ಎಂತ ಇದು ಬಂದ್ರೆ ಅದಕ್ಕೆ ನಾನು ಸ್ಪಂದಿಸುದಿಲ್ಲ. ಅಂದ್ರೆ ನನ್ಗೆ ಅದು ನಂಬಲಿಕ್ಕೆ ನಂಬಿಕೆಗೆ
0: ಸರಿ ಕಮಲಾಕ್ಷಿ ಅವರೇ, ಸರಿ ಸರಿ ಸರಿ, ಒಂದು ಉತ್ತಮವಾದ ಕಿವಿ ಮಾತನ್ನು ಹೇಳಿದ್ದೀರಾ. ಸ್ವಲ್ಪ ದೂರ ಇರೋದೇ ಒಳ್ಳೇದು ಅಂತ ನಿಮಗೋಸ್ಕರ ಈಗ ನಿಮ್ಮ ಹಾಡು ಪ್ರಸಾರವಾಗ್ತಿದೆ ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ ಇದು.

ತಾಯ್ ತಿಳಿದು ಬಾಯಲ್ ನೀರು ಚಪ್ಪರಿಸ್ಕೊಂಡು ಕಣ್ಣು ಕಣ್ಣು ಕೆಟ್ಟಿಸ್ಕೊಂಡು ಕಣ್ಣು ಕಣ್ಣು ಕೆಟ್ಟಿಸ್ಕೊಂಡು ಬಾಯಲ್ ನೀರು ಚಪ್ಪರಿಸ್ಕೊಂಡು ಕಣ್ಣು

ಮಧ್ಯೆ ಗುಡುಗೋ ಹಾಗೆ, ಭೂಮಿ ಎಲ್ಲ ನಡುಗೋ ಹಾಗೆ, ಮೋಡದ ಮಧ್ಯೆ ಗುಡುಗೋ ಹಾಗೆ, ಭೂಮಿ ಎಲ್ಲ ನಡುಗೋ ಹಾಗೆ, ಜೋರ ಗರ್ಜನೆ ಮಾಡ್ತಾ ಸಿಂಹಪ್ಪ.

ಮುದುರ್ಕೊಂಡು ತೋಳ ಮುದುರ್ಕೊಂಡು ಬಾಲ ತಪ್ಪಿಸ್ಕೊಂಡೋಯ್ತು ಬೇಡ ಹಾಕಿದ್ ಬಲೆ ಸಿಂಹ ಸಿಕ್ಕಿದು ತೋಳ ತೋಡೋಯ್ತು ಸಿಂಹ ಸಿಕ್ಕಿದು ಇಷ್ಟೆಲ್ಲ ಆದರೂ

0: ಶಿಬರೂರಿನಿಂದ ಕರೆ ಮಾಡಿದ ಕಮಲಾಕ್ಷಿಯವರು ಸಾಮಾಜಿಕ ಮಾಧ್ಯಮಗಳಿಂದ ಸ್ವಲ್ಪ ದೂರ ಇದ್ದೇನೆ ಅಂತ ಹೇಳಿದರು. ಈಗ ಮುಂದಿನ ಕರೆ ಸಿಕ್ಕಿದೆ, ಯಾರಿಗೆ ಅವರೇನು ಹೇಳ್ತಾರೆ ಅಂತ ಕೇಳೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಪುತ್ತೂರಿನ ಸರಸ್ವತಿ ಅವರು.
1: ಹೌದು ಮೇಡಮ್,
0: ಮೂರು ಸಲ ಕರೆ ಕಟ್ಟಾಗಿ ಮತ್ತೆ ಸಿಕ್ಕಿದೆ ನಿಮಗೀಗ.
1: ಹೌದು ಮೇಡಮ್.
0: ಹಾ ಹೇಳಿ, ಇವತ್ತು ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ನಿಮಗೆ?
1: ಸೂರ್ಯವಂಶದ ಚಿತ್ರದಿಂದ ಸೇವಂತಿಯೇ ಸೇವಂತಿ ಅಂತ ಒಂದು ಹಾಡು ಉಂಟಲ್ಲ ಮೇಡಮ್.
0: ಸರಿ, ವಿಷಯಕ್ಕೆ ಬರೋಣ. ಈಗ ಹೇಳಿ, ಸಾಮಾಜಿಕ
1: ಮಾಧ್ಯಮಗಳಿಂದ ಮೊಬೈಲ್ ಆ್ಯಪ್ ನಲ್ಲಿ ಇದು ತೆಗೀತೇವೆ ಮೇಡಮ್, ಈ ಅಡಿಗೆಯದ್ದೆಲ್ಲ ತೆಗೀತೇವೆ.
0: ಅಡುಗೆ ಏನು ಅಡುಗೆ ಕಲ್ತಿದ್ದೀರಾ?
1: ಮತ್ತೆ ತರಕಾರಿ ತರಿಸ್ತೇವೆ ಮೇಡಮ್ ಮನೆಗೆ ಬೇಕಾದ್ದು.
0: ಓ, ಮನೆ ಬಾಗಿಲಿಗೆ ತರಕಾರಿಗಳು ಬಂದು ಬಿಡುತ್ತೆ, ದಿನಸಿ ವಸ್ತುಗಳು
1: ಬೇಕಾದನ್ನು. ನಾವು ಸಾಮಾನುಗಳು ಬೇಕಾದ್ರೆ ಅದಕ್ಕೆ ಅದರಲ್ಲಿ ನೆಟ್ ನಲ್ಲಿ ಕೊಡ್ತೇವೆ ಮೇಡಮ್, ಅವರು ತಂದು ಕೊಡ್ತಾರೆ.
0: ಹೌದಾ? ಎಷ್ಟು ನಿಮಿಷದಲ್ಲಿ ಬರುತ್ತೆ, ಅಥವಾ ಅರ್ಧ ಗಂಟೆನ ಒಂದು ಗಂಟೆನ ಎಷ್ಟೊತ್ತು ತಗೊಳುತ್ತೆ ನಿಮ್ಮ ಮನೆಗೆ ಬರಲಿಕ್ಕೆ?
1: ಇಲ್ಲ ಮೇಡಮ್, ಸಡನ್ ಬರ್ತಾರೆ ಅರ್ಧ ಗಂಟೆಯಲ್ಲಿ.
0: ಹೌದಾ? ಹ್ಮ್, ಅಂತೂ ಈ ತರ ನೀವು ಉಪಯೋಗಿಸ್ಕೊಳ್ತಾ ಇದ್ದೀರಾ ಅಲ್ವಾ?
1: ಹೌದು ಮೇಡಮ್, ಮತ್ತೆ ಅಡಿಗೆ ವಿಷಯನ್ನೆಲ್ಲ ಕಲೀಲಿಕ್ಕೆ ಆಗ್ತದೆ ಮೇಡಮ್. ಆದ್ರೆ ಅವರಿಂದ ನಾವು ಮಾಡುವ ಅಡಿಗೆ ಅದರಿಂದ ಚಂದ ಆಗ್ತದೆ. ಅವರು ಮಾಡುವ ಅವರೇ ವಿಷಯ ಒಂದೊಂದು ವಸ್ತುಗಳನ್ನ ಹಾಕೋದ್ರಿಂದ ನಮಗೆ ಅದು ಸರಿ ಆಗ್ಲಿಕ್ಕೆ ಇಲ್ಲ. ಅದಕ್ಕೆ ನಾವು ನೋಡಿ ಕಲಿಬಹುದು ಮೇಡಮ್, ಆದ್ರೆ ನಾವು ಅಡಿಗೆ ಮಾಡುವಾಗ ಬೇರೆ ಹಾಕಿ ಕಲಿಯುತ್ತೇವೆ ಮೇಡಮ್.
0: ಇಲ್ಲ, ಸರಿಯಾದ ಪ್ರಮಾಣ ಹಾಕಿದ್ರೆ ಸರಿಯಾಗಿ ಆಗುತ್ತೆ ಅಲ್ವಾ? ಹ್ಮ್, ಸರಿ ಸರಸ್ವತಿ ಅವರೇ, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು.
1: ಸರಿಯಾಗಿ ಹಾಕಿದ್ರೆ ಸರಿ ಅಡಿಗೆ ಮಾಡ್ಲಿಕ್ಕೆ ಸಾಕ್ತದೆ ಮೇಡಮ್.
0: ಸರಿ, ಹಾಗಾದ್ರೆ ನೀವು ಅಡುಗೆ ಕಲ್ತುಕೊಂಡದ್ರ ಬಗ್ಗೆ ಹೇಳಿದಿರಿ, ಮತ್ತೆ ಸಾಮಾನುಗಳನ್ನ ದಿನಸಿ ಸಾಮಾನುಗಳು ತರಕಾರಿಗಳನ್ನ ತರಿಸ್ಕೊಳ್ಳೋದ್ ಬಗ್ಗೆ ಹೇಳಿದಿರಾ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಿಮ್ಮ ಗೀತೆಯನ್ನ ಪ್ರಸಾರ ಮಾಡ್ತಿದ್ದೇವೆ.

0: ಹಲೋ ಹಲೋ,
1: ಹಲೋ,
0: ನಮಸ್ತೆ. ಯಾರಿದು?
1: ನಮಸ್ತೆ ಮೇಡಮ್. ಹಾಯ್, ನಾನು ಅಮ್ಮಣ್ಣಿ, ಕಾರ್ಕಳದಿಂದ.
0: ಕಾರ್ಕಳದಿಂದ ಅಮ್ಮಣ್ಣಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು ಮೇಡಮ್.
0: ಇವತ್ತು ಯಾವ ಚಿತ್ರದ ಯಾವ ಗೀತೆ ಬೇಕಿತ್ತು ಅಮ್ಮಣ್ಣಿ ಅವರಿಗೆ?
1: ನನಗೆ ಫ್ಯಾನ್ ಚಿತ್ರದ್ದು ಹಾಯ್ ಹೆಲೋ ಸರ್ ಅಂತ ಒಂದು ಹಾಡಿದೆ, ಅದು ಹಾಡಬೇಕಿತ್ತು.
0: ಸರಿ, ಪ್ರಸಾರ ಮಾಡುವ. ಈಗ ಹೇಳಿ, ಸಾಮಾಜಿಕ ಮಾಧ್ಯಮಗಳಿಂದ ನೀವೇನು ಕಲ್ತಿದ್ದೀರಿ ಅಂತ.
1: ಹಾ, ನೋಡಿ, ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬೇಕಾದ್ರೆ ನನಗೆ ಒಂದು ಏನಂದ್ರೆ, ಈಗ ನಮ್ಗೆ ಒಂದು ಕುಕ್ಕಿಂಗ್ ಮಾಡ್ಲಿಕ್ಕೆ ನಾನು ಸ್ವಲ್ಪ ಕಲಿತಿದ್ದೇನೆ. ಮತ್ತೊಂದು ಏನಂದ್ರೆ, ಇವಾಗ ಲ್ಯಾಪ್ಟಾಪ್ ಇದೆ ಅಲ್ಲ, ಅದರಿಂದಾಗಿ ನನಗೆ ಓಪನ್ ಮಾಡೋದು, ಆನ್ ಮಾಡೋದು, ಅಥವಾ ನಾನು ಏನಾದ್ರು ಬೇಕಾದ್ರೆ ಅದನ್ನು ತೆಗೆದು ಏನಾದ್ರು ಮುಖ್ಯವಾದದ್ದು ಏನಾದ್ರು ಬೇಕಾಗಿರ್ತದೆ, ಅದನ್ನೆಲ್ಲ ನಾನು ಕಲ್ತಿದ್ದೇನೆ, ಮಗಳ ಜೊತೆ ಕಲಿತಿದ್ದೇನೆ. ಮತ್ತೊಂದು ಏನಂದ್ರೆ, ಈಗ ರೀಲ್ಸ್ ಎಲ್ಲ ಮಾಡುವಂತದ್ದು, ಇನ್ಸ್ಟಾದಲ್ಲಿ ರೀಲ್ಸ್ ಎಲ್ಲ ಮಾಡುವಂತದ್ದು ಅಂತ, ಅದು ಕೂಡ ಒಂದು ಉಪಯೋಗನೇ ಅಂತ ನಾನು ಹೇಳ್ತೇನೆ. ಈಗ ನಾವು ಏನ್ ಮಾಡ್ಬೇಕಂದ್ರೆ, ನಮ್ಗೆ ಬೇಕಾದ ಅದನ್ನ ಬೇಕಾದ ರೀತಿಯಲ್ಲಿ ತಕೊಳ್ಬೇಕೆ ಹೊರತು ಅದನ್ನು ದುರುಪಯೋಗ ಮಾಡಿಕೊಳ್ಳದಾಗಿ ಇರುವುದು ನಮ್ಮ ಕೈಯಲ್ಲೇ ಇರ್ತದೆ.
0: ಸರಿ, ಒಳ್ಳೆ ಮಾತನ್ನೇ ಹೇಳಿದ್ದೀರಾ.
1: ಹೌದು. ಮತ್ತೆ ಇನ್ನೊಂದು ಏನಂದ್ರೆ ಮೇಡಮ್, ಈಗ ನೋಡಿ, ಎಲ್ಲವೂ ಸೋಷಿಯಲ್ ಮೀಡಿಯಾ ಅಂತ ಬರುವಾಗ ಎಲ್ಲವೂ ಇರ್ತದೆ ಅದರಲ್ಲಿ.
0: ಹೌದು,
1: ಎಲ್ಲವೂ ಇದ್ರೂ ಕೂಡ ನಮ್ಗೆ ಏನ್ ಮಾಡ್ಬೇಕಂದ್ರೆ, ನಾವು ಅದನ್ನು ಉಪಯೋಗಿಸುವ ರೀತಿ ಮಕ್ಕಳ ಕೈಯಲ್ಲಿ ಇರ್ತದೆ ಅಲ್ವಾ, ಮಕ್ಕಳ ಕೈಯಲ್ಲಿ ಇರ್ತದೆ. ಇದ್ರಿಂದ ನೋಡಿ, ಒಂದು ಕಾಲದಲ್ಲಿ ನಾವು ರಿಸಲ್ಟ್ ನೋಡ್ಬೇಕಾದ್ರೆ, ನಮ್ಗೀಗ ನಮ್ಮ ಒಂದು ಹಾಲ್ ಟಿಕೆಟ್ ನಂಬರ್ ಅನ್ನ ಹಾಕಿದ್ರೆ, ನಮ್ಮ ಏನಿದೆ ಅದನ್ನು ಹಾಕಿದ್ರೆ ರಿಸಲ್ಟ್ ನಮ್ಮ ಕಣ್ಣ ಮುಂದೆನೆ ಹತ್ರದಲ್ಲೇ ಬರ್ತದೆ. ಮೊದ್ಲೆಲ್ಲ ಅದರಿಂದ. ಮತ್ತೊಂದು ಏನಂದ್ರೆ, ಈಗ ನಮ್ಗೆ ರೀಲ್ಸ್ ಅಂತ ಇನ್ಸ್ಟಾಗ್ರಾಮ್ ಅಂತ ಹೋದಾಗ, ಫೇಸ್ಬುಕ್ ಅಂತ ಹೋದಾಗ, ನಮ್ಗೆ ಒಬ್ಬರನ್ನು ನಾನು ಅಂತ, ಈಗ ಕೆಲವೊಂದು ಯೂಟ್ಯೂಬರ್ಸ್ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಹೇಗೆ ಅಂದ್ರೆ, ಅವರು ಅಷ್ಟೇ ದೊಡ್ಡ ಆಗಿದ್ದಾರೆ, ಯಾಕಂದ್ರೆ ಅವರು
0: ಒಂದು ವೇದಿಕೆ ಅವರಿಗೆ ಸಿಕ್ಕಿದೆ.

0: ಸಾಮಾಜಿಕ ಮಾಧ್ಯಮಗಳ ಮೂಲಕ ಒಂದು ವೇದಿಕೆ ಸಿಕ್ಕಿ ಅಷ್ಟು ದೊಡ್ಡಕ್ಕೆ ಬೆಳೆದಿದ್ದಾರೆ ದೊಡ್ಡ ಮಟ್ಟಿಗೆ ಅಲ್ವಾ?
1: ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಬೇಕೆ ಅಂತ ಹೇಳ್ತೇನೆ.
0: ಸರಿ ಸರಿ,
1: ನಮ್ಮ ಹೆಸರು ಹಾಳಾಗ್ಬೇಕಾದ್ರೂ ಅದೇ ಹೇಳಿದೆ ಅಲ್ಲ, ಹಾಳಾಗ್ಲಿಕ್ಕೂ ನಾವೀಗ ಒಂದು ಕಮೆಂಟ್ಸ್ ಅನ್ನು ಒಬ್ಬರಿಗೆ ನಾವು ಒಬ್ಬರ ಇದು ರೀಲ್ಸ್ ಬರ್ತಾ ಇದೆ ಕೆಟ್ಟ ಕಮೆಂಟ್ಸ್ ಆಗಿದ್ರೆ ಅದರಿಂದ ಮನಸ್ಸನ್ನು ನೊಂದು ಜನರು ಸಾಯುವುದು ಕೂಡ ಇದೆ.
0: ಹೌದು ಹೌದು ಹೌದು, ಅದೇ ಒಟ್ಟಾರೆ ಸಾಧಕ ಬಾಧಕ ಎರಡೂ ಇದೆ ಅಂತ ಹೇಳ್ತಾ ಇದ್ದೀರಲ್ವಾ ಅಮ್ಮಣ್ಣಿ ಅವರೇ? ಸರಿ, ಸಮಯ ಮುಗಿತಾ ಬಂತು ಅಮ್ಮಣ್ಣಿ ಅವರೇ, ಈಗ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತಿದ್ದೇವೆ. ಸಂಜಿತ್ ಹೆಗಡೆ ಮತ್ತು ಅಂಕಿತಾ ಕೊಂಡು ಸಂಗಡಿಗರ ಜೊತೆ ಹಾಡಿರುವ ಫ್ಯಾನ್ ಚಿತ್ರದ ಗೀತೆ ನಿಮಗೋಸ್ಕರ.

ಕೇಳುಗರೆ, ಹೃದಯ ರಾಗ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಗಿದೆ. ಇಂದು ಜೂನ್ 30. ಈ ದಿನವನ್ನು ಸಾಮಾಜಿಕ ಮಾಧ್ಯಮ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇಂದಿನ ದಿನಕ್ಕೆ ತಕ್ಕಂತೆಯೇ ಒಂದು ವಿಷಯ ಕೊಟ್ಟಿದ್ದೆವು. ಹಾಗೆ ಕರೆ ಮಾಡಿ ಸೂಕ್ತವಾಗಿ ಸ್ಪಂದಿಸಿದ ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ಹೊತ್ತು ನಿಮ್ಮೊಂದಿಗಿದ್ದವರು ನಾನು ತ್ರಿವೇಣಿ ಮತ್ತು ಮಂಜುಳಾ ಪ್ರವೀಣ್ ಶೆಟ್ಟಿ, ತಾಂತ್ರಿಕ ಸಹಾಯ ಚಂದ್ರಶೇಖರ ಪಾಣಾಜೆ, ಉಮೇಶ್ ಅಶೋಕನಗರ ಮತ್ತು ಪದ್ಮನಾಭಗೌಡ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪೌಲ್ಸನ್ ಕೆಜೆ ಅವರ ಸಿತಾರ್ ವಾದನ, ತಬ್ಲಾ ಸಾಥಿ ದೀಪಕ್ ನಾಯಕ್, ಕೇಳಿ ರಾಗ್ ನಟ ಭೈರವ್, ಆಲಾಪ್ ಜೋಡ್ ಆಲಾಪ್, ಗತ್ ರೂಪಕ್ ತಾಲ್, ಧೃತ್ ತೀನ್ ತಾಲ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಪೌಲ್ಸನ್ ಕೆಜೆ ಅವರ ಸಿತಾರ್ ವಾದನದಲ್ಲಿ ರಾಗ್ ನಟ್ ಭೈರವ್ ಕೇಳಿದಿರಿ. ತಬ್ಲಾ ಸಾಥಿ ದೀಪಕ್ ನಾಯಕ್.

0: ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕ್ಷುದ್ರ ಗ್ರಹ ಪ್ರಭಾವದ ಅಪಾಯಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಹಾಗೂ ಭೂಮಿಯನ್ನು ರಕ್ಷಿಸಲು ಅಗತ್ಯವಿರುವ ಗ್ರಹಗಳ ರಕ್ಷಣೆ ಮತ್ತು ಬಿಕ್ಕಟ್ಟಿನ ಸಂವಹನ ಕ್ರಮಗಳ ಬಗ್ಗೆ ಚಿಂತಿಸಲು ಇಂದು ಅಂತಾರಾಷ್ಟ್ರೀಯ ಕ್ಷುದ್ರ ಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ 2029 ಅನ್ನು ಅಂತಾರಾಷ್ಟ್ರೀಯ ಕ್ಷುದ್ರ ಗ್ರಹ ಜಾಗೃತಿ ಮತ್ತು ಗ್ರಹಗಳ ರಕ್ಷಣಾ ವರ್ಷವೇ

0: ಎಂದು ಘೋಷಿಸಿದೆ. ವಿಶ್ವದ ಶ್ರೇಷ್ಠ ರಸಾಯನಶಾಸ್ತ್ರಜ್ಞ ಭಾರತರತ್ನ ಪ್ರೊಫೆಸರ್ ಸಿಎನ್ಆರ್ ರಾವ್ ಅವರ ಜನ್ಮದಿನವೆಂದು ವಿಜ್ಞಾನ ಕ್ಷೇತ್ರದ ಗಣ್ಯರು ಸೇರಿದಂತೆ ಅನೇಕರು ಶುಭಾಶಯ ಕೋರಿದ್ದಾರೆ. ಮರಗಳನ್ನು ನಂಬಿ ಮನುಕುಲವನ್ನು ಕಾಯ್ದ ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತೆ ದಿವಂಗತ ಸಾಲುಮರದ ತಿಮ್ಮಕ್ಕನವರ ಜನ್ಮದಿನವೆಂದು ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಸಾಹಿತ್ಯ ವಿಭಾಗ ಶ್ರದ್ಧಾಸುಮನ ಸಮರ್ಪಿಸಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಸಾಮಾಜಿಕ ಮಾಧ್ಯಮಗಳ ದಿನಾಚರಣೆ. ನಾಗರಿಕ ಪತ್ರಿಕೋದ್ಯಮಕ್ಕೆ ಬಲ ತುಂಬಿದ ದ್ವಿಮುಖ ಹಾಗೂ ಸಂವಾದಿ ಸಂವಹನ ಸಾಧ್ಯವಾಗಿಸಿದ ಸಾಮಾಜಿಕ ಮಾಧ್ಯಮಗಳ ಜವಾಬ್ದಾರಿಯುತ ಹಾಗೂ ಹಿತಮಿತ ಬಳಕೆಗೆ ಯುವಜನ ಜಾಗೃತಿ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ವಚನ ಪಿತಾಮಹ ಡಾ ಫಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ನಾಡಿದ್ದು ಜುಲೈ 2ರಂದು ಬೆಳಗ್ಗೆ 11 ಗಂಟೆಗೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ. ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 2026 ಶಿಕ್ಷಕರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಸಂದರ್ಭೋಚಿತ ಕಲಿಕಾ ಪರಿಕರಗಳು ಮತ್ತು ಸ್ಥಳೀಯ ಆವಿಷ್ಕಾರಗಳನ್ನು ಅರ್ಥ ಮಾಡಿಕೊಳ್ಳಲು ಸದವಕಾಶ. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕಲಿಕೆ ಕಲಿಕೆಯಲ್ಲಿ ನಿರಂತರ ಆಸಕ್ತಿ ಬೆಳೆಸಲು ಆಂಧ್ರಪ್ರದೇಶದ ಕುಪ್ಪಂನಲ್ಲಿ ಈ ಸಮ್ಮೇಳನ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಅನುಷಾ ನರಸಿಂಹಮೂರ್ತಿ ರಾಜೂರ್, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅನುಷಾ ರಾಜೂರ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಆಂಧ್ರಪ್ರದೇಶ ಕುಪ್ಪಂನಲ್ಲಿ ರಾಷ್ಟ್ರೀಯ ಮಟ್ಟದ ಇನೋವೇಟಿವ್ ಎಜುಕೇಷನಲ್ ಕಾನ್ಕ್ಲೇವ್ ನಲ್ಲಿ ಭಾಗವಹಿಸಿದ್ದೆ. ಗಣಿತ ಅಂದ್ರೆ ನನ್ಗೆ ತುಂಬಾ ಕಷ್ಟವಾದ ಸಬ್ಜೆಕ್ಟ್ ಆಗಿತ್ತು. ಅದನ್ನ ನಾನು ಅಲ್ಲಿ ಹೋಗಿ ಹೇಗೆ ಓದ್ಬೇಕು, ಅದನ್ನ ಹೇಗೆ ಸರಳವಾಗಿ ಇದ್ ಮಾಡ್ಬೇಕು, ಅದಕ್ ತಕ್ಕಂಗೆ ಮಾಡೆಲ್ ಇತ್ತು. ತುಂಬಾ ನಾಲೆಜ್ ಫುಲ್ ಆಗಿ ನಾನು ವಾಪಸ್ ಬಂದೆ. ಜ್ಞಾನದಲ್ಲಿ ತುಂಬಾ ಮಾಡೆಲ್ಸ್ ಮಾಡಿದ್ರು, ಟೀಚರ್ಸ್ ಇದ್ರು ನಮ್ಗೆ ಅದನ್ನ ಗೈಡ್ ಮಾಡ್ಲಿಕ್ಕೆ. ತುಂಬಾ ಇಂಟ್ರೆಸ್ಟ್ ಇಂದ ಕಲ್ತ್ವಿ. ನನ್ಗೆ ಬೇರೆ ಬೇರೆ ರಾಜ್ಯದ ಸ್ನೇಹಿತರಾದ್ರು, ಅವರ ಕಲ್ಚರ್, ಅವರ ಟ್ರೆಡಿಷನ್, ಅವರ ಭಾಷೆ, ನಮ್ಗೂ ಅವ್ರಿಗೂ ತುಂಬಾ ವ್ಯತ್ಯಾಸ ಇತ್ತು. ಅದನ್ನೆಲ್ಲ ಹಂಚ್ಕೊಳ್ ಮುಂದೆ ತುಂಬಾ ಖುಷಿ ಆಯ್ತು. ನಾವೆಲ್ಲರೂ ಒಟ್ಟಿಗೆ ಒಂದು ಪರಿವಾರದ ತರ ಇದ್ವಿ ಅಲ್ಲಿ. ನನ್ಗೆ ತುಂಬಾ ಖುಷಿ ಕೊಡ್ತು ಅದು. ಅಲ್ಲಿ ಹೋಗಿ ಒಂದು ಪ್ಲಾಟ್ಫಾರ್ಮ್ ನಮ್ಮನ್ನ ನಾನು ಹೇಳ್ಕೊಳ್ಳಿಕ್ಕೆ, ನನ್ನನ್ನ ನಾನು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ, ನನ್ನನ್ನ ನಾನು ಹೊರಗೆ ತರ್ಕೊಳ್ಳಿಕ್ಕೆ ತುಂಬಾ ಇಷ್ಟ ಆಯ್ತು ನನ್ಗೆ.
0: ಧಾರವಾಡದ ಕುಂಭಾಪುರ ಫಾರ್ಮ್ನಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಆಯೋಜಿಸಿದ್ದ ಸಸ್ಯ ಸಂತೆಯ 3ನೇ ದಿನದ ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆ ಬೆಳಗಾವಿ ಜಿಲ್ಲೆ ಜಂಟಿ ನಿರ್ದೇಶಕ ಎಚ್ಡಿ ಕೋಳೇಕರ್ ಚಾಲನೆ ನೀಡಿದರು. ಪ್ರಸಕ್ತ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ವಿವಿಧ ಮುಂಗಾರು ಬೆಳೆಗಳ ಬೆಳೆ ವಿಮೆ ನೋಂದಣಿ ಪ್ರಕ್ರಿಯೆ ದಾವಣಗೆರೆ ಜಿಲ್ಲೆಯಾದ್ಯಂತ ಆರಂಭವಾಗಿದೆ. ರೈತರು ವಿಮೆ ಪಡೆಯಲು ಜುಲೈ 31 ಕೊನೆಯ ದಿನ. ರಾಯಚೂರು ಮಹಾನಗರ ಪಾಲಿಕೆ ಕಂದಾಯ ಉತ್ಸವ ನಾಳೆ ಜುಲೈ 1 ಆಗಸ್ಟ್ 11 ನಡೆಯಲಿದೆ ಎಂದು ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಎಲೇಕೇರಿ ಸಮೀಪ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ಮಂಡ್ಯನಗರದ ಜೆಸಿ ವೃತ್ತದಲ್ಲಿ ಅಂತಾರಾಷ್ಟೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಹಾಗೂ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ ಚಾಲನೆ ನೀಡಿದರು. ವನ್ಯಜೀವಿಗಳ ಚಲನವಲನ ಹಾಗೂ ಅರಣ್ಯ ಸಂಪತ್ತಿನ ಸಂರಕ್ಷಣೆಗಾಗಿ ಥರ್ಮಲ್ ಡ್ರೋನ್ ಕಣ್ಗಾವಲು ವ್ಯವಸ್ಥೆ ಜಾರಿಗೊಳಿಸಲು ಯೋಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅವರು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಕರ್ನಾಟಕ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಒಕ್ಕೂಟ ಕಾಸಿಯಾ ವಾರ್ಷಿಕ ಸಭೆಯಲ್ಲಿ ಹುಬ್ಬಳ್ಳಿಯ ಉದ್ಯಮಿ ನಿಂಗಣ್ಣ ಬಿರಾದಾರ್ ನೂತನ ಅಧ್ಯಕ್ಷರಾಗಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ವನಿತಾ ವಿಹಾರ.
1: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾಟಕ ಫೋನಾಯಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ.
2: ಬೆಳಿಗ್ಗೆ 11 ಗಂಟೆಯ ಸಮಯ, ಡಾಕ್ಟರ್ ಸುರೇಶ್ ಅವರ ನಿವಾಸ. ಮಕ್ಕಳು ಶಾಲೆಗೆ, ಗಂಡನು ಕೆಲಸಕ್ಕೆ ಹೋಗಿರುತ್ತಾನೆ. ಸುರೇಶನ ಪತ್ನಿ ಹೇಮಾ ಸೋಫಾ ಮೇಲೆ ಕುಳಿತು ಪತ್ರಿಕೆ ಓದುವುದರಲ್ಲಿ ತಲ್ಲೀನಳಾಗಿದ್ದಾಳೆ.
3: ಅಲ್ಲ, ಈ ಪೋಸ್ಟ್ಮನ್ಗೆ ಬುದ್ಧಿ ಇಲ್ವಾ ಅಂತೀನಿ. ಆ ಪೋಸ್ಟ್ ಬ್ಯಾಗು ಗೇಟಿಗೆ ತಗ್ಲು ಹಾಕಿದೀನಿ, ಅದ್ರೊಳಗೆ ಹಾಕೋದಲ್ವಾ, ಸುಮ್ನೆ ಕೂಗ್ತಿದ್ದಾನಪ್ಪ.
4: ಮೇಡಮ್, ಮೇಡಮ್, ಹೊರಗ್ ಬನ್ನಿ, ನಿಮ್ಗೆ ರಿಜಿಸ್ಟರ್ಡ್ ಪೋಸ್ಟ್ ಬಂದಿದೆ, ಬೇಗ ಬನ್ನಿ ಮೇಡಮ್, ನನ್ಗೆ ಇವತ್ತು ಡಬಲ್ ಡ್ಯೂಟಿ ಬೇರೆ ಇದೆ.
3: ಫೋನ್ ಬಂದಿದ್ದೇ ಬಂದಿದ್ದು, ಪತ್ರಗಳ ವ್ಯವಹಾರನೇ ಕಡಿಮೆ ಆಗ್ಬಿಟ್ಟಿದೆ. ಯಾರೂ ಪತ್ರಗಳನ್ನೇ ಬರೆಯೋಲ್ಲ. ಮುಂಚೆ ಎಲ್ಲ ಆಗಿದ್ರೆ ಪೋಸ್ಟ್ ಕಾರ್ಡ್, ಇನ್ಲ್ಯಾಂಡ್ ಲೆಟರ್ ಅಂತ ಏನಾದ್ರೂ ಬರೆದು ಹಾಕೋರು, ಈಗ ಅವೆಲ್ಲ ಇಲ್ಲ. ಈಗೇನಾದ್ರೂ ಬಂದ್ರೆ ಫೋನ್ ಬಿಲ್ಲೋ ಅಥವಾ ವಾಟರ್ ಬಿಲ್ಲೋ ಬರಬೇಕಷ್ಟೆ, ಇಲ್ಲ ಅಂದ್ರೆ ನಮ್ಮ ಮನೆಯವರ ಆಫೀಸಿಗೆ ಸಂಬಂಧಪಟ್ಟಿದ್ದು ಪತ್ರಗಳು ಬರಬೇಕು.
4: ಮೇಡಮ್ ಬನ್ನಿ ಮೇಡಮ್, ರಿಜಿಸ್ಟರ್ ಪೋಸ್ಟ್ ಬಂದಿದೆ.
3: ಈ ಪೋಸ್ಟ್ಮನ್ ರಿಜಿಸ್ಟರ್ಡ್ ಪೋಸ್ಟ್ ಅಂತಿದಾನಲ್ಲ, ಯಾವುದು ಇಂಪಾರ್ಟೆಂಟ್ ಇರಬಹುದು ಅನ್ಸತ್ತೆ. ಹಾ, ಬಂದೇಪ್ಪ, ಬಂದೆ ಬಂದೆ, ರಿಜಿಸ್ಟರ್ಡ್ ಪೋಸ್ಟ್ ಅಂದೆ ಅಲ್ವಾ. ಒಂದ್ ನಿಮಿಷ, ಪೆನ್ ತರ್ತೀನಿ ತಡಿಯಪ್ಪ.
4: ಪರವಾಗಿಲ್ಲ, ಬನ್ನಿ ಮೇಡಮ್, ಪೆನ್ ನಾನೇ ಕೊಡ್ತೀನಿ. ತಗೊಳ್ಳಿ, ಇದಕ್ಕೊಂದು ಸೈನ್ ಹಾಕ್ಬಿಡಿ. ಇಮೇಲ್, SMS ಎಲ್ಲ ಬಂದು ಈ ಬರೆಯೋ ಅಭ್ಯಾಸನೇ ಕಡಿಮೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಜನ.
3: ಹೌದಪ್ಪ, ನೀ ಏನೇ ಹೇಳು, ಈ ಜನಕ್ಕೆ ಏನ್ ಅನ್ಸುತ್ತೋ ಆಗ್ಲೇನೆ ಫಟಾಫಟ್ ಅಂತ ಈ ಮೊಬೈಲ್ ತಗೊಂಡು ಮೆಸೇಜ್ ಮಾಡಿದ್ರೆ ಮುಗ್ದೋಯ್ತು ನೋಡು, ಕಾಯೋದೇ ಬೇಡ.
4: ನೀವ್ ಏನೇ ಹೇಳಿ ಮೇಡಮ್, ಪತ್ರ ಬರೀತಿದ್ ಕಾಲ ನೆನ್ಸ್ಕೊಂಡ್ರೆ ಆಹ್, ಏನೋ ಒಂಥರ ಖುಷಿ, ಮನ್ಸಿಗೊಂಥರ ಮುದ. ಮೇಡಮ್, ಒಂದ್ ಲೋಟ ನೀರ್ ಕೊಡ್ತೀರಾ?
3: ಹಾ, ಅಲ್ಲೇ ಇದೆ ನೋಡಪ್ಪ, ಪೋರ್ಟಿಕೋದಲ್ಲಿ ನಮ್ಮ ಓನರ್ ಅಕ್ವಾಗಾರ್ಡ್ ಹಾಕ್ಸಿದ್ದಾರೆ, ಅಲ್ಲೇ ಗ್ಲಾಸ್ ಕೂಡ ಇಟ್ಟಿದ್ದೀನಿ, ಕುಡಿಯಪ್ಪ. ನೀವೇನಾದ್ರೂ ಬಾಟ್ಲು ತಂದಿದ್ರೆ ತುಂಬಿಸ್ಕೊಳ್ಳಿ, ಬೇಕಾಗತ್ತೆ. ಯಾರ್ ಬರ್ದಿರೋದು? ಅಕ್ಷರ ನೋಡಿದ್ರೆ ಮಾವನವ್ರದ್ದು ಇದ್ದಾಗಿದೆಯಲ್ಲ. ಫೋನ್ ಬಂದಾಗಿಂದ ಅವ್ರು ಪತ್ರ ಬರೆಯೋದೇ ಕಡಿಮೆ ಆಗಿತ್ತು. ಅಂಥದ್ರಲ್ಲಿ ಈಗ ಪತ್ರ ಬರೆಯುವಂತ ಅರ್ಜೆಂಟ್ ಏನಿತ್ತು? ಅದು ರಿಜಿಸ್ಟರ್ಡ್ ಪೋಸ್ಟ್. ಸರಿ, ನಾನೇ ಓಪನ್ ಮಾಡಿ ಓದ್ತೀನಿ. ಚಿರಂಜೀವಿ ಸುರೇಶನಿಗೆ ಆಶೀರ್ವಾದಗಳು. ಈ ಕಾಗದ ಕಂಡ ಕೂಡಲೇ ನೀನು ನಿನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಊರಿಗೆ ಬರುವುದು. ಮಿಕ್ಕೆಲ್ಲ ವಿಷಯವೂ ಮುಖತಃ. ಇಂತಿ ನಿನ್ನ ತಂದೆ ಬೀರಪ್ಪ. ಓಹೋ, ಇದೇನಪ್ಪ ವಿಷಯ ಹೀಗಿದೆ? ಸರಿ, ಇವ್ರು ಬರ್ಲಿ, ಏನ್ ಹೇಳ್ತಾರೋ ನೋಡೋಣ. ಯಾರಿಗ್ ಗೊತ್ತು, ವಯಸ್ಸಾದವ್ರ ಆಲೋಚನೆ. ಏನ್ರಿ ಇಷ್ಟ ಬೇಗ ಬಂದ್ಬಿಟ್ರಿ?
5: ಇಲ್ಲಿ ಪಕ್ಕದ ಊರಲ್ಲಿ ಯಾವ್ದೋ ಹೊಸಿಗೆ ಹುಷಾರಿರ್ಲಿಲ್ಲ, ಟ್ರೀಟ್ಮೆಂಟ್ ಕೊಡೋಕೆ ಅಂತ ಹೋಗಿದ್ದೆ.
3: ಹೌದಾ, ಏನಂತೆ?
5: ಏನಿಲ್ಲ ಹೇಮಾ, ಏನೋ ಡಿಸ್ಟೋಕಿಯಾ ಅಂತೆ. ಪಾಪ, ಡಿಲಿವರಿ ಸಮಯ ಅಲ್ವಾ, ಏನೋ ಸಮಸ್ಯೆ ಇದೆ. ಹೋಗ್ ಬರ್ತೀನಿ, ಜಲ್ದಿ ಅಡಿಗೆ ಮಾಡು, ಊಟ ಮಾಡ್ಕೊಂಡು ಹೋಗ್ತೀನಿ, ಆಯ್ತಾ?
3: ಸರಿ ರೀ.
5: ಏ ಹೇಮಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಊಟ ಹಾಕು ಅಂತ ಹೇಳ್ದೆ ಅಲ್ವಾ, ಸುಮ್ನೆ ಕೂತ್ಬಿಟ್ಟೆ. ಏನ್ ಸಮಾಚಾರ?
3: ಏನೂ ಇಲ್ಲ ರೀ, ಬೆಳಿಗ್ಗೆ ನಿಮ್ ತಂದೆದು ಒಂದ್ ಪತ್ರ ಬಂದಿದೆ.
5: ಹೌದಾ? ಈ ಫೋನ್ ಬಂದ್ರೂ ಕೂಡ ನಮ್ಮ ಅಪ್ಪ ಇನ್ನು ಪತ್ರ ಬರೆಯೋದು ನಿಲ್ಸಿಲ್ವಾ? ಸುಮಾರು ದಿನಗಳಿಂದ ನಮ್ಮ ಅಪ್ಪ ಫೋನೇ ಮಾಡಿಲ್ಲ. ಅಂಥದ್ರಲ್ಲಿ ಅದೇನು ಆಶ್ಚರ್ಯ, ಪತ್ರ ಬರೆದು ಬಿಟ್ಟಿದಾರಲ್ಲ, ಏನಿದೆ ಅದರಲ್ಲಿ ನೋಡ್ದಾ?
3: ಆಶ್ಚರ್ಯ ಅಂತೀರಾ,

0: ತಗೊಳ್ಳಿ, ಈ ಪತ್ರ ಓದಿ. ಅದರಲ್ಲಿರೋ ವಿಷಯ ಇನ್ನೂ ಆಶ್ಚರ್ಯ ಅನ್ಸತ್ತೆ ನಿಮ್ಗೆ.
1: ಏನ್ ಹೇಮಾ ಹೀಗೆ ಹೇಳ್ತಿದ್ಯಾ? ಆಶ್ಚರ್ಯ ಅಂತಿದ್ಯಾ, ವಿಷಯ ಅಂತಿದ್ಯಾ? ಇರ್ಲಿ, ಇದೇನೆ ಯಾವತ್ತು ಇಲ್ದಿದ್ ನಮ್ಮಪ್ಪ ಈ ರೀತಿ ಪತ್ರ ಬರೆದಿದ್ದಾರೆ? ಹೋದ ಸಾರಿ ಊರಿಗೆ ಹೋಗಿದ್ದಾಗ ನಿನ್ನ ಮಾತು ಕೇಳಿಕೊಂಡು ಹಣ ಕೇಳ್ಬಿಟ್ಟೆ, ಆ ವಿಚಾರ ಬೇಜಾರು ಮಾಡ್ಕೊಂಡಿದ್ದಾರೇನೋ ಅಂತ ಅನ್ಸುತ್ತೆ. ಈಗ ನೋಡು ಈ ತರ ಪರಿಣಾಮ ಬೀರ್ತಾ ಇದೆ.
0: ಹೇ ಸುಮ್ನೆ ರೀ, ನಾನು ಅಂಥದ್ದೇನು ಕೇಳ್ಬಾರ್ದು ಕೇಳಿ ಅಂತ ನಿಮ್ಗೆ ಹೇಳ್ಕೊಟ್ಟೆ? ಅದು ಈಗಿನ ಕಾಲದಲ್ಲಿ ಮಕ್ಕಳು ಬೆಳೆದಂತೆಲ್ಲ ಎಷ್ಟು ಖರ್ಚಿರುತ್ತಲ್ವಾ, ನಮ್ಗೂ ಇದ್ದದ್ರಲ್ಲಿ ಒಂದು ನೆಲೆ ಮಾಡ್ಕೊಳ್ಳೋಣ ಅಂತ ಹೇಳದ್ನಪ್ಪ, ಅದೇನ್ ಮಹಾ ತಪ್ಪು? ಅಷ್ಟಕ್ಕೂ ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಖರ್ಚು ಜಾಸ್ತಿ ಆಯ್ತಲ್ವಾ, ಅದಕ್ಕೆ ಮಾವನವ್ರ ಹತ್ರ ಸ್ವಲ್ಪ ಹಣ ಕೇಳಿ ಹಿಂದೆ. ಅಷ್ಟಕ್ಕೂ ಅವ್ರೇನ್ ಬೇರೆಯವ್ರೇನಲ್ವಲ್ಲ.
1: ಸದ್ಯಕ್ಕೆ ಚರ್ಚೆ ಏನ್ ಬೇಡ, ಬೆಳಗ್ಗೆ ಬೇಗ ಹೊರಡೋಣ. ಹೇಗಿದ್ರು ಮಕ್ಕಳಿಗೆ ನಾಳೆಯಿಂದ ರಜೆ ತಾನೆ.
0: ನೀವು ಹೇಳೋದು ಸರಿನೇ. ಅದೇನೋ ವಿಷಯ ಮುಖತಃ ಅಂತ ಬರ್ದಿದಾರಲ್ಲ, ಅದಕ್ಕೆ ಊರಿಗೆ ಹೋಗಿ ಮಾತಾಡ್ಕೊಂಡ್ ಬರೋಣ.
1: ಈಗ ನನಗೂ ಸಮಯ ಕೂಡ ಆಗ್ತಾ ಇದೆ, ಡ್ಯೂಟಿ ಹೋಗ್ಬೇಕು. ಊಟ ಹಾಕೊಡು, ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಆಮೇಲೆ ಮಾತಾಡೋಣ.
0: ಹಾ ಸರಿ ಬನ್ನಿ.
2: ಹಳ್ಳಿಯ ಮನೆ ವರಾಂಡದಲ್ಲಿ ಸುರೇಶನ ತಂದೆ ಬೀರಪ್ಪ, ಅದೇ ಊರಿನ ಸಾಹುಕಾರ ಮುನಿಯಪ್ಪನೊಡನೆ ಮಾತುಕತೆ ನಡೆಸಿದ್ದಾರೆ.
1: ನನ್ನ ಕಾರಿನ ಶಬ್ದ ಕೇಳಿದ್ರೆ ಸಾಕಿತ್ತು. ಬಾಗಿಲ ಹತ್ತಿರ ಬಂದು ನಿಲ್ತಿದ್ರು ಅಮ್ಮ. ಯಾಕೆ ಆಚೆಗೆ ಬರ್ಲಿಲ್ವಲ್ಲ, ಇವತ್ತೇನಾಯ್ತು?
0: ಹೌದು ರೀ, ನಂಗೂ ಯಾಕೋ ಹಾಗೆ ಅನ್ನಿಸ್ತಿದೆ.
1: ಹೇಮಾ, ನನಗ್ಯಾಕೋ ಭಯ ಆಗ್ತಾ ಇದೆ. ನೀನು ಮಕ್ಕಳನ್ನ ಕರ್ಕೊಂಡು ಒಳಗೆ ಹೋಗು, ನಾನು ಇಲ್ಲೇ ಪಕ್ಕದಲ್ಲಿ ಕಾರ್ ಪಾರ್ಕ್ ಮಾಡಿ ಬರ್ತೀನಿ, ಏನಾಗಿದೆ ನೋಡೋಣ.
0: ಬೇಡ ರೀ, ನೀವು ಬನ್ನಿ, ಒಟ್ಟಿಗೆ ಒಳಗೆ ಹೋಗೋಣ. ಮನೇಲಿ ಶಬ್ದನೇ ಕೇಳಿಸ್ತಿಲ್ಲ, ನನಗೂ ಯಾಕೋ ಭಯ ಆಗ್ತಿದೆ ರೀ.
1: ಸರಿ ಇಲ್ಲ ನಿಲ್ಲು, ಕಾರ್ ಪಾರ್ಕ್ ಮಾಡಿ ಬರ್ತೀನಿ.
2: ಸುರೇಶ ತಳಮಳದಿಂದ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹಳ್ಳಿ ಮನೆಯೊಳಗೆ ಪ್ರವೇಶಿಸುತ್ತಾನೆ. ಎದುರಿಗೆ ಸಾಹುಕಾರ ಬರುತ್ತಾನೆ.
1: ಓ ಸಾಹುಕಾರ, ಚೆನ್ನಾಗಿದ್ದೀರಾ? ಇದೇನಪ್ಪ, ಯಾವಾಗಲೂ ಚೆನ್ನಾಗಿ ಮಾತಾಡ್ತಿದ್ರು, ಯಾಕೋ ಸಾಹುಕಾರರು ಮುಂಚ್ಕೊಂಡವರಲ್ಲ, ಏನು ವಿಷಯ ಇರ್ಬೋದು?
3: ಓಹೋಹೋಹೋ, ಮಕ್ಕಳ ಬಂದ್ರ? ಇಸ್ಕೂಲ್ಗೆ ರಜೆ ಏನ್ರಪ್ಪ? ಒಳಗೋಗ್ರಿ, ಅಜ್ಜಿ ರೊಟ್ಟಿ ಹಾಕ್ತವಳೆ, ತಿನ್ನೋಗ್ರಿ.
1: ಅಪ್ಪ.
3: ಹಾಂ ಏನು?
1: ಏನಪ್ಪ ಪತ್ರ ಕಂಡು ಕೂಡಲೇ ಬನ್ನಿ ಅಂತ ಬರ್ದಿದ್ರಲ್ಲ, ಏನು ವಿಷಯ, ಅಂತ ಅರ್ಜೆಂಟ್ ಏನಿತ್ತು?
3: ಮೊದಲು ತಿಂಡಿ ಕಾಫಿ ಆಗಲಿ, ಆಮೇಲೆ ಕೂತು ಮಾತಾಡೋಣ. ಒಳಗೋಗಿ, ನಿಮ್ಮ ಅವ್ವ ಕಾಯ್ತಾವಳೆ.
4: ಬವ್ವಯ್ಯಮ್ಮ ಚಂದಕ್ಕಿದ್ದೀಯಾ? ಓ ಬಾಮಗ, ಕೈ ಕಾಲು ತೊಳೆದ್ರ ಅನ್ನಿ ವಾ. ಈಗ ನಿಮ್ಗಿಷ್ಟ ಅಂತ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿವ್ನಿ. ಆಗ ನೋಡು, ಮಕ್ಕಳಾಗ್ಲೇ ತಟ್ಟೆಗೆ ಹಾಕಿಸ್ಕೊಂಡು ಅವ್ ಮುತ್ತಾಜಿ ತಾವು ಹೋದ್ವು.
1: ತಿಂಡಿ ಮಾತು ಹಂಗಿರ್ಲಿ, ನಾವಂತೂ ಅಪ್ಪನ ಕಾಗದ ನೋಡಿ ಎದ್ವೋ ಬಿದ್ವೋ ಅಂತ ಓಡ್ ಬಂದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಆರಾಮಾಗದೆ. ಅಲ್ಲ, ಗೋವಿಂದಗೇನಾದರೂ ಹೆಣ್ಣು ನೋಡುವ ಪ್ಲಾನ್ ಮಾಡ್ಕೊಂಡಿದ್ದೀರಾ ಏನು? ಹಾಗೆ ಹೇಳಿದ್ರೆ ನಾವು ಬರೋಕ್ಕಿಲ್ಲ ಅಂದ್ಬಿಟ್ಟು ಈ ಥರ ಟೆಲಿಗ್ರಾಮ್ ಕಳಿಸಿದ್ರೆ ಹೆಂಗೆ?
4: ಇಲ್ಲ ಕಣ್ಮಗ, ಗೋವಿಂದನ್ಗೇನು ಹೆಣ್ಣು ನೋಡೋ ಸುದ್ದಿ ಸದ್ಯಕ್ಕಿಲ್ಲ ಬಿಡು.
1: ಹಾಗಾದ್ರೆ ಆ ಪತ್ರದ ಕತೆ ಏನು?
4: ಏನ್ ಪತ್ರ ಮಗ?
1: ಅದೇ ಕಣಮ್ಮ, ಟೆಲಿಗ್ರಾಮ್ ಕಳಿಸಿದ್ರಲ್ಲ, ಬೇಗ ಬನ್ನಿ ಮಾತಾಡೋಕದೆ ಅಂತ.
4: ಅಯ್ಯೋ ಅದೇನೋ ನಂಗೆ ಗೊತ್ತಿಲ್ಲ ಕಣಪ್ಪ, ನಿಮ್ಮ ಅಪ್ಪನ್ನ ಕೇಳ್ಕೊ ಹೋಗು.
1: ಅದ್ಯಾಕಮ್ಮ, ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಟೆಲಿಗ್ರಾಮ್ ಕೊಟ್ಟು ಯಾಕೆ ಕರೆಸ್ಬೇಕಿತ್ತು? ಹಾಸ್ಪಿಟಲ್ ಎಷ್ಟು ಕೆಲಸಗಳಿತ್ತು ಗೊತ್ತಾ ನನಗೆ? ಅದು ಎಮರ್ಜೆನ್ಸಿ ಬೇರೆ, ರಜಾ ಹಾಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಯಾರೂ ನೆಟ್ಟಿಗೆ ಮಾತಾಡ್ತಾನೆ ಇಲ್ಲ. ಹೇ ಹೇಮಾ, ನಡೀ ವಾಪಸ್ಸು, ಊರಿಗೆ ಹೋಗೋಣ, ಬೇಕಾದಷ್ಟು ಕೆಲಸಗಳವೆ.
0: ರೀ ಯಾಕ್ರಿ ಹಂಗೋಗಾಡ್ತೀರ? ಸಮಾಧಾನವಾಗಿರ್ರಿ, ವರಂಡದಲ್ಲಿ ಮಾವನವ್ರು ಕೂತಿದ್ದಾರೆ, ಹೋಗಿ ನಿಧಾನವಾಗಿ ಮಾತಾಡಿ, ರೇಗಾಡಬೇಡಿ.
1: ಅಪ್ಪ
3: ಬಾರಪ್ಪ ಬಾ, ಆಯ್ತ ಕಾಫಿ ತಿಂಡಿ? ಏಮವ್ವ ಹೆಂಗಿದ್ಯವ್ವ?
0: ಚೆನ್ನಾಗಿದ್ದೀನಿ ಮಾವ, ನೀವ್ ಹೆಂಗಿದ್ದೀರಾ?
3: ನಾನು ಚೆನ್ನಾಗಿದ್ದೀನಿ. ಮಕ್ಕಳಲ್ಲಿ ಓ ಮುತ್ತಜ್ಜಿ ತವ ಹೊಂಟೋಗ್ಬಿಟ್ರ?
1: ಕಾಫಿ ತಿಂಡಿ ವಿಷಯ ಹಂಗಿರ್ಲಿ ಕಣಪ್ಪ,

0: ಪತ್ರದ ವಿಷಯಕ್ಕೆ ಬನ್ನಿ. ಏಕಾಏಕಿ ನಮ್ಮನ್ನು ಬರ ಹೇಳಿದ್ಯಾಕೆ? ಬಂದಾಗಿಂದ ನೋಡ್ತಾ ಇದ್ದೀನಿ, ನಮ್ಮ ಧ್ವನಿ ಕೇಳಿದ್ರೆ ಸಾಕು ಓಡ್ ಬರ್ತಿದ್ರು ಅಮ್ಮ, ಆದರೆ ಇವತ್ತು ಹೊರಗೆ ಬರಲಿಲ್ಲ. ಅದಿರಲಿ, ಮಾತು ನೆಟ್ಗೂ ಆಡ್ತಿಲ್ಲ. ಏನಾದರೂ ಹೇಳಿದ್ರೆ ನನಗೇನು ಕೇಳ್ತೀಯ, ನಿಮ್ಮ ಅಪ್ಪನ ಕೇಳು ನಿಮ್ಮ ಅಪ್ಪನ ಕೇಳು ಅಂತಾರೆ. ನನಗಂತೂ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ.
1: ನಿಂಗೆ ಹೆಂಗೆ ಅರ್ಥ ಆಗತ್ತಪ್ಪ, ನೀನೇನಿದ್ರು ಪಶುವೈದ್ಯ ಅಲ್ವಾ? ಮನುಷ್ಯನ ಸಂಪರ್ಕ ಆಗಲಿ, ಅವರೊಡನೆ ಹೇಗೆ ನಡ್ಕೋಬೇಕು ಅನ್ನೋದಾಗಲಿ ಎಲ್ಲ ನಿಂಗೆ ಹೆಂಗಪ್ಪ ಗೊತ್ತೋ? ಎಲ್ಲ ರೀತಿ ನೀತಿನ ನೀನು ಮರ್ತೇ ಬಿಟ್ಟಿದ್ಯಾ. ಇನ್ನು ಹಾಂ, ನನ್ನ ಮೊಮ್ಮಕ್ಕಳಂತೂ ಎಷ್ಟು ಒಳ್ಳೆಯವರಾಗಿದ್ದರು, ಹಿರಿಯರು ಅಂದ್ರೆ ಎಷ್ಟು ಗೌರವ ಕೊಡ್ತಾ ಇದ್ರು, ಈಗ ಅವರು ಹೆಂಗಂದ್ರೆ ಹಂಗೆ ಮಾತಾಡೋದನ್ನು ಕಲ್ತ್ಬಿಟ್ಟವ್ರೆ.
0: ಅಪ್ಪ ಏನು ಹೇಳ್ತಿದ್ಯಾ ನೀನು?
1: ಸ್ವಲ್ಪ ತಡಿ ಮಗ, ನಾ ಹೇಳೋದನ್ನು ಪೂರ್ತಿ ಕೇಳಿಸ್ಕ. ನಾವಿರಲಿ, ನಮ್ಮೂರಿನ ಸಾವುಕಾರರು ಅದೇ ನೀನೀಗ ನೋಡಿದ್ಯಲ್ಲ, ಗೊತ್ತಿಲ್ವಾ?
0: ಇಷ್ಟು ದಿವಸ ಮಾತಾಡ್ತಿದ್ರು, ನನ್ನ ನೋಡ್ರು ನೋಡ್ದಂಗೆ ಹೋಯ್ತಾರವರು.
1: ಅವ್ರು ನಿಂತಾವ ಯಾವುದೋ ವಿಷಯ ಕೇಳೋಕೆ ಅಂತ ಹೋಗಿ ಈ ಫೋನಲ್ಲಿ ಬಾಯಿಗೆ ಬಂದಂಗೆ ಬೈದಿಯಂತೆ. ಛೇ ಛೇ ಛೇ, ನನಗೆ ನಿನ್ನ ವರ್ತನೆ ನಾಚಿಕೆ ತರ್ತಿದ್ಯಪ್ಪ. ಏನೋ ನನ್ನ ಮಗ ಓದೋನು, ಒಳ್ಳೆ ಕೆಲಸದಲ್ಲಿರೋನು ಅಂದ್ಕೊಂಡಿದ್ದೆ. ನೀ ಹಿಂಗ ಮಾಡೋದು? ನಿಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡು ಮಗ. ಅಲ್ಲ, ನೀನು ಕೇಳಿದಾಗ ನಾವು ದುಡ್ಡು ಕೊಡ್ಲಿಲ್ಲ ಅಂತ ನೀ ಹಿಂಗೆಲ್ಲ ಅಗೌರವಾಗಿ ನಡ್ಕೊಳ್ಳೋದಾ? ಈಗೆಲ್ಲ ಮಾತಾಡೋದ ನೀನು?
2: ಏನ್ ಮಗ ಸುರೇಶ, ಕುಡಿಯೋದ್ ಗಿಡಿಯೋದ್ನೇನಾರು ಕಲ್ತ್ ಬಿಟ್ಟಿದ್ಯೇನೋ? ಬಾಯಿಗೆ ಬಂದಂಗೆ, ಒಂದಕ್ಕೊಂದು ಸಂಬಂಧ ಇಲ್ದಂಗೆ ಏನೇನೋ ಮಾತಾಡ್ತಿ ಅಂತಲ್ಲೋ.
0: ಅಮ್ಮ ಅಪ್ಪ, ನೀವು ಯಾವ ವಿಷಯ ಮಾತಾಡ್ತಾ ಇದ್ದೀರಿ, ಏನ್ ಹೇಳ್ತಿದ್ದೀರಿ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಹೇಳಬಾರ್ದಾ? ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಹೇಳಿ, ನಾನು ಚಿಕ್ಕವನು, ಖಂಡಿತ ತಿದ್ಕೋತೀನಿ. ಅದಕ್ಕೆ ಯಾಕೆ ಈ ಥರ ಅಳ್ತಾ ಇದ್ದೀರಿ? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಿ? ನನಗೆ ಗೊತ್ತಿದ್ದಂಗೆ ನಾನು ಏನು ತಪ್ಪು ಮಾಡ್ದಂಗೆ ಇಲ್ವಲ್ಲ ನಾನು, ಅದೇನು ಕರೆಕ್ಟಾಗಿ ಹೇಳ್ತೀರಾ?
3: ಅಣ್ಣ, ಮನೆಗೆ ಹಿರಿಯವನಾಗಿ ಎಲ್ಲರನ್ನೂ ತಿದ್ದಿ ನಡೆಸ್ಬೇಕಾದವನು ನೀನೇ ಹೀಗೆ ಮಾಡಿಬಿಟ್ರೆ ಹೆಂಗೆ? ಇನ್ನು ತಿದ್ಕೊಳ್ಳೋರ ಗತಿಯೇನು?
0: ಲೋ ಗೋವಿಂದ, ಎಲ್ಲರೂ ಏನೇನೋ ಮಾತಾಡ್ತಿದ್ದಾರೆ, ಒಂದು ಗೊತ್ತಾಗ್ತಿಲ್ಲ ಕಣು. ನೀನಾದರೂ ಹೇಳೋ, ಅದೇನಂತ ಅರ್ಥ ಆಗೋಕೆ ಹೇಳೋ.
3: ತಗೊಳ್ಳಿ ಅದಕ್ಕೆ ದುಡ್ಡು. ಅಣ್ಣ ಹೋದ ಸಾರಿ ಊರಿಗೆ ಬಂದಾಗ ಹಣನೆಲ್ಲ ಜಮೀನಿನ ಕೆಲ್ಸಕ್ಕೆ ಹಾಕಿದ್ವಿ, ಅದಕ್ಕೆ ಕೊಡಕ್ಕಾಗ್ಲಿಲ್ಲ. ಆದ್ರೆ ಅದಕ್ಕೆ ಅಣ್ಣ ಹಾಗೆಲ್ಲ ಮಾತನಾಡಬಾರ್ದಾಗಿತ್ತು.
4: ಅಲ್ಲಪ್ಪ ಗೋವಿಂದ, ನಾವು ನಿಮ್ಗೆ ದುಡ್ಡು ಕೇಳಿದ್ದು ನಿಜ, ಹಾಗಂತ ನಿಮ್ಮಣ್ಣ ಬಾಯಿಗೆ ಬಂದ ಹಾಗೆ ಯಾರಿಗೂ ಮಾತಾಡಿಲ್ಲಪ್ಪ, ಸತ್ಯ ಕಣೋ ಗೋವಿಂದ.
3: ಹೌದು ಅತ್ಗೆ, ನೀವು ಈಗ ನಯವಾಗಿ ಹೇಳ್ಬಿಟ್ರೆ ನಾವು ನಂಬ್ಕೋಬೇಕಾ? ಇತ್ತೀಚೆಗೆ ಫೋನ್ ಮಾಡಿದಾಗೆಲ್ಲ ಅಣ್ಣ ಒಳ್ಳೆ ಕುಡ್ದವ್ರ ತರ ಹುಚ್ಚ ಹುಚ್ಚಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ನಲ್ಲ, ಯಾಕೆ? ಅದಲ್ದೆ ಮಕ್ಕಳು ಸಹ ದೊಡ್ಡವ್ರ ಜೊತೆ ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ. ಮೊದಲೆಲ್ಲ ನಿಮ್ ಮಕ್ಕಳು ಹಿಂಗೆಲ್ಲ ಮಾತಾಡ್ತಾ ಇರ್ಲಿಲ್ವಲ್ಲ.
0: ಛೇ ಹೇಮಾ, ನಾವೆಂತ ಕೆಲಸ ಮಾಡಿಬಿಟ್ವಿ ನೋಡು. ನಾವು ಮನೆ ಬದಲಾಯಿಸೋ ಬಿಜಿಯಲ್ಲಿ ಹಾಗೆ ನನ್ನ ಆಫೀಸ್ ಮೀಟಿಂಗು ಕಾನ್ಫರೆನ್ಸ್ ಅಂತ ಊರಿನ ಕಡೆ ಗಮನನೇ ಕೊಡೋಕ್ಕಾಗಲಿಲ್ಲ ನನಗೆ. ಏನಾಗಿದೆ ನೋಡೀಗ?
4: ಹೌದು ರೀ, ನಾವೇ ಇವರಿಗೆ ಫೋನ್ ಮಾಡಿದ್ರೆ ಇಷ್ಟೆಲ್ಲ ಅಪಾರ್ಥ ಮಾಡ್ಕೊಳ್ತಿರ್ಲಿಲ್ಲ. ಅದು ನಿಮ್ಮ ಬಗ್ಗೆ. ಛೇ, ನಮ್ಮ ಹಳೆ ಮನೆ ಓನರ್ ಮೊಮ್ಮಕ್ಳ ತರಲೆಯಿಂದ ಇಲ್ಲಿ ನಾವೊಂಥರ ತಲೆ ತಗ್ಸೋ ಹಾಗಾಯ್ತು.
0: ಹೋಗ್ಲಿ ಬಿಡು ಹೇಮಾ, ಫೋನ್ ಎಕ್ಸ್ಚೇಂಜ್ ಮಾಡಿದ್ಮೇಲೆ ಅವ್ರ ಗಮನ ತರಬೇಕಿತ್ತಲ್ವಾ?
4: ಅಲ್ಲ ರೀ, ಆಗ ಕಂಟಿನ್ಯೂಸ್ ಆಗಿ ಗೌರ್ಮೆಂಟ್ ಹಾಲಿಡೇಸ್ ಬಂದಿತ್ತಲ್ವಾ, ಹಾಗಾಗಿ 15-20 ದಿವಸ ಲೇಟ್ ಆಗತ್ತೆ ಅಂತ ಟೆಲಿಫೋನ್ ಎಕ್ಸ್ಚೇಂಜ್ನವರು ಹೇಳಿದ್ರಲ್ವಾ. ಈ ನಡುವೆ ಇವರಿಗೆ ಹಳೆ ನಂಬರ್ಗೆ ಕಾಲ್ ಮಾಡಬೇಡಿ ಅಂತ ನಾವು ಹೇಳೋದೇ ಮರೆತ್ಬಿಟ್ವಿ ಅಲ್ವಾ? ಛೇ,
1: ಹೋಗ್ಲಿ ಬಿಡವ್ವ, ಈಗ ಹೊಸ ನಂಬರ್ ಕೊಡ್ರಿ.
0: ಅಪ್ಪ, ತಪ್ಪು ನಮ್ಮಿಂದ ಆಗಿದೆ. ಏನಂದ್ರೆ ಫೋನನ್ನ ನಾವು ಎಕ್ಸ್ಚೇಂಜ್ ಮಾಡಿಸ್ಬೇಕಿತ್ತು, ಮಾಡಲಿಲ್ಲ. ಹಳೆ ಮನೆ ಓನರ್ ಬಂದಮೇಲೆ ಅವರು ಅವ್ರ ಮಕ್ಕಳು ಬರೀ ತಲಾಟೆ ಮಾಡ್ತಾಯಿದ್ವು. ಈ ಥರ ನಿಮ್ಮ ಫೋನ್ ಬಂದಾಗೆಲ್ಲನೂ ಕೂಡ ಹಿಂಗೆ ಮಾಡಿದ್ದಾರೆ. ಅವರು ನಮಗೆ ಅಂತಲ್ಲ, ಎಲ್ರಿಗೂ ಕೂಡ ಹಾಗೇನೆ. ಅದರಿಂದ ಮೋಸ್ಟ್ಲಿ ನಿಮಗೆ ಸಮಸ್ಯೆ ಉಂಟಾಗಿದೆ. ಅದಕ್ಕೆ ನಾನು ವಿಷಾದಿಸ್ತೇನೆ ಅಪ್ಪ.
4: ರೀ, ಅದೇ ರೀ, ನೀವು ಫಸ್ಟ್ ಟೈಮ್ ಹಳ್ಳಿಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ರಲ್ಲ, ಅವಾಗಲೂ ಹಿಂಗೆ ಅಲ್ವಾ ನಿಮಗಾಗಿದ್ದು ಆ ಊರಿನ ಹುಡುಗರು ಲ್ಯಾಂಡ್ಲೈನಲ್ಲಿ?
0: ಅಪ್ಪ, ಈ ಲ್ಯಾಂಡ್ಲೈನಿಂದ ಎಷ್ಟು ಸಮಸ್ಯೆ ಆಗಿದೆ ಅಂಥೇಳಿ ಹೇಮಂಗ್ ಚೆನ್ನಾಗಿ ಗೊತ್ತು. ಯಾಕೆಂದರೆ ಈ ವಿಚಾರ ಎಲ್ಲ ಅವಳು ಹೇಳಿದ್ದೆ. ಅದೇನಾಯ್ತಂದ್ರೆ,
5: ಸಾ ಹಲೋ ಸಾ,
0: ಯಾರಪ್ಪಾ?

0: ಸಾ, ನೀವು ಧನಿನ್ ಡಾಕ್ಟರ್ ಅಲ್ವಾ?
1: ಹೌದಪ್ಪ, ನೀ ಯಾರು, ಯಾವ ಊರು?
0: ಏ ಇಲ್ಲೇ ನಾನು ಕಂಚಿನಕಟ್ಟೆ ಕಡೆ ಒಂದು ಸಾ.
1: ಹೌದಾ, ಸರಿ ಏನಾಯ್ತು ಹೇಳು.
0: ಸಾ ನಮ್ಮ ಹೊಸ ಮೇವನೇ ತಿಂತ ಇಲ್ಲ ಸಾ.
1: ಯಾವಾಗಿಂದ? ಯಾವ್ದು ಹಸು? ಎಚ್ ಎಫ್ ನಾಟಿನೋ?
0: ಎಚ್ ಎಫ್ ಸಾ.
1: ಸರಿ, ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ಬಿಡು.
0: ಇಲ್ಲ ಸಾ, ಹಸುಗ್ ಸುಸ್ತಾಯ್ತದೆ. ಏ ರಾತ್ರಿ ಎಲ್ಲ ಹಿಂಡಿ ಬೂಸ ಹಾಕಿದ್ರು ತೇನು ತಿಂತಿಲ್ಲ, ಸುಮ್ಮನೆ ಬಿದ್ದದೆ.
1: ಅದಕ್ಕೆ ಇಂಜೆಕ್ಷನ್ನು ಗ್ಲೂಕೋಸ್ ಬಾಟ್ಲ್ ಹಾಕ್ಬೇಕಣಪ್ಪ. ಅಂದಾಗೆ ಯಾರ ಮನೆಯವ್ರು ನೀವು?
0: ಯಾರ ಮನೆಯವರು ಅಂದ್ರೆ ಊರ್ ಮುನ್ಲ ಪಟೇಲ್ರ ಮನೆಯವ್ರು ಸಾ.
1: ಸರಿ ಬರ್ತೀನಿ ಕಣಪ್ಪ, ಬಿಸಿನೀರು ಕಾಯಕ್ ಇಟ್ಟಿರಿ. ಆಯ್ತಾ? ಆಮೇಲೆ ಆ ಊರ್ ಹೋದೆ ಪಟೇಲ್ರ ಮನೆಗೆ ಹಸುಗೆ ಡ್ರಿಪ್ಸ್ ಹಾಕೋಣ ಅಂತ. ಆಗ ಏನಾಯ್ತು ಗೊತ್ತಪ್ಪ, ಆ ಮನೆಯವರು, ಸಾರ್ ನಾವು ಫೋನೇ ಮಾಡಿರಲ್ಲ ಅಂತಾರೆ. ನಮ್ಮ ಮನೆಗೆ ಯಾವ ಹೊಸನು ಕಾಯಿಲೆ ಬಂದಿಲ್ಲ, ಎಲ್ಲವೂ ಚೆನ್ನಾಗೇ ಇದೆ, ಚೆನ್ನಾಗಿ ಹಾಲು ಕೊಡ್ತಾ ಇದೆ ಅಂದರು. ಹೌದಾ? ಅಲ್ಲಿ ಫೋನ್ ಮಾಡಿದ್ದಾರು ಅಂತ ಗೊತ್ತೇ ಆಗಿಲ್ಲ, ಸುಮ್ಮನೆ ಬಂದಿದ್ದಾಯ್ತು. ಆಮೇಲೆ ಒಂದು ತಿಂಗಳಾದ್ಮೇಲೆ ಗೊತ್ತಾಯ್ತು, ಅಲ್ಲಿ ಇನ್ಯಾರ್ದೋ ಮನೆಯಲ್ಲಿ ಬೇಸಿಗೆ ರಜೆಗೆ ಬಂದ ಹುಡುಗರು ಲ್ಯಾಂಡ್ ಲೈನಿಂದ ತಮಾಷೆಗೆ ಎಲ್ರಿಗೂ ಕಾಲ್ ಮಾಡೋದು. ನನಗೆ ಫೋನ್ ಮಾಡಿದ್ರು, ನನ್ನ ಟೈಮು ವೇಸ್ಟು, ಅವ್ರ ಟೈಮು ವೇಸ್ಟು. ಅಲ್ಲ ಕಣ ಗೋವಿಂದ, ನೀನು ಇಷ್ಟು ಎಜುಕೇಟೆಡ್ ಆಗಿ ಸ್ವಲ್ಪ ತಾಳ್ಮೆಯಿಂದ ವಿಚಾರ ಮಾಡ್ಬೇಕಲ್ವಾ, ಅಪ್ಪನಿಗೆ ನೀನೇ ಸಮಾಧಾನ ಮಾಡ್ಬೇಕಿತ್ತಲ್ವಾ?
2: ಅದು ಹೌದಣ್ಣ, ಆದ್ರೆ ನಾನ್ ಕಾಲ್ ಮಾಡಿ ಮಾತಾಡುವಾಗ್ಲೂ ಹಂಗೆ ರಫ್ ಆಗಿ ಮಾತಾಡ್ತಿದ್ರಲ್ಲ, ಏನದು, ಯಾರವ್ರು?
1: ಅಯ್ಯೋ ಅದೇ ಕಣೋ, ಹೇಳ್ತೀನಿ ಕೇಳು. ನಮ್ಮ ಮನೆಯ ಓನರ್ ಮಗ ಫ್ಯಾಮಿಲಿ ಪೂರ್ತಿ ಶಿಫ್ಟ್ ಮಾಡ್ತೀನಿ ಅಂತಂದ್ರು, ಅದಕ್ಕೆ ನಮ್ಮ ಜಲ್ದಿ ಖಾಲಿ ಮಾಡಿ ಅಂದ್ರು. ಸರಿ, ನನಗೆ ಬೇರೆ 10 ದಿನ ಡೆಲ್ಲಿ ಟ್ರೈನಿಂಗ್ ಇತ್ತಾ, ಹಾಗಾಗಿ ಅರ್ಜೆಂಟ್ ಆಗಿ ಅಲ್ಲೇ ಹತ್ತಿರದಲ್ಲಿದ್ದ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದೆ. ಈ ಶಿಫ್ಟ್ ಬರೋದಲ್ಲಿ ಈ ಫೋನ್ ಎಕ್ಸ್ಚೇಂಜ್ ಮಾಡೋದು ಮರ್ತ್ಬಿಟ್ಟ ನೋಡು.
2: ಮತ್ತೆ ಹೇಳೋದಲ್ವಾ ಅಣ್ಣ ನಮಗೆ?
1: ಹೌದು ಕಣೋ, ಅದಕ್ಕೆ ಲ್ಯಾಂಡ್ ಲೈನ್ ಫೋನ್ನ ಎಕ್ಸ್ಚೇಂಜ್ ಮಾಡಿದ್ಮೇಲೆ ನಿನಗೆ ಹೇಳಬೇಕಿತ್ತು, ಎಲ್ಲರಿಗೂ ಫೋನ್ ನಂಬರ್ ಕೊಡಬೇಕಿತ್ತು. ನೋಡು, ನಾನು ಬರೋದೇ 15 ದಿನ ಆಗೋಯ್ತಾ, ಅದರಿಂದ ಸಮಸ್ಯೆ ಆಯಿತು, ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಯ್ತು ನೋಡು.
2: ಮತ್ತೆ ನಿನಗೆ ಕಾಂಟ್ಯಾಕ್ಟ್ಗೆ?
1: ಸದ್ಯ ಆಗ ಡಿಪಾರ್ಟ್ಮೆಂಟ್ನಿಂದ ಒಂದು ಮೊಬೈಲ್ ಫೋನ್ ಕೊಟ್ಟಿದ್ರು, ಅದರಿಂದಲೇ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ವಿ, ಮನೆಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ.
2: ಮತ್ತೆ ಆ ನಂಬರ್ ನೀನು ನನಗೆ ಕೊಡ್ಬೋದಾಗಿತ್ತು ತಾನೇ?
1: ಹೋಗ್ಲಿ ಬಿಡು, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕೀಗ.
2: ಅದ್ ಸರಿ, ಆ ಲ್ಯಾಂಡ್ ಲೈನ್ ಅಲ್ಲಿ ಯಾರು ಹಂಗೆಲ್ಲ ಮಾತಾಡಿದ್ದು?
1: ಅದೇ ಕಣೋ, ನಾವಿದ್ದ ಮನೆ ಮೇಲ್ಗಡೆನೆ ಓನರ್ ಇದ್ರಲ್ಲ, ಅವ್ರ ಮನೆ ಮೊಮ್ಮಕ್ಕಳು ಎಲ್ಲ ರಜೆಗೆ ಬಂದಿದ್ವಲ್ಲ, ಅವ್ರು ಈ ಮಾಡ್ರ ಕಿತಾಪತಿ.
2: ಹಾಗಾದ್ರೆ ನಾವ್ ಕಾಲ್ ಮಾಡಿದಾಗ ಆ ಮಕ್ಕಳೇನಾ?
1: ಹೋ, ಆ ಚಿಕ್ಕ ಮಕ್ಕಳೇ, ದೊಡ್ಡವ್ರ ತರನು ಮಾತಾಡ್ತಾರೆ, ಚಿಕ್ಕವ್ರ ತರನು ಮಾತಾಡ್ತಾರೆ, ಬರೀ ತರಲೆ ಮಾಡೋದೇ ಕೆಲ್ಸ ಅವಕ್ಕೆ.
2: ಓಹೋ, ಇರ್ಬೇಕು ಇರ್ಬೇಕು, ಅವರೇ ಇರ್ಬೇಕು, ಆ ಮಕ್ಕಳೇ ಇರ್ಬೇಕು.
1: ಅಲ್ಲ ಕಣ ಗೋವಿಂದ, ನಿನಗಾದ್ರೂ ಗೊತ್ತಾಗ್ಬೇಕಿತ್ತಲ್ವ, ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಯಾವತ್ತಾದ್ರೂ ಹಂಗೆ ಮಾತಾಡ್ತೀವ, ದೊಡ್ಡವ್ರಿಗೆ ಎಷ್ಟು ಗೌರವ ಕೊಡ್ತೀವಿ. ನೀನೇ ಹೇಳು, ಅಪ್ಪನಿಗೂ ಅಮ್ಮನಿಗೂ ಸಮಾಧಾನವಾಗಿ ಕೂರಿಸ್ಕೊಂಡು ಹೇಳಿದ್ರೆ ಇಷ್ಟು ರಾದಂತ ಆಗ್ತಾನೆ ಇರ್ಲಿವಲ್ಲಪ್ಪ.
2: ಆಯ್ತು ಬಿಡಪ್ಪ, ನಾವು ನಿನ್ನನ್ನು ಭೇಟಿ ಮಾಡಿ ನಿಧಾನವಾಗಿ ಮಾತನಾಡಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು.
3: ಹೋಗ್ಲಿ ಬಿಡ್ರಪ್ಪ, ಈಗೆಲ್ಲ ಸರಿ ಹೋಯ್ತಲ್ಲ, ಈ ನೆಪದಲ್ಲಾದ್ರೂ ಎಲ್ಲರೂ ಸೇರ್ದಂಗಾಯ್ತು, ಒಟ್ಟಿಗೆ ಹಿಂಗೆ ಸೇರಿ ಬೋ ದಿನಗಳೇ ಆಗೋಗಿದ್ದು.
4: ಸರಿ ಬರ್ರಿ, ಎಲ್ಲ ಅಡಿಗೆ ಮಾಡಿವ್ನಿ, ಊಟ ಮಾಡಿವ್ರಂತೆ, ಬಿಸಿ ಬಿಸಿ ಒಬ್ಬಿಟ್ಟು.
5: ಅಲ್ಲ ಕಣೋ ಸುರೇಶ, ನೀನು ಬೋ ಓದ್ಕೊಂಡಿದ್ಯಾ? ನಿನ್ ಕೈನಾಗೆ ಫೋನ್ ಇದ್ರು ಏಟ್ ಅವಂತರ ಆಯ್ತು ನೋಡು. ಹಿಂಗೇನೆ ನಿಮ್ ಚಿಕ್ಕಪ್ಪ ಆಗ ಈ ದೇಶದಲ್ಲಿ ಓದ್ತಾ ಇದ್ನಲ್ಲ, ಅದ್ಯಾವ್ದೋ ಒಂದು ಪರದೇಸಿ ಭಾಷೆಲಿ ಒಂದು ಟೆಲಿಗ್ರಾಮ್ ಕಳಿಸಿದ್ದ, ನಂಗೆ ಓದಕ್ ಬರಲ್ವಾ, ಊರಲ್ಲಿ ಯಾರು ಓದ್ತಾರೆ ಅಂತ ಹುಡುಕಿ ಹುಡುಕಿ ಯಾರು ಸಿಗ್ಲಿಲ್ಲ. ಕಡೆ ಪಕ್ಕದ ಊರ್ಗ ಓದೆ, ಅಲ್ಲೊಬ್ಬ ಕಾಲೇಜ್ಗೆ ಹೋಗ್ತಿದ್ ಹುಡ್ಗನ್ ಕರ್ಕ ಬಂದು ಓದಿಸ್ದೆ. ಅಲ್ಲಿ ತನಕ ನನ್ ತಲೆಗ್ ಹುಳ ಬಿಟ್ಟಂಗಾಗಿ ನನ್ ಮಗಿಗೆ ಏನಾಯ್ತೋ ನೋಡೋರ್ ಯಾರೋ ಅಂತ ಅತ್ತು ಕರ್ದು ಕಂಡು ಕಂಡದೆ ಅವ್ರಿಗೆ ಎಲ್ಲಾರ್ಕೆ ಹೊತ್ಬಿಟ್ಟೆ.
6: ಅಜ್ಜಿ, ಚಿಕ್ಕಪ್ಪ ಏನಂತ ಟೆಲಿಗ್ರಾಮ್ ಕಳ್ಸಿದ್ರು?
3: ಅಯ್ಯೋ, ಇಂಗ್ಲಿಷ್ ನಲ್ಲಿ ಅವನು PhD ತಗೊಂಡಿದ್ದಾನೆ ಅಂತ ಒಂದ್ ಲೈನ್ ನಲ್ಲಿ ಟೆಲಿಗ್ರಾಮ್ ಕಳ್ಸಿದ್ದ.
2: ಅಯ್ಯೋ ಅಜ್ಜಿ, ಅಷ್ಟಕ್ ನೀನು ಅಷ್ಟೊಂದು ಗೋಳಾಡಿ ಕಂಡು ಕಂಡು ದೇವರಿಗೆ ಹರಕೆ ಕೊಟ್ಕೊಂಡ್ಯಾ? ಆಮೇಲೆ ಹರಕೆ ಯಾವಾಗ ತೀರಿಸ್ದೆ ಅಜ್ಜಿ?
5: ಇವೊಂದೊಳ್ಳೆ ಸುರೇಶ, ನಿಮ್ ಚಿಕ್ಕಪ್ಪ ವಿದೇಶದಿಂದ ಬಂದ್ಮೇಲೆ ಎಲ್ಲಾ ದೇವ್ರ ಹರಕೆ ತೀರ್ಸೋಕೆ 1 ವರ್ಷ ಹಿಡಿತ್ ನೋಡು.
2: ಅಲ್ಲ ಕಣಜ್ಜಿ, ಅದೇ ಆ ಸಾವಿತ್ರಮ್ಮನ

0: ಮಗ ಏನ್ ಅಂಗಡಿ ಇಟ್ಟಿದ್ದಾನೆ ಅಂತಿದ್ದೆ.
1: ಅವನು ಅದೇನೋ ಅಂತಾರಲ್ಲ ಮಗ, ಎಷ್ಟಡಿ ಏನದು?
0: ಅದು ಅಡಿ ಅಲ್ಲ ಕಣಜ್ಜಿ, ಎಷ್ಟಿಡಿ.
1: ಅಯ್ಯೋ ಅದೆಂತದೋ ಬಿಡು ಮಗ, ಅದೇನ ನಿನ್ ಕೈನಾಗಿದ್ದಲ್ಲ ಫೋನು ಕೊಡು, ರಿಂಗ್ ಆದದ ಇದು.
2: ಈ ಅಜ್ಜಿ, ಏ ಗೌರ, ಮೂರು ಕಿತ್ತ ಬಡ್ಕಳ್ಳಿ ತಡಿಯಮ್ಮಿ ತಕ್ಕಳವಂತೆ, ಅದೇನ್ ಅವಸರ ಮಾಡ್ತೀಯ? ಇನ್ನೂ ವಸಿ ಬಡ್ಕಳ್ಳಿ ಇರು ಅಂತ ಈ ಅಜ್ಜಿ ನಂಗೆ ಫೋನ್ ತಕೊಳಕ್ಕೆ ಬಿಡ್ತಾ ಇರ್ಲಿಲ್ಲ.
0: ಅದ್ಯಾಕಜ್ಜಿ ಹಂಗೆ?
1: ಅಲ್ಕಣಪ್ಪ, ಅದೇನೋ ಮೂರ್ ಕಿತ ಬಡ್ಕೊಂಡ್ರು ಫೋನ್ನಾಗೆ ಒಳ್ಳೆ ಇಸಿಯ ಕೇಳ್ಬೋದೇನೋ ಅಂತ ಏನಂತ್ಯ?
0: ಚೆನ್ನಾಗಿದೆ ಕಣಜ್ಜಿ, ನಿನ್ಗೆ ಯಾರು ಹೇಳಿದ್ರು?
2: ಈ ಅಜ್ಜಿ ಮಾತ್ ಕೇಳ್ಕೊಂಡು ನಾವು ಫೋನ್ ತಕೊಳ್ಳೋದ್ರೊಳಗೆ ಫೋನ್ನೇ ಕಟ್ಟಾಗಿ ಹೋಗೋದು. ಯಾರು ಮಾಡ್ತಿದ್ರೋ ಏನೋ ಗೊತ್ತೇ ಆಗೋಲ್ದು ನಮಗೆ.
0: ಏ ಸಾಕು ಸುಮ್ನಿರಮ್ಮ, ಬೆಂಗಳೂರು ಅತ್ತೆಗೆ ಫೋನ್ ಮಾಡೋಕ್ಕೆ ಟ್ರಂಕ್ ಕಾಲ್ ಬುಕ್ ಮಾಡ್ತಿದ್ದಲ್ಲ, ಏನೇ ಸುಶೀಲಾ ಚೆನ್ನಾಗಿದ್ದೇನೆ ಅಂತ ಅವ್ರ ಜೊತೆನೆ ಮಾತಾಡ್ತಾ ಇದ್ದೆ.
3: ಹೌದಾ, ಹಾಗೆಲ್ಲ ಟ್ರಂಕ್ ಅಲ್ಲಿ ಬುಕ್ ಮಾಡ್ಬೇಕಾಗಿತ್ತ? ಓಹೋ, ಅವರನ್ನೇ ಸುಶೀಲತೆ ಅನ್ಕೊಂಡು ಮಾತಾಡ್ತಿದ್ರ?
0: ಅತ್ಗೆ ಅಷ್ಟೇ ಅಲ್ಲ, ಈ ಅಜ್ಜಿ ಫೋನ್ನಲ್ಲಿ ಮಾತನಾಡುವಾಗ ಸುಶೀಲಾ ಸುಶೀಲಾ ಅಂತ ಬೆಂಗಳೂರಿಗೆ ಕೇಳಿಸೋ ಹಂಗೆ ಕೂಗೋದು. ಅಜ್ಜಿ ಮೆತ್ತಗೆ ಮಾತಾಡು ಅತ್ತೆ ಕೇಳಿಸುತ್ತೆ ಅಂದ್ರೋ, ಏ ಸುಮ್ಕಿರೋ ಮಗ, ಅವಳು ಅಷ್ಟು ದೂರದಲ್ಲಿ ಅದಾಳ, ಕೇಳೋದು ಬೇಡವಾ ಅವಳಿಗೆ ಅಂತ ನನಗೆ ಜೋರು ಮಾಡೋದು ಈ ಅಜ್ಜಿ. ಅಜ್ಜಿ ನಾವು ನಮ್ಮ ಮನೆಗೆ ಫೋನ್ ಹಾಕಿಸ್ಕೊಂಡಾಗ ಊರ್ನಲ್ಲಿ ಇರೋರಿಗೆಲ್ಲ ಏನ್ ಹೇಳ್ತಿದ್ದೆ ನೀನು? ಬಂದ್ರಲ್ಲ ನಮ್ಮ ಮನೆಗೆ ಫೋನ್ ಮಾಡ್ರಿ ಅಂತ ಕರಿತಿದ್ದೆ ಅಲ್ವೇನಜ್ಜಿ? ಏನೇ ಆದ್ರೂ ಊರಿನವರು ಯಾರೇ ನಮ್ಮ ಮನೆಗೆ ಕಾಲ್ ಮಾಡಕ್ ಬಂದ್ರೂ ಆಹಾಹಾ ನಿನ್ ಮುಖದ ಕಡೆ ಏನು ಸಖತ್ ಆಗಿರೋದಲ್ವೇನಜ್ಜಿ?
3: ಓಹೋ, ಹಾಗಾದ್ರೆ ಊರ್ನವ್ರಿಗೆಲ್ಲ ನಿಮ್ ಲ್ಯಾಂಡ್ಲೈನ್ ನಂಬರೇ ಕೊಟ್ಟಿದ್ರ?
0: ಮೂವತ್ತಿಗೆ ಯಾರ್ದೇ ಕಾಲ್ ಬಂದ್ರು ಹಲೋ ಯಾರು? ಓ ಅವ್ರ ಮನೆಯವ್ರ, ಒಂದ್ ನಿಮಿಷ ಇರಿ ಕರೆದು ಬರ್ತೀನಿ ಅಂತ ಹೇಳಿ ಅವ್ರ ಮನೆ ತನಕ ಓಡೋಗಿ ಕರೆದು ಬರೋಕೆ ನನ್ನೇ ಕಳ್ಸೋರೋ? ನನಗೂ ಅದೇ ಬೇಕಿತ್ತು. ಓದೋದು ಬಿಟ್ಟು ಸ್ಕೂಲಿಗೆ ಲೇಟ್ ಆದ್ರೂ ಮನೆ ಎಷ್ಟೇ ದೂರ ಇದ್ರೂ ಖುಷಿ ಖುಷಿಯಾಗಿ ಓಡ್ತಾ ಇದ್ದೆ.
2: ಹಿಂಗೆ ನಗ್ತಿರ್ತಿರೋ ಊಟಕ್ಕೂ ಬರ್ತಿರೋ, ಅವಳಿಗೆ ತಣ್ಣಗಾಗಲ್ವಾ?
3: ಬನ್ರಿ ಬನ್ರಿ.
0: ಲ್ಯಾಂಡ್ ಲೈನ್ ಬಂದ ಹೊಸದ್ರಲ್ಲಿ ಇನ್ನೂ ಹೇಗೆಲ್ಲ ಇತ್ತು ಅಂತ ಹೇಳೋಣ ಅಂದ್ರೆ ರಾಮಾಯಣದ ತರ ಫೋನಾಯಣ ಆಗತ್ತೆ. ಬನ್ನಿ ಎಲ್ಲರೂ ಒಬ್ಬಟ್ಟು ಊಟ ಮಾಡ್ಕೊಂಡು ಬರೋಣ.
4: ಈಗಿನಂತೆ ಮೊಬೈಲ್ ಫೋನ್ ಇಲ್ಲದಿದ್ದ ದಿನಗಳಲ್ಲಿ ಲ್ಯಾಂಡ್ಲೈನ್ ಫೋನಿನ ಮೂಲಕ ನಡೆದ ಸಂಭಾಷಣೆಯಿಂದ ಕುಟುಂಬಗಳ ನಡುವೆ ಉಂಟಾದ ಅಸಮಾಧಾನ ಮತ್ತು ಅದನ್ನು ಪರಸ್ಪರ ಬಗೆಹರಿಸಿಕೊಂಡ ಬಗೆ ಹೇಗೆ ಎಂಬುದೇ ಈ ನಾಟಕದ ಕಥಾವಸ್ತು.
5: ಇದುವರೆಗೂ ಫೋನಾಯಣ ನಾಟಕ ಕೇಳಿದಿರಿ. ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
6: ಆಕಾಶವಾಣಿ ಮಂಗಳೂರು.
7: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ, ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ

0: ಸಹಕಾರ.
1: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ತೊಂದರೆಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸೌರಭ ಭಟ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999, STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
2: ಪ್ರೀತಿದ ಶ್ರೋತೃಳೆ, ಹಲೋ, ನಮ್ಮ ಪಾತಿರ್ಗ ನೇರ ಫೋನಿನ್ ಕಾರ್ಯಕ್ರಮ ಉಂದುವೆ ಸುಕ್ರಾರ ಕಾಂಡೆ ಪತ್ತರೆಕ್ ಪ್ರಸಾರ ಆಯ್ರೆ ಉಂಡು. ಬಿತ್ತಿಲ್ದ ದೈ ಮರ್ದತ್ ಪನ್ಪಿನಂಚಿನ ಒಂಜಿ ಗಾದೆದ ಪಾತಿರ ಉಂಡು. ಆಂಡ ಏತೋ ಸರ್ತಿ ಬಿತ್ತಿಲ್ದಿಪ್ಪುನ ಮರ್ದದ ದೈಕ್ಲಿನ ಬಗೆಟ್ ನಮಕ್ಕೆ ಗೊತ್ತು ಪೂಜಿ. ಅಂಚಾದ ಈ ಸರ್ತಿ ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟನ್ಲೆ ಶ್ರೋತೃಲೆ. ಲೆಪ್ಪು ಕೊರಡಾಯಿನ ಫೋನ್ ನಂಬರ್ಲು ಇಂಚ ಉಂಡು 2211999, STD ಕೋಡ್ 0804, ಮೊಬೈಲ್ 8772703000. ನಿಕ್ಲೆ ಗೊತ್ತುಪುನ ಪುಲಮರ್ದದ ದೈಕ್ಲಿನ ಬಗೆಟ್ ಎಂಕ್ಲಿನೊಟ್ಟುಗು ಪಟ್ಟನ್ಲೆ ಉಂದುವೆ ಸುಕ್ರಾರ ಕಾಂಡೆ ಪತ್ತರೇಕ್.
3: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್.
4: ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ನಾಳೆ ಪೂರ್ವಾಹ್ನ 11 ಗಂಟೆಗೆ.
5: ಆದರೆ ಒಂದೇ ಒಂದು ಆಸೆ ಇದೆ, ಅದೇ ಹುಟ್ಟಿದ ಊರ ನೋಡಿ ಬರುವ ಆಸೆ. ಎಂದು ಈಡೇರುತ್ತದೋ ತಿಳಿಯದು, ಅದುವರೆಗೆ ತಾನಿರುತ್ತೇನೋ ಇಲ್ಲವೋ ಅದೂ ತಿಳಿಯದು. ನೋಡು, ಎಲ್ಲವನ್ನೂ ನಿನ್ನೊಡನೆ ಹಂಚಿಕೊಳ್ಳಬೇಕೆಂಬ ಆಸೆ ಇದೆ.
4: ತಪ್ಪದೆ ಕೇಳಿ ನಾಳೆ ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.

0: ಕೇಳುಗರೆ, ಈ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ಉದ್ಯೋಗ ಖಾತ್ರಿ ಯೋಜನೆಯ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಒಂದು ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ, ರವೀಂದ್ರ ಹೆಗಡೆ ಮೂರೂರು ಹಾಡಿರುವ ವಚನಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 2:40 ಕವಿತಾ ಪೌದ್ವಾಲ್ ಹಾಡಿರುವ ಭಜನ್ಸ್. ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ಮುಂದಿನ ಕಾರ್ಯಕ್ರಮ
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ ಮತ್ತು ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕೃಷಿ, ಈ ಕುರಿತಂತೆ ವೈದ್ಯ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್.

0: ಆತ್ಮೀಯ ಕೇಳುಗರೆ ನಮಸ್ಕಾರ. ಆರೋಗ್ಯವೇ ಭಾಗ್ಯ ಅಂತ ನಾವು ಮಾತಾಡ್ತೀವಿ. ಈ ಆರೋಗ್ಯ ನಮಗ ಭಾಗ್ಯ ಆಗಿ ಪರಿಣಮಿಸಬೇಕಾದ್ರ ನಾವು ಸೇವಿಸುವಂತ ಆಹಾರ, ಹಣ್ಣು, ತರಕಾರಿ ಇದೆಲ್ಲ ಬಹಳಷ್ಟು ಪೋಷಕಾಂಶದಿಂದ ಒಳಗೊಂಡಿದ್ದಾಗ ನಮಗ ಆರೋಗ್ಯ ಒಂದು ಭಾಗ್ಯ ಆಗ್ತದ. ಇಲ್ಲ ಅಂದ್ರ ರೋಗ ರುಜಿನಗಳ ಆಗರ ಆಗ್ತದ ಈ ನಮ್ಮ ದೇಹ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ ಪೂರಕ ಆಗ್ಯಾವ. ಕೃಷಿಯನ್ನ ಬಿಟ್ಟು ಆರೋಗ್ಯ ಇಲ್ಲ, ಆರೋಗ್ಯ ಬಿಟ್ಟು ಕೃಷಿ ಇಲ್ಲ. ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ದಾಕ್ಷಾಯಣಿ ರಾಮನ್ಗೌಡರ್ ಇದ್ದಾರೆ. ನಮಸ್ಕಾರ ಡಾಕ್ಟರ್ ದಾಕ್ಷಾಯಣಿ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್ ದಾಕ್ಷಾಯಣಿ ಅವರ, ತಾವು ವೃತ್ತಿಯಿಂದ ವೈದ್ಯೆ ಆದ್ರೆ ಪ್ರವೃತ್ತಿಯಿಂದ ಯಶಸ್ವಿ ಕೃಷಿಕ ಮಹಿಳೆ, ಇದ್ ಹೇಳಲಿಕ್ಕೆ ನಮಗ್ ಬಹಳ ಸಂತೋಷ ಅನಿಸ್ತದ. ಅಂದ್ರ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಬರೀ ಔಷಧೋಪಚಾರದಿಂದ ನಾನು ಆರೋಗ್ಯ ಪಡಿತೀನಿ ಅನ್ನೋದು ಸುಳ್ಳು. ಉತ್ತಮ ಆಹಾರ, ಪೋಷಕಾಂಶ ಇರುವಂತ ಆಹಾರ ಸೇವಿಸಿದಾಗ ನಮ್ಮ ದೇಹ ಎಷ್ಟು ಸದೃಢ ಆಗ್ತದ, ಆ ನಿಟ್ಟಿನಲ್ಲಿ ತಾವು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇದರಿಂದ ನಮಗ್ ಬಹಳ ಸಂತೋಷ, ಅಭಿನಂದನೆ.
1: ಥ್ಯಾಂಕ್ ಯು.
0: ಈಗ ದಕ್ಷಿಣೆ ಅವರೇ, ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ್ ಪೂರಕ ಆಗ್ಯಾವ?
1: ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ್ ಪೂರಕ ಅಂದ್ರ, ಕೃಷಿ ಕರೆಕ್ಟ್ ಇತ್ತಂದ್ರನ ಆರೋಗ್ಯ ಕರೆಕ್ಟ್. ಈಗ ಮೊದಲೆಲ್ಲ ಹೆಂಗಿತ್ರಿ, ಎಲ್ಲಾರ್ಗುನು ಒಕ್ಕಲ್ತನ ಅಥವಾ ಕೃಷಿ ಅನ್ನೋದನ್ನ ಮೇನ್ ಜಾಬ್ ಇತ್ತ, ಮೇನ್ ಪ್ರೊಫೆಷನ್ ಇತ್ತ. ಯಾಕಂತಂದ್ರ ಯಾವಾಗ್ಲೂ ದಿವ್ಸ ಎದ್ದು ಕೂಡಲೇನು ನಮ್ಗೆ ಏನಾದ್ರು ತಿನ್ನಾಕ್ ಬೇಕಾ, ತಿಂದಿವ ಅಂತಂದ್ರ ನಾವು ಮುಂದ್ ಹೋಗ್ತೇವೆ. ಸೊ ಈ ತಿನ್ನೋದದು ಎಲ್ಲಿಂದ ಬರ್ತೈತಿ, ನಮ್ ಭೂಮಿನಾಗಿಂದನ ಬರ್ತೈತಿ. ಭೂಮಿ ಒಳಗ ಮತ್ತು ಉಳುಮೆ ಮಾಡಕ್ ಎಲ್ಲಾ ಮೊದ್ಲೆಲ್ಲ ಇದ್ರ ಏನ ಯಾರು ಜಂಗ್ಲೀಸ್ ಇದ್ರು, ಅವ್ರಿಗೆ ತಿಂದದ ಅದನ್ ತಿಂದ್ರು ಇದನ್ ತಿಂದ್ರು, ನಿಮ್ಗೆ ಎಲ್ಲ ನಮ್ದು ಎವಲ್ಯೂಷನ್ ಹೆಂಗ್ ಹಾಕೊಂತ ಬಂತ ಅನ್ನೋದ ಬಗ್ಗೆ ಏನು ಎಲ್ಲರಿಗೂ ಗೊತ್ತೈತಿ. ಈಗ ಆಮೇಲೆ ನಾವು ವೆರೈಟೀಸ್ ಕಾಳು, ಕಡಿ, ಹಣ್ಣು, ಹಂಪ್ಲ ಇವನ್ನೆಲ್ಲ ನಾವು ಮಾಡ್ಕೊಂತ ಹೊಂಟಿವಿ ಅಂತಂದ್ರ ಇದಕ್ ಒಬ್ಬವ ಬೆಳೆಯವ್ ಬೇಕ. ಬೆಳೆಯವ್ ಯಾರ, ಕೃಷಿಕ, ಈ ಊರ್ ಅಗ್ರಿಕಲ್ಚರಿಸ್ಟ್ ಅಥವಾ ಫಾರ್ಮರ್ ಹುವೆವರ್, ಇವ್ರ ಚಂದಗೆ ತಮ್ಮ ಭೂಮಿನ ಕರೆಕ್ಟ್ ಆಗಿ ಸದೃಢವಾಗಿ ಇಟ್ಕೊಂಡು ತಾವು ಏನ್ ನಮಗ್ ಬೆಳೆಸಿ ಕೊಡ್ತಾರ, ಆ ಧಾನ್ಯಗಳನ್ನ ನಾವು ತಿಂದ್ವಿ ಅಥವಾ ಆ ಹಣ್ಣು ಹಂಪ್ಲ ತಿಂದ್ವಿ, ಆ ತರಕಾರಿ ನಾವು ತಿಂದ್ವಿ ಅಂತಂದ್ರ ನಾವೆಲ್ಲಾರು ಶಾರೀರಿಕವಾಗಿ ಆರೋಗ್ಯವಾಗಿನ ಇರ್ತೀವ್ರಿ.
0: ಆದ್ರ ದಕ್ಷಾಯಣಿ ಅವ್ರ, ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಬಂದ್ರ ನಮ್ಗ ವಯಸ್ಸು ಚಿಕ್ಕದಿದ್ದಾಗನೇ ರೋಗ ರುಜಿನಗಳ ಕಾಟ ಜಾಸ್ತಿ. ನಾವು ನಮ್ಮ ಹಿಂದಿನವ್ರನ್ನ ನೋಡೋಣ, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ, ಅವ್ರಿಗೆ ಅಷ್ಟೊಂದು ರೋಗ ರುಜಿನಗಳು ಇದ್ದಿದ್ದಿಲ್ಲ, ಅಂದ್ರೆ ಸದೃಢರಾಗಿದ್ರು. ಯಾಕೆ ಅಂದ್ರೆ ಅವರು ಸೇವಿಸುವ ಆಹಾರ ಗುಣಮಟ್ಟದ್ದಾಗಿತ್ತು. ಇವತ್ತು ನಮ್ಮ ಆಹಾರ ಕಳಪೆ ಮಟ್ಟದ್ದಾಗಿದೆ, ಇದಕ್ಕೆ ಕಾರಣ ಯಾರು ಅಂತ ಹೇಳ್ತೀರಿ?
1: ನೋಡ್ರಿ, ಕಾರಣ ಒಬ್ಬರ ಅಂತನ್ನಾಕ ಬರಂಗಿಲ್ಲ. ಈಗ ಈಗ ಬೆನ್ನೆಲುಬು ಅನಿಸ್ಕೊಂಡಿದ್ದ ರೈತ ಕಾಲಕೈಯ ಮುರಿದಿದ್ದು ಅಂದ್ರೆ ಏನ್ ಮಾಡ್ತೀರಿ ಹೇಳ್ರಿ ಮೇಡಮ್? ಸೊ ನನ್ನ ಪ್ರಕಾರ ಇದು ನನಸಿದ್ ಹೇಳತ್ತೇನೆ, ರೈತ ಒಬ್ಬವ ಬೆನ್ನೆಲುಬು ಆತಂದ್ರ ಅವನ ಕೈ ಕಾಲುಗಳು ಒಂದು ಫ್ಯಾಮಿಲಿನಾಗ ಅವಂಗ ಸಪೋರ್ಟ್ ಬೇಕ. ಫ್ಯಾಮಿಲಿ ಬಂತು, ಅವನದ್ ಫ್ರೆಂಡ್ಸ್ ಆತು, ಫ್ಯಾಮಿಲಿ ಆತು, ಅವ್ನ್ ಸಪೋರ್ಟ್ ಮಾಡಬೇಕು. ಇಲ್ಲಾಂತಂದ್ರ ಏನ್ ಮಾಡ್ತಾರ, ಏ ಅದ್ರಾಗ ಏನಾಯ್ತು ರೈತಕಿನಾಗ ಬಿಟ್ಟು ಬಿಡ, ಅದನ್ನೇನ್ ಮಾಡ್ತೀವೋ ನೀನ ಅಂದ್ರ ಅವಂದ್ ಕುಸಿದ್ ಬಿಡ್ತಾನ. ಅವಲ್ಲಿ ಅವಂಗ್ ಸಪೋರ್ಟ್ ಆಗಿ ನಿಂದಿರ್ಬೇಕ. ಅವ್ನ್ ಹೊಲಕ್ ಹೊಂಟಾನಂದ್ರ ಅವಂಗ ಬುತ್ತಿಗಂಟ್ ತಯಾರಾಗಬೇಕ. ಅವ್ನ್ ಬೆಳ್ಯಾಕತ್ತಾನಂತಂದ್ರ ಅದನ್ನ ತಗೊಳೋರ್ ಇರ್ಬೇಕ. ಸೊ ಒಂದ್ ಅದ್ ಒಂದ್ ಆದ್ರೆ ಒಂದ್ ಕಾಲರ್ ಅನ್ಕೋರಿ, ಒಂದ್ ಕೈಯರ್ ಅನ್ಕೋರಿ, ಇನ್ನೊಂದ್ ಅವ್ನ ಜೋಡಿ ಕೆಲಸ ಮಾಡೋರು, ಅವ್ನ ಕೋ ಲೇಬರ್ಸರ್ ಆಗ್ಲಿ, ಅವ್ನ ನೇಬರ್ಸರ್ ಆಗ್ಲಿ, ಅವ್ರು ಬೇಕ. ಯಾಕಂದ್ರೆ ಇದು ಸಿಂಗಲ್ ಮ್ಯಾನ್ ಶೋ ಅಲ್ಲ. ಆತ ಇನ್ ಥರ್ಡ್ ಪರ್ಸನ್, ಥರ್ಡ್ ಇಸ್ ರಿಸೋರ್ಸ್ ಆರ್ ದ ರಿಸರ್ಚ್ ಪರ್ಸನ್. ಈಗ ನೀ ಏನೋ ತಪ್ಪು ಮಾಡಾತಿಪ್ಪ, ಇದನ್ ಕರೆಕ್ಟ್ ಮಾಡ, ಆಮೇಲೆ ನಾ ಇದ್ರ ಮೇಲೆ ರಿಸರ್ಚ್ ಮಾಡೇನಿ, ಈ ಸಾಯಿಲ್ ಟೆಸ್ಟ್ ಮಾಡೇನಿ, ಅಥವಾ ಈ ವಾತಾವರಣ ಹಿಂಗೈತಿ, ಈಗ ಇದಕ್ ಬೆಳಿ ಬರಂಗಿಲ್ಲ, ಈಗ ಕೆಟ್ಟೈತಿ, ಇದನ್ ಹಾಕೋ, ಈ ಬೆಳಿ ಬೆಳೆಸ್ಕೋ, ಈ ಕಾಳ ಹಾಕೋ, ಹಿಂಗ್ ಹೇಳಾವ ಒಬ್ಬವ ರಿಸೋರ್ಸ್ ಅಥವಾ ರಿಸರ್ಚ್ ಪರ್ಸನ್ ಬೇಕ. ಇನ್ ಫೋರ್ತ್ ಲಾಸ್ಟ್ ಇಸ್ ಮಾರ್ಕೆಟ್ ಪರ್ಸನ್. ಮಾರ್ಕೆಟಿಂಗ್ ಮಾತ್ರ ಚಲೋ ಸಿಗಬೇಕು, ಯಾಕಂದ್ರ 365 days ಅನ್ನು ಹಗಲ್ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಶೋ ಮೇಲೆ ಇರಬೇಕ್ರಿ ಇವ್ರು. ರೈತರ ಯಾವಾಗ್ಲೂ ಇವ್ರಿಗೆ ಸುಟಿನ ಇಲ್ರಿ. ಈಗ ನೀ ಅಮಾಸಿ ಬಂದೈತಿ, ಹೋಳಿಗೆ ಉಂಡ್ ಮಕ್ಕೋತಿ ಅಂದ್ರೂ ಅವಾಗ ಅಕ್ಕಿ ಹೋಳಿಗೆ ಮಾಡಕ್ ಅವ್ನು ಹೇಂತಿರ್ಬೇಕ, ಇವ ತನ್ನ ಆಕಳ ತೊಳಿಬೇಕು ಅಥವಾ ತನ್ನ ಚಕಡಿ ತೊಳ್ಕೋಬೇಕು, ಇವನ್ ತನ್ನ ಹಕ್ಕಿ ತೊಳ್ಕೋಬೇಕು, ಅದೊಂದು ಜಾಬನ. ಸೊ ಏನ ಒಂದ್ ಆಮೇಲೆ ಇವ್ನಿಗೆ ಗವರ್ಮೆಂಟ್ ಹಾಲಿಡೇಸ್ ಅಂದ್ರಂತೂ
0: ಇಲ್ಲ ಇಲ್ಲ
1: ಇಲ್ಲ ಇಲ್ಲ. ಇವ್ಗ ಯಾವಾಗ ಹಾಲಿಡೇ ಅಂತಂದ್ರ ಇವಂಗ್ ಏನಾರ ರೋಗ ಬ್ಯಾನಿ ಬಂತ್, ಇವಾಗ ರೋಗ ಬ್ಯಾನಿ ಅವ್ರಿಗೆ ಬರುದು ಏನಂತಂದ್ರ ಓವರ್ ಎಕ್ಸರ್ಷನ್ ಆಗಿ ರೋಗ ಅಂದ್ರ ಮೈಕೈ ನೋವು ಒಂದ ನೋಡ್ರಿ, ನಾ ನೋಡಿದ ಪ್ರಕಾರ ಇವ್ರಿಗೆ ರೋಗ ಬ್ಯಾನಿ ಬರುದಂದ್ರ ಓವರ್ ಎಕ್ಸರ್ಷನ್. ಆ ಬಾಡಿಗೆ 4-5 days ಕಂಟಿನ್ಯೂಸ್ ನೀವು ಕೆಲಸ ಕೊಟ್ರಿ ಹಗಲ್ ರಾತ್ರಿ ಅಂದಾಗ 5th day ಮಲ್ಕೋತಾನ. ಸೊ ಹಿಂತಾದ್ ಒಂದ ಅವನಿಗೆ ರೆಸ್ಟ್ ಅನ್ನೋದು, ಅವನಿಗೆ ರೆಸ್ಟ್ ಅನ್ನ ಇಲ್ಲ. ಸೊ ಹಿಂಗ್ ಮಾಡ್ಬೇಕತ್ತಿದ್ರ ಮತ್ತೆ ಇವನ್ಗೆ ಸಪೋರ್ಟ್ ಸಿಸ್ಟಮ್ ಬೇಕಾ ಬೇಕಲ್ರಿ.
0: ಹೌದು,
1: ಇವ್ ಮಾಡಿದಾಗ ಇವ ಅವಾಗ ಇವ್ರ ಎಲ್ಲಾರು ಇದ್ರಂತಂದ್ರ ಅವೇನ್ ಮಾಡ್ತಾನ, ಚೊಲೋದನ್ನ ಬೆಳೆದು ಕೊಡ್ತಾನ ನಿಮಗ. ಈಗ ನೀ ಚೊಲೋದು ಬೆಳಿಬೇಕಂತಂದ್ರ ಈಗ ನೋಡ್ರಿ ಎಲ್ಲ ಸುತ್ತು ಕಡೆ ನಿಮ್ಗ ಎಲ್ಲಾನು ಪೆಸ್ಟಿಸೈಡ್ ಹೊಡ್ಯಾಕತ್ತಾರ. ಈಗ ನಾವ್ ಒಬ್ಬಕಿನ ಆರ್ಗ್ಯಾನಿಕ್ ಮಾಡತ್ತೇನಂದ್ರ ಒಂದ್ ದಿನ ಅಲ್ಲಿ ಪೆಸ್ಟಿಸೈಡ್ ಹೋದ್ರ ಅವ್ ಬಂದ್ ನನ್ನ ಹೊಲದಾಗೂ ಕುಂಡಿರ್ತಾವ್. ಸೊ ನನ್ನ ಹೊಲದಾಗ ಕುಂತ ನನಗ್ ಡ್ಯಾಮೇಜು ಮಾಡಬಹುದು ಒಂದ್ ಇಲ್ಲಪ್ಪ, ನನ್ನ ಹೊಲದಾಗಿನ ಗಿಡಗಳೆಲ್ಲ ಸದೃಢವಾಗಿದ್ದು

ಅಂದ್ರ ಅದ್ರದ್ ಇಮ್ಯುನಿಟಿ ಸಿಸ್ಟಮ್ ಚಲೋ ಇತ್ತು ಅಂತಂದ್ರ ಆ ಹುಳುಗಳ್ ಬಂದ್ರು ನನ್ನ ಇದಕ್ಕೆ ಏನು ಮಾಡಕ್ ಸಾಧ್ಯ ಇಲ್ಲ. ಸೊ ಇದನ್ನೆಲ್ಲ ಅವ್ ಮಾಡ್ಕೋಬೇಕಂತಂದ್ರ ತನ್ನ ಭೂಮಿನ ಅವ್ ಮೊದಲು ಸದೃಢ ಮಾಡ್ಕೋಬೇಕ. ಸೊ ಆವಾಗ ಅವನ್ ಹೊಲದಲ್ಲಿ ಏನ್ ಹುಟ್ಟತಾವ್ ಅವೆಲ್ಲ ಸದೃಢ ಆಗಿ ಇರ್ತಾವ. ಸೊ ಇದಕ್ಕ ಶ್ರಮ ಐತ್ರಿ ಮೇಡಮ್, ಟು ಬಿ ವೆರಿ ಫ್ರಾಂಕ್ ಐ ಟೆಲ್ ಯು, ಇಟ್ ಇಸ್ ನಾಟ್ ಈಸಿ ಜಾಬ್ ಆಲ್ಸೋ. ಈಗ ಇದಕ್ಕ ಪೆಸ್ಟಿಸೈಡ್ ತನ್ನಂತಾದ ಒಂದ್ ಪೆಸ್ಟಿಸೈಡ್ ಮಾಡ್ಕೋಬೇಕಂದ್ರೆ ಒಂದ್ ಆಕಳ ಬೇಕಬೇಕ, ಆಕಳ ಗೋಮೂತ್ರ, ಆಕಳದ ಮಜ್ಜಿಗೆ, ಇದರಿಂದ ನಾವು ಪೆಸ್ಟಿಸೈಡ್ ತಯಾರ ಮಾಡ್ಕೋತಾನೆ. ಆಮೇಲೆ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡ್ಕೋಬೇಕು.

0: ಮಾಡ್ಕೋಬೇಕಂದ್ರೆ ಒಂದ್ ಆಕಳ ಬೇಕ ಬೇಕ. ಆಕಳ ಗೋಮೂತ್ರ, ಆಕಳದ ಮಜ್ಜಿಗೆ, ಇದರಿಂದ ನಾವು ಪೆಸ್ಟಿಸೈಡ್ ತಯಾರ್ ಮಾಡ್ಕೋತಾನ. ಆಮೇಲೆ ಇವ್ರಿ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡ್ಕೋಬೇಕಂತಂದ್ರ ಆಕಳ ಸಗಣಿ ಹಾಕೊಳಕ ಬೇಕ. ಅದಕ್ಕ ಏನಾರ ಒಂದ್ ಕಲ್ಚರ್ ರೆಡಿ ಮಾಡ್ಕೋಬೇಕವ. ಎಲ್ಲ ನಮ್ಮಲ್ಲೇನ ಅದಾವ. ಇವನ್ನೆಲ್ಲ ತಿಪ್ಪಿ ಗೊಬ್ಬರ ಹಾಕು, ಕಂಪೋಸ್ಟ್ ಮಾಡ್ಕೊಂತಿದ್ರ ಕಂಪೋಸ್ಟ್ ಗೊಬ್ಬರ ಹಾಕು, ಅಥವಾ ಲಿಕ್ವಿಡ್ ಗೊಬ್ಬರ ಮಾಡ್ಕೋತಿ ಅಂದ್ರೆ ಲಿಕ್ವಿಡ್ ಗೊಬ್ಬರ ಹಾಕು. ಯಾವ ಏನೇನ್ ಬೇಕು, ಯಾವ ಟೈಮಿಗೆ ಏನ್ ಬೇಕು, ನೀ ಇದನ್ ದಿನಾ ಹೋಗಿ ನೀ ನೋಡ್ಕೊಂತ ಇದ್ದಿ ಅಂತಂದ್ರ ನಿನಗ್ ಗೊತ್ತಾಕೇತಿ. ಸೊ ಅವಾಗ ನೀವ್ ಅದನ್ನ ಕೊಟ್ಕೊಂತ ಹೋಗ್ಬೇಕು. ಅವಾಗ ಅವಂದ್ ಬೆಳಿ ಎಲ್ಲಾನು ಸದೃಢ ಆಗ್ತೈತಿ. ಸೊ ಅಂತ ಪೌಷ್ಟಿಕ ಆಹಾರ ತಾ ತಿಂದು ನಮ್ ಸಮಾಜಕ್ಕೆ ಕೊಡ್ತಾನು ಅಂತಂದ್ರ ಮತ್ತ ಅವಂದ್ ಸ್ಟೇಟಸ್ ಯಾವ ಲೆವೆಲ್ ಇರ್ಬೇಕು ಹೇಳ್ರಿ.
1: ಖಂಡಿತ. ಈಗ ದಕ್ಷಿಣ ಅವ್ರ ಅಂದ್ರೆ ಇಲ್ಲಿ ನೀವು ಮಾತಾಡ್ತಾ ಹೇಳಿದ್ರಿ, ಈಗ ರೈತ ಒಬ್ಬನೇ ಅಲ್ಲ, ಅವನಿಗೆ ಪೂರ್ತಿ ಸಪೋರ್ಟಿಂಗ್ ಸಿಸ್ಟಮ್ ಕೂಡ ಇರ್ಬೇಕು. ಅದ್ರ ಜೊತೆಗೆ ಹೈನುಗಾರಿಕೆ ಕೂಡ ಪಾರ್ಟ್ ಆಫ್ ಅಗ್ರಿಕಲ್ಚರ್,
0: ಮಸ್ಟ್ ಅಂಡ್ ಶುಡ್.
1: ಕೃಷಿಗೆ ಅದು ಕೂಡ ಒಂದು ಪೂರಕ. ಈಗ ಇವತ್ತಿನ ದಿನದೊಳಗ ನಾವು ನಮ್ಮ ರೈತರು ಬೆಳೀತಾ ಇರುವಂತ ಭೂಮಿಯನ್ನ ನೋಡಿದ್ರ, ಭೂಮಿ ಪೂರ್ತಿ ಸವಕಳಾಗ್ಬಿಟ್ಟದ. ಅದರಲ್ಲಿ ಯಾವುದೇ ರೀತಿ ಪೋಷಕಾಂಶ ಇಲ್ಲ, ಸತ್ವಹೀನ ಆಗ್ಯದ. ಇದಕ್ಕೂ ಕೂಡ ಕಾರಣ ಬಳಸ್ತಾ ಇರುವಂತ ಕೀಟನಾಶಕಗಳೇ ಕಾರಣ ಅಂತೇಳಿ. ಈ ಕೀಟನಾಶಕದಿಂದ ಬೆಳೆದಂತ ತರಕಾರಿಯನ್ನ ಆಗ್ಲಿ ಕಾಳು ಕಡಿ ಆಗ್ಲಿ ಜನ ಬಳಸೋದ್ರಿಂದ ಅವ್ರ ದೇಹದ ಮೇಲೆ ಏನ್ ದುಷ್ಪರಿಣಾಮ ಆಗ್ತದೆ?
0: ಕೋರ್ಸ್ ದೊಡ್ಡ ದುಷ್ಪರಿಣಾಮ ಆಕೇತ್ರಿ. ಯಾಕಂತಂದ್ರ ಪೆಸ್ಟಿಸೈಡ್ಸ್ ಅಥವಾ ನೀವು ಫರ್ಟಿಲೈಸರ್ಸ್ ಅದನ್ನ ತಗೊಂಡನ ಬೆಳೆದಿರ್ತಾವ. ಸೊ ಅದನ್ನ ನಾವು ಸೇವನೆ ಮಾಡಿದ್ವಿ ಅಂತಂದ್ರ ನಾವು ಇಂದಲ್ಲ ನಾಳೆ ಅದು ಸಣ್ಣಗೆ ಸ್ಲೋ ಪಾಯ್ಸನ್. ಅದು ಸಿ ಬಾಡಿ ಏಕ್ದಮ್ ಸಡನ್ ರಿಯಾಕ್ಟ್ ಆಗಂಗಿಲ್ಲ. ಸಡನ್ ರಿಯಾಕ್ಟ್ ಆಗುದಕ್ಕ ಅನಾಫಿಲೆಕ್ಟಿಕ್ ರಿಯಾಕ್ಷನ್ಸ್ ಅಂತೇವ್. ಏನೋ ಒಂದ್ ಪಟ್ ಅಂತೇಳಿ ಯಾವ್ದೋ ಒಂದ್ ನಮಗ್ ಜೇನು ಹುಳ ಕಡದ್ರು ಅಥವಾ ಏನು ಕಡದ್ರು ನಮ್ಗೆ ಅನಾಫಿಲೆಕ್ಟಿಕ್ ಒಬ್ಬೊಬ್ರದ ರಿಯಾಕ್ಷನ್ಸ್ ಆಗ್ತಾವ. ಹಂಗ ಇದು ಈ ಇದೇನು ನಾವು ಪೆಸ್ಟಿಸೈಡ್ ಅಥವಾ ಈ ಫರ್ಟಿಲೈಸರ್ಸ್ ಏನ್ ಸೇವನೆ ಮಾಡ್ತೇವೆ ಇವು ಒಮ್ಮಿಂದೊಮ್ಮೆನ ಆಗಂಗಿಲ್ರಿ. ಇವು ಸಣ್ಣಗೆ ವಿಷ ಹಾಕೊಂತನ ಹೊಂಟೈತಿ. ಇದರಿಂದ ನಮಗ ನೋಡ್ರಿ ಈಗ ಡಯಾಬಿಟಿಸ್ ಈಸ್ ಲೈಕ್ ನಮ್ದು ಇಂಡಿಯಾ ಡಯಾಬಿಟಿಸ್ ಈಗ ನಂಬರ್ ಒನ್ ಆಗಿ ಬಂದೈತಿ. ಇದು ಎದಕ್ಕಪ್ಪ? ಇದ್ರಾಗ ಆಹಾರ ತಿನ್ನುದು ಅಷ್ಟ ಅಲ್ದನು ಇವನ್ ನಮ್ ಲೈಫ್ ಸ್ಟೈಲ್ ಅನ್ನು ಮೇನ್ ಕಾರಣ ಆಗ್ತೈತಿ. ಸೊ ಇದಕ್ ಒಂದ ಅಲ್ಲ, ಅದಕ್ಕ ಓವರ್ ಆಲ್ ಬ್ಯಾಲೆನ್ಸ್ ಆಗ್ಬೇಕ. ತಿನ್ನೋದೊಂದ ಚಲೋ ತಿಂದೇನಿ ತಿನ್ಕೊಂತ ಕುಂಡಿರ್ತೇನೆ ಅಂದ್ರೂ ಆಗಂಗಿಲ್ಲ. ಆ ಶರೀರಕ್ಕೆ ವ್ಯಾಯಾಮನು ಬೇಕಾಗ್ತೈತಿ. ಸೊ ದಟ್ ಇಸ್ ಸೆಕೆಂಡರಿ, ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್. ಅದಕ್ಕ ಇದೇನಾಕೈತಲ್ಲ, ಸ್ಲೋ ಪಾಯ್ಸನ್ ಅನ್ನರಿ ಇದ. ಸೊ ಅದಕ್ಕ ಆದಷ್ಟ ನಮ್ ರೈತ ನಾವು ಒಂದ್ ಆಕಳ ಅಥವಾ ಎತ್ತುಗಳು ಇಟ್ಕೊಂಡನ ತನ್ನ ತಿಪ್ಪಿ ಗೊಬ್ಬರ ತನ್ನ ಸಗಣಿ ಗೊಬ್ಬರ ಹಾಕೊಂಡ್ ತನ್ನ ಭೂಮಿನ ಫಲವತ್ ಮಾಡ್ಕೊಂಡಂತಂದ್ರ ಅವನಿಗೆ ಯಾವ್ದು ಫರ್ಟಿಲೈಸರ್ ಬೇಕಾಗಂಗಿಲ್ಲ, ಯಾವ್ದು ಪೆಸ್ಟಿಸೈಡ್ ಏನು ಬೇಕಾಗಂಗಿಲ್ಲ. ಸೊ ಅವ ಇದನ್ ಇಟ್ಕೊಂಡ್ ಮಾಡಾವನ ಖರೆ ರೈತ ಖರೆ ಒಕ್ಕಲಿಗೆ. ಇದು ನನ್ನ ಪ್ರಕಾರ. ಅಂಡ್ ಮೊದ್ಲಿನ ಕಾಲನವ್ರಿಗೆಲ್ಲ ಇರ್ತಿರ್ಲಿಲ್ಲ, ಯಾಕಂತಂದ್ರ ತಾವ ಶ್ರಮ ಪಟ್ಟ ತಾವೇ ದುಡಿತಿದ್ರು. ಆಮೇಲೆ ಅವಾಗೆಲ್ಲ ತಿಪ್ಪಿ ಗೊಬ್ಬರದಿಂದ ಹಾಕ್ತಿದ್ರು, ತಾವೇ ಮಾಡ್ತಿದ್ರು. ಅವ್ರಿಗೆ ಏನು ರೋಗದು ಬರತಿರ್ಲಿಲ್ಲ. ಈಗ ರೋಗ ಹುಟ್ಟಿಸಿದ್ದನ ಏನಂತಂದ್ರ ಈ ಫರ್ಟಿಲೈಸರ್ಸ್ ಇದರಿಂದ ಹಾಕಿನ ರೋಗ ಹುಟ್ಟಾಕತ್ತಾವ. ಅಂಡ್ ಇದು ಬರೇ ಆರಾಮ ಬರೇ ಡಾಕ್ಟರ್ಸ್ ಕಡೆಯಿಂದ ನಿಮ್ಗೆ ಆರೋಗ್ಯ ಸಿಗ್ತೈತ ಅಂತ ಅಲ್ರಿ. ಆರೋಗ್ಯ ಸಿಗುದು ರೈತನಿಂದ ಸಿಗ್ತೈತಿ.
1: ಮೂಲನೇ ಕೃಷಿ. ಹೌದು. ಈಗ ದಕ್ಷಿಣಿಯವ್ರ ತಾವು ಮಾತಾಡ್ತಾ ಬಹಳ ಮುಖ್ಯವಾದದ್ದನ್ನ ಹೇಳಿದ್ರಿ. ಈಗ ಕೀಟನಾಶಕಗಳನ್ನ ಬಳಸದೇ ಇದ್ದಂತ ಆಹಾರ ಅಂದ್ರೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು ಬಳಸೋದ್ರಿಂದ ನಾವು ರೋಗದಿಂದ ಸ್ವಲ್ಪ ದೂರ ಇರಬಹುದು ಅಂತ. ಆದ್ರೆ ಇವತ್ತಿನ ಪರಿಸ್ಥಿತಿ, ನಮ್ಮ ಜೀವನ ಶೈಲಿ, ನಮ್ಮ ಒಂದು ಒತ್ತಡ ಪೂರಿತ ಜೀವನ, ಹಿಂಗ ನೋಡಿದಾಗ ಹೆಚ್ಚು ಮಂದಿ ಈ ಕೃಷಿ ಕಡೆಗೆ ಒಲವ ತೋರಿಸ್ತಿಲ್ಲ. ಈ ಜನ ಕೃಷಿಗೆ ಒಲವು ತೋರಿಸದೇ ಇರೋದ್ರಿಂದ ಮತ್ತೆ ನಾವು ಯಾರಿಗೋ ಉಳುಮೆ ಮಾಡ್ಲಿಕ್ಕೆ ಕೊಡ್ತೀವಿ, ಅವರು ತಾಳ್ಮೆ ಇಲ್ಲ. ಇವತ್ತು ಮನುಷ್ಯನಿಗೆ ಬೇಗ ಬೆಳಿಬೇಕು, ಬೇಗ ಮಾರಾಟ ಮಾಡಬೇಕು ಅಂದ್ರೆ ಈ ಒಂದು ತೀವ್ರತೆ ಕೂಡ ಒಂದು ಕಾರಣ ನನಗನ್ಸ್ತದೆ.
0: ಹೌದು, ನಾನು ಅದನ್ನು ಅಂತೇನ್ರಿ. ಯಾಕಂದ್ರೆ ಎಷ್ಟೋ ಮಂದಿ ಹೊಲ ಇದ್ದವ್ರೆಲ್ಲಾರು ಲಾವಣಿ ಕೊಟ್ಟೆ ಬಡ್ಡ್ಯಾಗ ಕೊಟ್ಟೆ ಇಂಥವನ್ನ ಕೇಳತ್ತೇವೆ. ಯಾಕಂತಂದ್ರ ಅವ್ರ ಮನ್ಯಾಗನು ಯಾರು ಮಾಡೋರನು ಇಲ್ಲ. ಈಗ ಎಲ್ಲಾರನು ಕಂಪನಿ ಹೋಗ್ತಾರ. ನೀ 10,000 ತಗೋ 12,000 ತಗೋ, ಅವ್ರಿಗೆ ಏನ ಭಾರಿ, ನಾ ಕಂಪನಿ ಹೊಂಟೇನಂದ್ರ ಭಾರಿ. ಕಂಪನಿಯಾಗ ನಾ ಊಟ ಆಕೇತ್ರಿ, ದೇ ಆರ್ ಸೋ ಹ್ಯಾಪಿ ವಿತ್ ದಟ್. ಅಲ್ಲಿ ಕಂಪನಿಯಾಗ ಏನ್ ತಿಂತಾರ ಅನ್ನೋದು ಗೊತ್ತಿಲ್ಲ. ನಮ್ ಕಡೆ ಬರೋ ಪೇಷಂಟ್ ನೋಡಿನ ಅಸ್ತಮಾ ಅಂದ್ರ ಅವ್ರಿಗೆ ಬ್ರಾಂಕೈಟಿಸ್ ಆಗ್ತೈತಿ. ಆಮೇಲೆ ಎಲ್ಲ ಇಂಟೆಸ್ಟೈನ್ ಎಲ್ಲ ಹಳ್ಳ ಹಿಡಿದೋಗಿರ್ತದೆ, ಡೈಜೆಸ್ಟಿವ್ ಸಿಸ್ಟಮ್ ಹಳ್ಳ ಹಿಡಿದೋಗಿರ್ತೈತಿ. ಯಾಕಂತ ಅಂತದ್ ಉಂತಾರ ಅವ್ರು, ಅವ್ರಿಗೆ ಅದ್ರದ್ದು ರಿಯಲೈಸೇಷನ್ ಅನ್ನ ಇಲ್ಲ. ಇವ್ರಿಗೆ ನಾ ಏನಂತೆ, ನಿಮ್ಮ ಮಾಧ್ಯಮನೂ ಬೆಸ್ಟ್, ಟಿವಿ ಮಾಧ್ಯಮನೂ ಬೆಸ್ಟ್, ಇವನ್ನ ನೀವು ಹೈಲೈಟ್ ಮಾಡಿರಲ್ಲ. ಲೈಕ್ ಇವ್ರಿಗೆ ಆರೋಗ್ಯ ಎತ್ತರಾಗೈತಿ ಅನ್ನೋದನ್ನ ಏನೇನೆಲ್ಲ ಅಡ್ವರ್ಟೈಸ್ ಮಾಡ್ಕೊಂತ ಹೋಗ್ತಾರ. ಇತರದ ಬಗ್ಗೆ ಯಾಕೆ ಅಡ್ವರ್ಟೈಸ್ಮೆಂಟ್ ಬಹಳ ಬರಂಗಿಲ್ಲ? ಇತರ ಕಡೆ ಒಲವು ಬರಬೇಕು ಮೇಡಮ್. ಮೀಡಿಯಾ ಇಸ್ ದ ಬೆಸ್ಟ್ ಸೋರ್ಸ್ ಎಲ್ಲಾ ಕಡೆನು. ಈಗ ನಾನ್ ಹೊಲದಾಗ ಒಬ್ಬಕ್ಕೆ ಕುಂತೇನಿ ಅಂತಂದ್ರ ನನ್ಗೆ ಯಾರು ಗೊತ್ತಿರಂಗಿಲ್ಲ, ಯಾರಿಗೂ ಗೊತ್ತಿರಂಗಿಲ್ಲ ಏನ್ ಮಾಡಕತ್ತೇನಂತ. ಈಗ ನೀವು ಒಂದ್ ನಂಗೆ ಅಪರ್ಚುನಿಟಿ ಕೊಟ್ಟಿರಿ, ಹೇಳ್ರಿ ಮಾತಾಡಕಂತ. ನಾ ಈಗ ಯಾಕೆ ಮಾತಾಡಕತ್ತೇನಂದ್ರ ನನಗ್ ಅಲ್ಲಿ ಮಾಡಿ ಗೊತ್ತಾಗೈತಿ, ನೋಡಿ ಗೊತ್ತಾಗೈತಿ. ಸೊ ಐ ಕ್ಯಾನ್ ಟೆಲ್ ಯು ದ ರಿಯಾಲಿಟಿ. ಅಂಡ್ ಇನ್ನೊಂದ್ ಹೇಳ್ತೇನಿ, ಮನುಷ್ಯ ಆಗಿ ಉಳಿತಾನ್ ನೋಡ್ರಿ ಯಾವಾಗ ಅಂತಂದ್ರ ಅವ್ನ್ ಭೂಮಿ ಒಳಗ್ ಯಾವಾಗ ಕಾಂಟ್ಯಾಕ್ಟ್ ನಾಗ್ ಬರ್ತಾನಲ್ಲ,

0: ಹಿ ವಿಲ್ ನೋ ದ ರಿಯಾಲಿಟಿ ಆಫ್ ಲೈಫ್, ನಾ ಎದಕ್ ಬಂದೇನಿ ಈ ಭೂಮಿ ಮೇಲೆ, ಅಂಡ್ ನಾ ಏನ್ ಮಾಡ್ಬೇಕು. ಆಮೇಲೆ ರೈತಕಿ ಒಂದ್ ಮನುಷ್ಯನ ಸೊಕ್ಕ ಅಡಗಿಸ್ತೈತಿ, ಸೊಕ್ಕ ಮುರಿದೈತ್ರಿ. ಯಾಕಂದ್ರ ನೀ ಭಾರಿ ಹೋಗಿ ಏನ ಇದ್ರ ಓನರ್ ಅಂತೇಳಿ ನೀ ಹೋಗ್ತಿ, ಓನರ್ ಇದ್ಕೊಂಡ್ ಏನ್ ಮಾಡ್ತಿ ನೀನ್? ನೀ ಬಗ್ಗಿ ದುಡ್ದಾಗನ ನಿನ್ನ ಓನರ್ ಕಿ. ನೀ ಯಾವಾಗ ನಿಂದ ತಲಿ ಹಾಲಿ ಭೂಮಿಗ್ ಹಚ್ತಿಯಲ್ಲ, ನಿನ್ನ ಸೊಕ್ಕ ಅವಾಗ ಅಡಗತೈತಿ, ಅವಾಗ ನಿನ್ಗ ಭೂಮಿ ತಾಯಿ ಒಲಿತಾಳ, ಅವಾಗ ನಿನ್ಗ ಅಕ್ಕಿ ಏನ್ ಕೊಡ್ಬೇಕು ಕೊಡ್ತಾಳ
1: ನೋಡ್ರಿ. ಅಂದ್ರ ಭೂಮಿ ತಾಯಿಯನ್ನ ಒಲಿಸಿಕೊಂಡ್ರ ನಾವು ಕೃಷಿಯ ಜೊತೆ ಜೊತೆಗೆ ಆರೋಗ್ಯ ಭಾಗ್ಯವನ್ನು ಕೂಡ ಪಡಿಬಹುದು ಅನ್ನೋದು ಬಹಳ ಉತ್ತಮವಾದ ಮಾತನ್ನ ತಾವು ಹೇಳಿದ್ರಿ ದಾಕ್ಷಾಯಿಣಿಯವರ. ಒಂದು ಕಾಲದೊಳಗ ಕೃಷಿ ಅಂದ ತಕ್ಷಣ ನಮ್ ಕಣ್ ಮುಂದೆ ಏನ್ ಚಿತ್ರ ಬರ್ತಿತ್ತು ಅಂದ್ರ ದೊಡ್ಡ ಫಲವತ್ತಾದ ಕರಿನೋ ಕೆಂಪು ಮಣ್ಣಿನ ಭೂಮಿ, ಅಲ್ಲಿ ರೆಂಟಿ ಕುಂಟಿ ಇದ್ದಂತ ರೈತ, ಅದರ ನೊಗಕ್ಕೆ ಕಟ್ಟಿದಂತ ಎರಡು ಎತ್ತುಗಳು, ಈ ಚಿತ್ರನೇ ನಮ್ ಕಣ್ಮುಂದ್ ಬರ್ತಿತ್ತು. ಆದ್ರೆ ಇವತ್ತಿನ ವಸ್ತುಸ್ಥಿತಿಯನ್ನ ನಾವು ನೋಡಿದಾಗ ಅದೇ ಹೊಲ ಕಣ್ಮುಂದ್ ಬರ್ತದ, ಅದರ ಫಲವತ್ತತೆಯನ್ನ ಕಳ್ಕೊಂಡದ. ರೆಂಟಿ ಕುಂಟಿ ಬದಲಾಗಿ ಇವತ್ತು ಟ್ರಾಕ್ಟರ್ಗಳು ಮಷಿನ್ಗಳು ಆ ಜಗವನ್ನ ಆಕ್ರಮಿಸಿಕೊಂಡವ. ಮಳೆಯನ್ನ ನಂಬುವಂತ ಕಾಲ ಇತ್ತು, ಇವತ್ತು ಮಳೆ ಅನಿಶ್ಚಿತ ಆಗಿರೋದಕ್ಕ ನಾವು ಬೋರ್ವೆಲ್ಗಳು ಇದನ್ನ ಕೂಡ ನಾವು ನೋಡ್ತಾ ಇದೀವಿ. ಆಗಿನ ಚಿತ್ರ ಈಗಿನ ಚಿತ್ರ ನಾವು ಹೋಲಿಸಿಕೊಂಡು ನೋಡಿದಾಗ ಇದರಿಂದ ನಮ್ಮ ಆರೋಗ್ಯನು ಕೂಡ ದುಸ್ಥಿತಿಗೆ ಹೊಂಟದ ಅಂತ ನಮಗ್ ಮತ್ತಷ್ಟು ಬಿಡಿಸಿ ಏನ್ ಹೇಳುವ ಅಗತ್ಯತೆ ಇಲ್ಲ ಅನ್ಕೊಳ್ತೀನಿ ನಾವು. ಅಂದ್ರೆ ಈ ವ್ಯತ್ಯಾಸ ನಾವೇ ಕಾಣ್ಕೊಳ್ಬಹುದು. ಈಗ ಕೃಷಿಕನಿಗೆ ಎತ್ತು ಹೈನು ಆಕಳ ಎಷ್ಟು ಸಹಕಾರಿ ಆಗಿರ್ತದ?
0: ಬಹಳ ಸಹಕಾರಿ ಆಗ್ತೈತ್ರಿ ಮೇಡಮ್. ಯಾಕಂತಂದ್ರೆ ಈಗ ನೀವು ಮೊದಲಿಂದ ಇಮ್ಯಾಜಿನ್ ಮಾಡಿದ್ರಿ. ನಾನೇನೋ ಸಣ್ಣಕ್ಕಿದ್ದಾಗ ಒಂದ್ ನನ್ಗ ಒಂದ್ ಪೋಯಂ ಇತ್ತು, ಇವನೇ ನೋಡು ಅನ್ನದಾತ ಹೊಲದ ದುಡತ ದುಡಿವನು, ನಾಡು ಜನರು ಬದುಕಲೆಂದು ದವಸ ಧಾನ್ಯ ಬೆಳೆಯುವನು. ಸೊ ಇದು ಯಾವಾಗೋ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನೋ ಇದ್ದಾಗ ಕಲ್ತಿದ್ದು. ಈಗ ಅದು ಕರೆಕ್ಟ್. ಆವಾಗಿಂದ ಪಿಕ್ಚರ್ ಏನಿತ್ತು, ಈಗ ನಿಮ್ಗೆ ಆ ಪಿಕ್ಚರ್ ಕಾಣಂಗಿನ ಇಲ್ಲ, ವೆರಿ ರೇರ್ಲಿ. ಈಗ ಏನ್ ಒಂದ್ ಸ್ವಲ್ಪ ತಲೆ ಬೆಳಗಾದವ್ರು ಒಂದಿಷ್ಟು ಮಂದಿ ಏನ್ ರೈತರದಾರ ನೋಡ್ರಿ, ಇವರಷ್ಟ ಅದನ್ನ ಹಂಗ್ ನೋಡಕ್ ಸಿಗ್ತಾರ. ಇನ್ನೊಂದ್ ಸ್ವಲ್ಪ ವರ್ಷಕ್ಕೆ ಅವರು ಹೋದ್ರಂತಂದ್ರ ಮುಗ್ದ ಹೋತ್ ಯಾರು ಇಲ್ಲ, ಇಲ್ಲ ಧೋತ್ರ ಉಟ್ಕೊಂಡವ್ರಂತೂ ಸಿಗುದನ ಇಲ್ಲ ನಿಮಗೀಗ, ಎಲ್ಲಾರು ಪ್ಯಾಂಟ್ ಹಾಕೊಂಡನ ಬರ್ತಾರ. ಸೊ ಅಂತವ್ರನ ಅದಾರ. ಅದಕ್ಕ ಈಗ ಎಲ್ಲಾರು ಈಗ ಮನಿ ಮನಿ ಊರ್ ಊರ್ ಓಣಿ ಓಣಿಗೆ ಟ್ರಾಕ್ಟರ್, ಒಂದೊಂದ್ ಮನಿಗೆ ಒಂದೊಂದ್ ಎರಡೆರಡು ಟ್ರಾಕ್ಟರ್ಸ್ ಅದಾವ್ರಿ. ಈಗ ಟ್ರಾಕ್ಟರ್ ಬಹಳ ಆಗಿ ಟ್ರಾಕ್ಟರ್ ಕೆಲಸ ಸಹಿತ ಕಡಿಮೆ ಆಗ್ಬಿಟ್ಟದ. ಹಂಗಾಗೈತಿ ಟ್ರಾಕ್ಟರ್ ಅಡ್ಡಾಡ್ ಅಡ್ಡಾಡ್ ಅಡ್ಡಾಡ್ ಭೂಮಿ ಎಷ್ಟು ಗಟ್ಟಿ ಆಗೈತಲ್ರಿ ಮೇಡಮ್. ಈಗ ಮಳಿ ಬಂದ್ರು ನೀವ ಯಾವಾಗೋ ಬರ್ತೈತಿ ಮಳಿ ಅಂತೀರಿ, ಯಾವಾಗೋ ಬರಕ್ ಮಳಿ ಆಗ್ತದಂದ್ರೆ ನಾವ ಕಾರಣ
1: ಪರಿಸರ
0: ಇದ್ದಿದ್ ಗಿಡಗಳೆಲ್ಲ ಕಡ್ಕೊಂತ ಹೊಂಟೇವಿ. ಡೆವಲಪ್ಮೆಂಟ್ ಎಲ್ಲಿ ಮಾಡಾಕತ್ತೀವ ಗೊತ್ತಾಗಕತ್ತಿಲ್ಲ ನನಗ. ಭೂಮಿ ಮೇಲಿಂದ ಗಿಡ ಕಡದು ಡೆವಲಪ್ಮೆಂಟ್ ಕಾಂಕ್ರೀಟ್ ಜಂಗಲ್ ಮಾಡಾಕತ್ತೀವ್ ನಾವು. ಎಲ್ಲಿ ಗ್ರೀನ್ ಜಂಗಲ್ ಕಡದು ಕಾಂಕ್ರೀಟ್ ಜಂಗಲ್ ಮಾಡಾಕತ್ತೀವಿ, ಮತ್ ಮಳಿ ಪಾಪ ಅದ ಏನ್ ಮಾಡ್ಬೇಕ? ಅದಕ್ ಎಲ್ಲಿ ಸೂಕ್ತವಾದ ಜಾಗ ಸಿಗದ ಅಲ್ಲಷ್ಟೇ ಆಕೈತದ ಈಗ. ಆಮೇಲೆ ಈಗ ಭೂಮಿ ಘಟ್ಟ ಆಗೈತಿ. ಟ್ರಾಕ್ಟರ್ ಎಷ್ಟೋ ಇಂಚ್ ಒಳಗ ಇಷ್ಟ ಘಟ್ಟ ಆತಂದ್ರ ಮಳಿ ನೀರ್ ಬಿದ್ರು ಅದ್ ಒಳಗ್ ಹೋಗ್ಬೇಕ ಹೆಂಗ? ಅದ್ ಹಿಂಗ್ ಬೇಕಂದ್ರ ಅದನ್ನ ಸಡ್ಲ್ ಮಾಡಕ್ ಅಲ್ಲಿ ಎರೆಹುಳಗಳು ಇದ್ರ ಏನಾರ ಸಡ್ಲಾಕೆ ತನ್ರಿ. ಎರೆಹುಳದ ನಿಮಗ್ ಕೆಲಸ ಗೊತ್ತೈತನ, ಡೇ ಅಂಡ್ ನೈಟ್ 200 feet ಒಳಗ್ ಹೋಗ್ತೈತಿ. ಒಮ್ಮೆ ಒಳಗ್ ಹೋಗಿದ್ದ ಜಾಗದಿಂದ ಹೊರಗ್ ಬರಂಗಿಲ್ರಿ, ಅದ ಮತ್ತೆ ಬೇರೆ ರೂಟ್ದಿಂದ ಮ್ಯಾಲ ಬರ್ತೈತಿ. ಅಷ್ಟು ಒಳಗ್ ಹೋಗಿ ಹೊರಗ್ ಬಂದು ಮಾಡಿ ಮಾಡಿ ಅದ ಏನ್ ಮಾಡ್ತೈತಿ, ಭೂಮಿನ ಹಗರ್ ಮಾಡ್ತೈತಿ, ಸಡ್ಲ್ ಮಾಡ್ತೈತಿ. ಅವಾಗ ಮಳಿ ನೀರ್ ಒಳಗ್ ಹೋಗ್ತೈತಿ. ಈಗ ಎರೆಹುಳನ ಸಿಗಂಗಿಲ್ಲ ನಿಮ್ಗ, ಯಾಕಂದ್ರ ಅದಕ್ ಆಹಾರ ಇಲ್ಲ. ಅದಕ್ ಆಹಾರ ಏನ? ಶಗನಿ ಬೇಕಲ್ಲಿ. ಭೂಮಿ ಮೇಲೆ ಟ್ರಾಕ್ಟರ್ ಮತ್ತು ಹೊಲಸ್ ಡಿಸೈಲ್ ಮತ್ತೆ ಅದ್ರ ಪೊಲ್ಯೂಷನ್ ನೀವು ಇಟ್ರಿ ಅಂತಂದ್ರ ಅದಕ್ಕೆ ಶಗನಿ ಗೋಮೂತ್ರ ಸಿಗಂಗಿಲ್ಲ ಅಂದ್ರೆ ಅದಕ್ಕೆ ಊಟ ಇಲ್ಲ ಅಂತಂದ್ರೆ ಊಟದ ಕಡೆ ಹೋಗ್ತದ, ಇಲ್ಲ ಅಂತಂದ್ರ ಸತ್ ಹೋಗ್ತತಿ. ಸೊ ಇದಕ್ ಬೇಕಂದ್ರ ಮೇನ್ ಒಂದ್ ಆಕಳ ಬೇಕ ಬೇಕ ನೋಡ್ರಿ ಮೇಡಮ್. ಇದನ್ನ ಯಾವಾಗ್ಲೂ ಹೇಳ್ತೇನೆ, ಭೂಮಿ ತಾಯಿ ಗೋತಾಯಿ ಇವೆರಡು ಏನ್ ಖಾಸ್ ಅಕ್ಕ ತಂಗಿ ಅದಾರ ನನಗೆ ಗೊತ್ತಿಲ್ಲ. ಭೂಮಿ ತಾಯಿ ಇದ್ಲಂದ್ರನ ಆಕೆ ಏನ್ ಬೆಳೆದ್ ಕೊಡ್ತಾಳ ಅದು ಗೋತಾಯಿ ತಿಂತಾಳ. ಗೋತಾಯಿ ಶಗಣಿ ಮತ್ತು ಗೋಮೂತ್ರ ಏನ್ ಭೂಮಿ ಮೇಲೆ ಬೀಳ್ತಲ್ಲ ಅದರಿಂದ ಇಕಿ ಫಲವತ್ತಾಗ್ತಾಳ, ಇಕಿ ಬೆಳಿತಾ. ಇವರಿಬ್ರು ಇಷ್ಟು ಚಂದ ಪ್ಯಾರಲಲ್ ಹೋಗ್ತಿರ್ತಾರಲ್ಲ, ಈ ಲಿಂಕ್ ನಾವು ತಪ್ಪಿಸ್ಬಿಟ್ಟೇವಿ. ಯಾಕಂತಂದ್ರ ಮೊದಲಿನಷ್ಟು ಗೋಗಳಿಗೆ ಇಲ್ಲ ಇಲ್ಲ
1: ಇಲ್ಲ
0: ಗೋದ್ ಗೋಮಯ ಮತ್ತು ಗೋಮೂತ್ರ ಕೆಳಗ್ ಬೀಳಲಿಲ್ಲ ಅಂತಂದ್ರ ಆಕಿ ಫಲವತ್ ಹೆಂಗಾಗ್ಬೇಕ? ಆಗಂಗಿನ ಇಲ್ಲ.
1: ಆಗಂಗಿಲ್ಲ ಅಂದ್ಕೂಡ ಇವತ್ತು ನಾವು ತ್ವರಿತವಾಗಿ ಕಾಯಿಪಲ್ಲೆ ಬೆಳಿಬೇಕು, ಹಣ್ಣು ಬೆಳಿಬೇಕು, ಮತ್ತ ಬೇಳೆಕಾಳು ಬೆಳಿಬೇಕು ಅಂದ್ರ ನಾವಿವತ್ತು ಕೀಟನಾಶಕಗಳ ಮೊರೆ ಹೋಗ್ಬಿಟ್ಟು.
0: ಕೀಟನಾಶಕ ನಿಮ್ಗೆ ಅರ್ಜೆಂಟ್ ಆಗಿ ಬೆಳಿಬೇಕಂತಂದ್ರ ಪಟ್ ಪಟ್ ಗ್ರೋತ್ ಪ್ರಮೋಟರ್ ಅಂತೇಳಿ ಅದು ಫರ್ಟಿಲೈಸರ್ ಹಾಕು, ಇದನ್ ಹಾಕು, ಹಿಂಗೆಲ್ಲ ಮಾಡ್ಕೊಂಡು ಫಾಸ್ಟ್ ಫಾಸ್ಟ್ ಅನ್ಕೊಂಡ್ ಎಷ್ಟು ಫಾಸ್ಟ್ ಬೆಳ್ಕೊಂತ ಹೋಗಿ ಎಷ್ಟ್ ಫಾಸ್ಟ್ ಬೆಳೆದ್ ತಿಂತಿರ್ಲ ಅಷ್ಟ್ ಫಾಸ್ಟ್ ನಮ್ ಜೀವನನು ಹೋಗ್ತೈತಿ. ಒಂದ್ಸತ ನಾ ಕೇಳಿದ್ದು ಏನಂತಂದ್ರೆ ಯಾ ಕಾಳಗಳು ಲೈಕ್ ನೋಡ್ರಿ ತೊಗರಿ ಬೇಳೆ ಯಾವಾಗೂ ಕುದಿಯಾಕ್ ಲೇಟ್ ತಗೋತೈತ ಅಂತ. ಯಾಕಂದ್ರೆ ಅದು ಬೆಳೆಯಕನು ಲೇಟ್ ತಗೋತೈತಿ. ಸೊ ಯಾವ ಬೆಳೆಯಕ್ ಲೇಟ್ ತಗೋತಾವು, ಯಾವ ಕುದಿಯಾಕ್ ಲೇಟ್ ತಗೋತಾವು, ಅಷ್ಟು ನಾವು ಅವ್ನ ಸೇವನೆ ಮಾಡ್ರೆ ನಮ್ದು ಲೈಫ್ ಸ್ಪ್ಯಾನ್ ಸಹಿತ ಲೇಟ್ ಆಗಿ ಹೋಗ್ತೈತಿ. ಬರ್ತೈತಿ ನಮ್ ಲೈಫ್ ಕನೆಕ್ಟೆಡ್, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್.
1: ಈಗ ನಾವೇ ನೋಡಿದ್ರೆ ಡಾಕ್ಟರ್ ದಾಕ್ಷಾಯಿಣಿ ಅವರ ಈ ಸಾವಯವದಲ್ಲಿ ಅಂದ್ರೆ ಸಗಣಿ ಗೊಬ್ಬರ ಈ ತರದ ಹಾಕಿ ಬೆಳೆದಂತ ಕಾಯಿಪಲ್ಲೆ ರುಚಿಗೂ ಇವತ್ತು ನಾವು ಕೀಟನಾಶಕಗಳಿಂದ ಬೆಳೆದಂತ ಕಾಯಿಪಲ್ಲೆ ರುಚಿಗೂ

0: ಅಜಗಜ ಅಂತ
1: ಫರ್ಕ್ ಐತಿ. ಹೌದೌದೌದು. ಅಂಡ್ ಇನ್ನೊಂದ್, ನಾವ್ ಈಗ ಏನ್ ಗೋ ಆಧಾರಿತ ಕೃಷಿಯಿಂದಾಗ ಏನ್ ಬೆಳೆದಿರ್ತೇವೆ, ಲೈಕ್ ಈಗ ಟೊಮ್ಯಾಟೋ ಅನ್ನು, ಪಾಲಕ್ ಅನ್ನು, ಪಾಲಕ್ ತಂದಿಟ್ರೆ ನೀವು ಮಾರ್ಕೆಟ್ ನಾಗ ಹೊಡೆದಿದ್ದು ತಂದಿಡ್ರಿ, ನಾವ್ ಬೆಳೆಸಿದ್ ತಂದಿಡ್ರಿ, ಈ ಪಾಲಕ್ ಕೊಳಿತೈತಿ, ನಮ್ದ ಬಾಡ್ತೈತಿ. ಸೊ ಇದ ಫರ್ಕ್ ನೀವು ಬಹಳ ಸೂಕ್ಷ್ಮ ಐತ್ರಿ ಇದೆಲ್ಲ. ಅಂಡ್ ಎಲ್ಲಾ ಇದ್ದಿದ್ದನ್ನ, ನಮ್ದು ಮೊದಲು ಇದ್ದಿದ್ದನ್ನ ನಾವ್ ಏನ್ ಮಾಡೇವಿ ಅಂತಂದ್ರೆ ನಾವೆಲ್ಲ ಮರ್ತ್ ಬಿಟ್ಟಿವ್ರಿ. ಎಷ್ಟು ಸಿಂಪಲ್ ಐತಿ, ಎಷ್ಟು ಸೂಕ್ಷ್ಮ ಐತಿ, ಇದನ್ನೆಲ್ಲ ಮರ್ತ್ ಬಿಟ್ಟಿವ್ ನಾವೆಲ್ಲಾನು. ಆರ್ಟಿಫಿಷಿಯಲ್ ಅಂಡ್ ಫಾಸ್ಟ್ ಲೈಫ್ ನಾಗ ಹೊಂಟ್ಬಿಟ್ಟಿವ್. ಅಂಡ್ ನಾವ್ ಎಲ್ಲಾರು ಕೃಷಿಕರ ಕಡೆ ಲಕ್ಷ ಕೊಡದ ಹೋಗ್ಲಿಲ್ಲ ಅಂದ್ರ ನಾವ್ ಮುಂದಿನ ಜೀವಮಾನಾಗ ನಾವ್ ಇರುದು ಬಹಳ ಕಷ್ಟ ಆಗ್ತೈತಿ. ಎಲ್ಲಾರು ರೋಗಿಷ್ಟ ಆಗ್ತೀರಿ.
0: ಹೌದು, ಈಗ ನಮ್ಮ ಜೀವಿತ ಕಾಲದಕ್ಕಿಂತ ನಮ್ಮ ಮುಂದಿನ ಜನರೇಷನ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮುಂದಿನ ಪೀಳಿಗೆ ಕೂಡ ಉತ್ತಮ ಆರೋಗ್ಯ ಹೊಂದಬೇಕು, ಉತ್ತಮ ಜೀವನ ಮಾಡಬೇಕು ಅಂದ್ರೆ ನಾವೀಗ ಎಚ್ಚೆತ್ತುಕೊಳ್ಳಿಕ್ಕೆ ಇದು ಒಂದು ಅಲಾರ್ಮಿಂಗ್.
1: ಹುಟ್ಟು ಕೂಸುಗಳು ಸಹಿತ ಡಯಾಬಿಟಿಕ್ ಆಗಿ ಹುಟ್ಟಾಕತ್ತಾವ. ಒಣ್ಣೆ ಮತ್ತ ಇನ್ಫರ್ಟಿಲಿಟಿನ ಜಾಸ್ತಿ ಆಗತ್ತೈತಿ. ಒಣ್ಣೆ ಮತ್ತ ಹುಟ್ಟಾಕತ್ತಿಲ್ಲ, ಹುಟ್ಟಿದ್ದು ಹಿಂಗ ಅನಾರೋಗ್ಯ ಆಗಿ ಹುಟ್ಟಾಕತ್ತಾವ. ಸೊ ಮುಂದಿನ ಸೊಸೈಟಿ ಬಗ್ಗೆ ವಿಚಾರ ಮಾಡ್ರಿ ಹೆಂಗಿರ್ತೈತಿ.
0: ನಿಜ, ಇದು ಒಂದು
1: ಅಲಾರ್ಮಿಂಗ್ ಇದು. ಇವಾಗ ಈಗ ನೀವು ಚರ್ತುಕೊಳ್ಳಿಲ್ಲ ಅಂತಂದ್ರ ಮುಂದ ಆಗಾಕ ಸಾಧ್ಯನ ಇಲ್ಲ. ಒಮ್ಮಿ ಬೆನ್ನ ಎಲಬ್ ಎಲ್ಲ ಆಸ್ಟಿಯೋಪೊರೋಸಿಸ್ ಅಂದ್ರ ನಾವ್ ಹೆಂಗ, ಈಗ ಬೆನ್ನ ಎಲಬ ಪೂರಾ ಪುಡಿ ಪುಡಿ ಆಗಿ ಹೋತಂದ್ರ ಆಮೇಲೆ ನೀವು ಏನ್ ಮಾಡೋರು ಅದಿರಿ? ಬರೇ ಓದಾಕಷ್ಟ ರೈತ ಬೆನ್ನ ಎಲಬ, ರೈತ ಬೆನ್ನ ಎಲಬ ಅನ್ಕೊಂತ ಕುಂಡ್ರದ ಅಷ್ಟ ಆಕೇತಿ.
0: ಅಲ್ಲ, ಈಗ ರೈತನ ಚಿತ್ರನೂ ನಾವು ಹಾಕಿದಾಗ ನೋಡುವಂತ ದಿನಗಳು ಬರ್ಲಿಗ.
1: ಅಷ್ಟ ಅಷ್ಟ.
0: ಈಗ ದಕ್ಷಿಣ ಇವರು ಇದೆಲ್ಲಾನು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಂಗ ಮನುಷ್ಯನ್ಗೆ ಸುಧಾರಣೆ ಮಾಡ್ಕೊಳ್ಬೇಕು, ನಾನು ಉತ್ತಮ ಆಹಾರವನ್ನ ಸೇವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಶೀಲ ಆದಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ
1: ಮೇಡಮ್? ಈಗ ನಿಮಗ್ ಕೃಷಿ ಮಾಡಕ್ ಆಗಂಗಿಲ್ಲ. ಈಗ ನೀವು ಒನ್ ಮೀಡಿಯಾ, ಯು ಆರ್ ಡೂಯಿಂಗ್ ಯುವರ್ ಜಾಬ್ ನೈಸ್ಲಿ. ಸೊ ನಾ ನನ್ ಜಾಬ್ ನಾ ಮಾಡತ್ತೇನೆ. ಬಟ್ ಈ ಮಾಡಾಕ ನನಗ ಒಂದು ಸಪೋರ್ಟ್ ಏನಂತಂದ್ರ ಮೀಡಿಯಾನೂ ಬೇಕ, ಆಮೇಲೆ ಇವರು ತಮ್ಮ ಓಟಿ ಒಳಗ ತಾವ್ ಕೆಲಸ ಮಾಡ್ತಿರ್ತಾರ. ಬಟ್ ನೀವೆಲ್ಲ ತಿನ್ನೋದೇನ ಆಹಾರನಲ್ಲ, ನೀವು ನನ್ನ ಮ್ಯಾಲ ಒಂದು ವಿಶ್ವಾಸ ಇಟ್ಟ ನಾ ನಿಂದ ಕಡೆ ತಗೋತೇನಿ, ನೀ ನನ್ಗ ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಿಕೊಡು ಅಂತ ನೀವು ರೈತನ ಕಡೆ ಹೋಗಿ ಅಪ್ರೋಚ್ ಆಗ್ರಿ, ಅವ್ ನಿಮಗ್ ಬೆಳೆದು ಕೊಡ್ತಾನ. ಯಾಕಂದ್ರ ಆ ಬೆಳೆದಿದ್ದಕ್ಕೆ ನೀವು ಅವಂಗ ಒಂದು ಏನು ಮೌಲ್ಯ ಅದಕ್ಕೆ ಕೊಡಬೇಕ. ಅವಂಗ ಯಾಕಂತಂದ್ರ ಎಲ್ಲಾರು ಪೆಸ್ಟಿಸೈಡ್ ಇದನ್ನ ಫರ್ಟಿಲೈಸರ್ ಹಾಕಿ 10 ಚೀಲ ಬೆಳೆಯುವಲ್ಲಿ ಅವ್ ಆರ್ಗ್ಯಾನಿಕ್ ಆಗಿ ನಿಮಗೀಗ 5 ಚೀಲ ಬೆಳೆದು ಕೊಡ್ತಾನ ಅಥವಾ 6 ಚೀಲ ಬೆಳೆದು ಕೊಡ್ತಾನ ಅಂತಂದ್ರ ನೀವು ಅವಂಗ ರೇಟ್ ಕೊಟ್ಟು ತಗೋಬೇಕು. ಬಿಕಾಸ್ ಹೀ ಶುಡ್ ಬಿ ಸ್ಟೇಬಲ್ ಅಂಡ್ ಸಸ್ಟೈನಬಲ್. ಹಂಗ ಆದಂದ್ರ ನಿಮಗ ಅವ್ ಚಲೋ ಬೆಳೆದ್ ಕೊಡ್ತಾನ, ಇಲ್ಲಂತಂದ್ರ ಅವ್ ತಾನ ವೀಕ್ ಆಗಿ ನಿಮಗ್ ಹೆಂಗ್ ಚಲೋದ್ ಬೆಳೆದ್ ಕೊಡ್ಬೇಕು ಹೇಳ್ರಿ. ಅಂಡ್ ನೀವ್ ಆಗ್ಲೇ ಹೇಳಿದ್ರಿ ಮೇಡಮ್, ಹಿಂದಿಂದ ನೋಡಿದ್ವಿ ಪ್ರೆಸೆಂಟ್ ನೋಡಿದ್ವಿ ಅಂತಂದ್ರಿ, ನಾ ಫ್ಯೂಚರ್ ನೋಡತ್ತೇನ್ರಿ ಮೇಡಮ್? ಈಗ ಬೋರ್ ಹೊಡ್ಯಾಕತ್ತಾರ, ಬೋರ್ ಹೊಡ್ಯಾಕತ್ತಾರ, ಬರೇ ಈಸಿ ಕ್ರಾಪ್ ಕಬ್ಬಿಗೆಲ್ಲಾರು ಮೊರೆ ಹೋಗಾಕತ್ತಾರ, ಕಬ್ಬು ಬೆಳೆತಾರ, ನಾಳೆ ಬೋರ್ನಾಗ ನೀರ್ ಬರಂಗಿಲ್ರಿ, ಮುಂದ್ ಎಣ್ಣಿ ಬರ್ತೈತಿ. ನಮ್ ಮುಂದಿನ ಫ್ಯೂಚರ್ ನೋಡಾಕತ್ತೇನಿ, ಎಲ್ಲಿ ನಿಮಗ್ ಹಸಿರು ನೋಡಕ್ ಸಿಗಂಗಿಲ್ಲ, ತಾಪ ಸಿಗ್ತತಿ ತಾಪ. 2 ದಿವಸ ಅಲ್ಲಿ 1 ದಿವಸ ನಾನು ಹೊಲದಾಗ ಹೋಗಿ ಬಂದ್ರು ಮಕ ಎಲ್ಲ ಕರ್ರಗಾಗಿರ್ತೈತಿ, ಅಂತ ತಾಪ ಬಿಸಿಲು. ಸ್ಕಿನ್ ಡಿಸೀಸ್ ಬರ್ತಾವ, ಎಲ್ಲದಕ್ಕೂ ಒಂದಕ್ಕೊಂದು ಇಷ್ಟ ರಿಲೇಟೆಡ್ ಅದಾವ ಇವು ಅಂತಂದ್ರ ಅದಕ್ಕ ಈಗರ ರೈತಗ ಏನ್ ಮಾಡಾಕತ್ತಾನು. ನೀವು ಎಜುಕೇಟೆಡ್ ಪೀಪಲ್ ಅವನ ಕಡೆ ಹೋಗ್ರಿ. ಈ ಸಿಟಿ ಪೀಪಲ್ ಯು ಹೈಯರ್ ದ ಫಾರ್ಮರ್ಸ್ ಐಸೆ, ಯು ಹೈಯರ್ ದೆಮ್. ನಾನ್ ಇಂದ ಕಡೆ ತಗೋತೇನಪ್ಪ, ನಾ ಇಷ್ಟ ಕೊಟ್ಟ ತಗೋತೇನೆ, ನೀ ನನಗೆ ಇದು ಚಲೋದ್ ಬೆಳೆದು ಕೊಡ ಅಂದಾಗ ಅವಂಗ ಕಾನ್ಫಿಡೆನ್ಸ್ ಬರ್ತೈತ್ರಿ, ಅವಂಗೊಂದು ಖುಷಿ ಆಗ್ತೈತಿ, ಹಾ ನನಗೊಂದು ಕಿಮ್ಮತ್ ಐತಿಪ್ಪ, ಯಾರೋ ಒಬ್ರು ಬಂದ್ರು ನನ್ನ ಕಡೆ ಬಂದ್ರ ಮತ್ ತಗೋತಾರ ಅಂತ ಗ್ಯಾರಂಟಿ ಕೊಟ್ಟಾರ, ಅವಂಗ ಒಂದು ಆತ್ಮವಿಶ್ವಾಸ ಬರ್ತೈತ್ರಿ. ಅಂಡ್ ಎಲ್ಲರಿಗೂ ಇನ್ನರ್ ಕಾನ್ಶಿಯಸ್ನೆಸ್ ಅಂತೂ ಇದ್ದ ಇರ್ತತೆ. ನೀವು ಒಂದ್ ಬಿಟ್ಟು 2 ಸಲ ಅವನ ಕಡೆ ಹೋದಂದ್ರ ಅವ್ನು 3ನೇ ಸಲ ನಿಮಗ್ ಮೋಸ ಮಾಡಂಗಿಲ್ಲ, ಸಾಧ್ಯ ಇಲ್ಲ.
0: ಅಂದ್ರೆ ಈ ಒಂದು ಪರಿವರ್ತನೆ ನಮ್ಮ ಸೊಸೈಟಿ ಒಳಗೆ
1: ಆಗಬೇಕು,
0: ಅತ್ಯಗತ್ಯ.
1: ಎಸ್ ಎಸ್ ಎಸ್, ಇದು ಒಂದು ಅಟ್ ಲೀಸ್ಟ್ ದಿಸ್ ಇಸ್ ಒನ್ ರೂಟ್ ವೇರ್ ಯು ಕ್ಯಾನ್ ಸ್ಟೆಬಿಲೈಸ್ ದ ಫಾರ್ಮರ್ ಅಂಡ್ ಸ್ಟೆಬಿಲೈಸ್ ದ ಮದರ್ ಅರ್ತ್. ಅಂಡ್ ಆಕಳುಗಳನ್ನು ಎಲ್ಲಾನು ಆಕಳು ಇಲ್ದ ಅಂತೂ ಈಗ ಭೂಮಿ ಮೇಲೆ ನೀವು ಏನ್ ಮಾಡಕ್ ಸಾಧ್ಯ ಇಲ್ರಿ ಮೇಡಮ್.
0: ಹೌದು, ಈಗ ಸಾಕಷ್ಟು ಆಕಳ ಅಂದ ತಕ್ಷಣ ಇದರಲ್ಲಿ ಕೂಡ ಸಾಕಷ್ಟು ತಳಿಗಳನ್ನ ನಾವು ನೋಡ್ತೀವಿ ಇವತ್ತು. ಅಂದ್ರೆ ಈ ಆಕಳಗಳನ್ನ ಸಾಕೋದ್ರಿಂದ ಕೂಡ ಉತ್ತಮ ಹಾಲನ್ನ ನಾವು ಪಡಿಬೇಕು ಅಂದ್ರೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಇದರಲ್ಲಿ ಇರುವಂತಹ ತಳಿಗಳಿಂದ ನಮ್ಗೆ ಪಡಿಲಿಕ್ಕೆ ಸಾಧ್ಯ. ಇಲ್ಲೂ ಕೂಡ ನಾವು ಅತಿ ಆಸೆಯನ್ನ ಮಾಡಿ ಬೇಗನೆ ಶ್ರೀಮಂತರಾಗಬೇಕು, ಹೆಚ್ಚು ಹಾಲನ್ನ ಪಡಿಬೇಕು, ಮಾರಾಟ ಮಾಡಬೇಕು, ಈ ಒಂದು ದುರಾಸೆಗೆ ಬಿದ್ದಾಗ ಮತ್ತೆ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಇಲ್ಲ, ಈಗ ಅದಕ್ಕೆ ಏನ್ ಹೇಳತ್ತೇನಲ್ಲ, ಅವ್ರ ನೀವು ಫಾರ್ಮರ್ಸ್ ಕಾನ್ಫಿಡೆನ್ಸ್ ಕೊಡ್ರಿ. ಈಗ ನೋಡ್ರಿ, ಎಲ್ಲಾರು ಏ ಮನೆಗೆ ನಾವು ಜವಾರಿ ರೀ, ಉಳ್ಕಿದ್ದೆಲ್ಲ ಜರ್ಸಿ ಎಚ್ಎಫ್ ರೀ, ಅದನ್ನ ಡೈರಿಗೆ ಹಾಕ್ಬಿಡ್ತೀವ್ರಿ, ನಾವೇನು ಉಣ್ಣಂಗಿಲ್ರಿ. ಈ ರೈತನ ಮಾತನ ಇದೆ ಅಂದ್ರ ತಾ ಚಲೋ ತಿಂದು ಡೈರಿಗೆ ಹಾಕಿದ್ ಯಾರ್ಯಾರು ತಿಂತಾರೋ ಏನೋ ಗೊತ್ತಿಲ್ಲ. ಡೈರಿ ಒಳಗ್ ಹೋದ್ಕೂಡ ಅದ್ ಪನ್ನೀರ್ ಆಗ್ತೈತಿ, ಮತ್ತೇನ ನಿಮ್ದು ಖೀರ್ ಆಗ್ತೈತಿ, ಮಜ್ಜಿಗೆ ಆಕ್ತೈತಿ. ನೈಸ್ಲಿ ಇಟ್ ವಿಲ್ ಬಿ ಪ್ಯಾಕ್ಡ್ ಅಂಡ್ ಇಟ್ ವಿಲ್ ಬಿ ಕೆಪ್ಟ್. ಅಂಡ್ ನಾವ್ ಅಗದಿ ಚಂದಾಗೆ ಹೋಗಿ ಸೂಟ್ ಬೂಟ್ನಾಗ ಹೋಗಿ ಮಾಲ್ನಾಗ ಹೋಗಿ ತಗೊಂಡ್ ತಿಂದ್ ಭಾರಿ ಅಂತ ತಿಳ್ಕೊಂಡ್ಬಿಡ್ತೇವೆ. ಬಟ್ ಏನ್ ಹೋಗಿರ್ತೈತಿ? ಮನೆ ಮನೆ ಕೇಳಿದೆ, ಯಾರ್ದೋ ಒಂದು ಕಾಫ್ ಅಂದ್ರ ಎಮ್ಮಿ ಕರ ಸತ್ತಿತ್ತು, ಅವ್ ಅದನ್ನ ಈಗ ಹಿಂಡ್ಬೇಕದ. ನಾವ್ ಹಿಂಡ್ಬೇಕಂದ್ರೆ ಇಂಜೆಕ್ಷನ್ ಹೊಡೆದ ಹೊಡಿತಾನ, ಇಂಜೆಕ್ಷನ್ ಹೊಡೆದನ್ನ ಹಾಲ್ ಹಿಂಡ್ತಾನ. ಸೊ ದಿಸ್ ಇಸ್ ನಾಟ್ ನ್ಯಾಚುರಲ್, ದಿಸ್ ಇಸ್ ಆಲ್ ಆರ್ಟಿಫಿಷಿಯಲ್ ಹಿಂಗೆಲ್ಲ ಆಗ್ತಾವ್ರಿ ಮೇಡಮ್. ಇಟ್ ಇಸ್ ಲೈಕ್ ಏನ್ ಗೊತ್ತಾ, ಅವ್ನು ಸ್ಟೇಬಲ್ ಆಗ್ಬೇಕಂತಂದ್ರೆ ನೀವು ಪೀಪಲ್ ಅವನ ಕಡೆ ಹೋಗಬೇಕು, ನೀವೆಲ್ಲ

0: ಸ್ಯಾಟರ್ಡೆ ಸಂಡೆ ಗವರ್ಮೆಂಟ್ ಹಾಲಿಡೇ ಬಂತಂದ್ರ ಅಲ್ಲೇ ಇಲ್ಲೇ ಪಿಕ್ನಿಕ್ ಹೋಗು ಬದ್ಲಿ ಹೊಲಕ್ ಹೋಗ್ರಿ, ಅವ್ನ್ ಕೂಡ ಕೆಲಸ ಮಾಡ್ರಿ, ನಿಮ್ಗ ಅದ್ರದ್ದು ನಿಮ್ದ್ ವ್ಯಾಲ್ಯೂ ಗೊತ್ತಾಗ್ತೈತಿ, ಅಂಡ್ ಅದ್ರದ್ದ ಡಿಫಿಕಲ್ಟೀಸ್ ಏನ್ ಅನ್ನೋದು ಗೊತ್ತಾಕೈತಿ. ಅವಾಗ ನೀವು 10 ರೂಪಾಯಿಗೆ ಸಿಗುಡಂತಂದ್ರ ನೀವಾಗೆ 15 ರೂಪಾಯಿ ಕೊಟ್ಟು ಬರ್ತೀರಿ, ಹೌದಪ್ಪ ಇಷ್ಟು ಶ್ರಮ ಆಯ್ತಂತ.
1: ಆರೋಗ್ಯದತ್ತ ನಮ್ಮ ಲಕ್ಷ್ಯಕ್ಕೆ ಹೋದಾಗ ನಾವು ಅಲ್ಲಿ ದುಡ್ಡಿನ ಮುಖ ನೋಡುದಿಲ್ಲ.
0: ಇಲ್ಲ ಇಲ್ಲ, ಯಾಕಂತಂದ್ರ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್, ಇವೆಲ್ಲ ಬರೀ ಪ್ರಾವರ್ಬ್ಸ್ ಅಲ್ರಿ, ಇವ ಇಟ್ ಇಸ್ ರಿಯಾಲಿಟಿ.
2: ಹೌದು,
0: ನೀವು ಇದಕ್ಕ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂದ್ರೆ ಇನ್ ಎದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಿ ಹೇಳ್ರಿ?
1: ನಿಜ ನಿಜ. ಈಗ ಡಾಕ್ಟರ್ ದಕ್ಷಾಯಣಿ ಅವ್ರ, ಈ ತರ ಈಗ ಆಕಳು ಮತ್ತು ಕೃಷಿ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಅಂದ್ರೆ ಇದು ಸಾವಯವ ಇದ್ದಷ್ಟು ನಮಗೆ ಅನುಕೂಲ ಅಂತ. ಒಟ್ಟಿನಲ್ಲಿ ನೀವು ನಮ್ಮ ರೇಡಿಯೋ ಕೇಳುವಂತ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ನಿಮ್ಗೆ ಕೃಷಿ ಆರೋಗ್ಯ ಬೇಕಂತಂದ್ರೆ ಕೃಷಿಕ ಚಲೋ ಇರಬೇಕು, ಕೃಷಿಕ ಚಲೋ ಇರ್ಬೇಕಂದ್ರೆ ಅವನ್ ಕೂಡ ಒಂದು ಆಕಳ ಇರಬೇಕು. ಏನಂತಂದ್ರೆ ನಿಮ್ಮ ನಿಮ್ಮ ಏರಿಯಾದ ಆಕಳಗಳು, ನಿಮ್ಮ ನಿಮ್ಮ ರೀಜನ್ದ ಆಕಳ ಏನಿರ್ತಾವಲ್ಲ ಅದೇ ತಳಿ ಮೇಲೆನ ವರ್ಕ್ ಮಾಡ್ರಿ ಅಂತ ನಾ ಎಲ್ಲಾ ಕೃಷಿಕರಿಗೆ ಹೇಳ್ತೇನೆ. ಯಾಕಂದ್ರೆ ಅವ ಪ್ರಾಂತದಾಗ ಅವ್ರವ್ರ ತಳಿಗಳದಾವ, ಸೊ ಅವ್ನ್ ತಗೊಂಡ್ ಬಂದು ಇಲ್ಲಿ ಮಾಡಿದೆ, ಇಲ್ಲಿದ್ ಒಯ್ದ ಅಲ್ಲಿ ಮಾಡಿದೆ, ಹಿಂಗೆಲ್ಲ ಮಾಡೋದು ಬೇಡ. ಈಗ ನಮ್ಮ ಈಗ ಧಾರವಾಡ ಡಿಸ್ಟಿಕ್ಟ್ ಅಥವಾ ನಮ್ಮ ಆಸ್ಪಾಸ್ ಬೆಳಗಾವಿ ಕಡೆ ಹಾವೇರಿ ಈ ಸೈಡ್ ಇವ್ ಯಾವ ನಮ್ಮ ಮುಖಿಲಾರನ್ನು ನಮ್ದು ಹಳ್ಳಿಕಾರನ್ನು ಮಲ್ನಾಡ್ ಗಿಡ್ಡ ಇವ್ ಏನದಾವಲ್ಲ, ನಾವು ಇವ್ರ ಮೇಲೆನ ವರ್ಕ್ ಮಾಡ್ಬೇಕು. ಅಂಡ್ ಅವ್ ಬಹಳ ಅವ್ ಆರೋಗ್ಯವಿದ್ದು ಅಂತಂದ್ರ ಅವ್ ಖುಷಿಯಿಂದ ಇದ್ದು ಅಂತಂದ್ರ ಅವ್ ಖುಷಿಯಿಂದ ಹಾಲ್ ಕೊಡ್ತಾವನ್ನು, ಅವ್ ಖುಷಿಯಿಂದ ಆರೋಗ್ಯವಾಗಿರ್ತಾವಂದ್ರ ನಮ್ ಭೂಮಿ ಖುಷಿಯಿಂದ ಇರ್ತೈತಿ, ಅದ ಖುಷಿಯಿಂದ ಇತ್ತಂತಂದ್ರ ನಾವೆಲ್ಲಾನು ಖುಷಿ ಆಗಿರ್ತೇವೆ ನೋಡ್ರಿ. ಅಲ್ಟಿಮೇಟ್
1: ಅಂದ್ರೆ ಇದು ಒಂದು ವರ್ತುಳ.
0: ಹಾ,
1: ಇದು ಏನಂದ್ರೆ ಒಂದಕ್ಕೊಂದು ಪೂರಕ ಆಗ್ಯದ. ಕೃಷಿ, ಹೈನುಗಾರಿಕೆ, ಮನುಷ್ಯ, ಅವನು ಬಳಸುವಂತ ಪದಾರ್ಥಗಳು, ಅದರಿಂದ ಅವನ ಆರೋಗ್ಯ. ನಾವು ಸಾವಯವ ಪದಾರ್ಥಗಳನ್ನ ಉತ್ತಮ ಹೈನುಗಾರಿಕೆಯಿಂದ ನಾವು ಪಡ್ಕೊಂಡು ಪ್ರತಿನಿತ್ಯ ಊಟ ಮಾಡಿ, ನಾವಷ್ಟೇ ಅಲ್ಲ ಸಮಾಜದಲ್ಲಿ ಇದ್ದಂತ ಎಲ್ಲ ವ್ಯಕ್ತಿಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾವು ವೈದ್ಯರಿಂದ ದೂರ ಇರಬಹುದು, ಉತ್ತಮ ಆರೋಗ್ಯವನ್ನ ಪಡ್ಕೊಳ್ಬಹುದು, ಸಂತೃಪ್ತಿಯ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ.
0: ನಮ್ಮ ಹಾಸ್ಪಿಟಲ್ ನಾಗ ನಮ್ಮ ಎಲ್ಲಾ ಡಾಕ್ಟರ್ಸ್ ಅನ್ನು ತಾವ್ ಏನ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರ ಅದ್ರ ಜೋಡಿ ಇದ್ರದ್ದು ಲೈಫ್ ಸ್ಟೈಲ್ ಆಗ್ಲಿ, ಆಮೇಲೆ ಅವ್ರ ಫುಡ್ ಹ್ಯಾಬಿಟ್ಸ್ ಆಗ್ಲಿ, ಇವನು ಎಲ್ಲಾನು ಹೇಳ್ತಾರ. ಸೊ ಎರಡು ಲೈಕ್, ಯಾಕಂದ್ರೆ ಎಲ್ಲಾರ್ಗೂ ಗೊತ್ತೈತಿ ಈಗ ಏನ್ ಮೇನ್ ರೀಸನ್ ಎದಕ್ ನಮ್ದು ಆರೋಗ್ಯ ಹಾಳಾಗತ್ತ ಅನ್ನೋದು ಎಲ್ಲಾರ್ಗೂ ಗೊತ್ತೈತ ಅನ್ಬೇಕು. ನಾವ್ ಪ್ರಿಸ್ಕ್ರಿಪ್ಷನ್ ಜೊತೆ ಇದನ್ನು ಹೇಳ್ತೇವೆ.
1: ಸೊ
0: ಎಲ್ಲಾರು ಇದ್ರ ಕಡೆ ಸ್ವಲ್ಪ ಗಮನ ಕೊಡಲೇಬೇಕ.
1: ನಿಮ್ಮ ಕಳಕಳಿಗೆ ನಮ್ಮ ಕೇಳುಗರು ಸ್ಪಂದಿಸ್ತಾರ ಅನ್ನೋ ಆಶಾ ಭಾವನೆ ನಮ್ಮದು. ಇನ್ನಾದ್ರೂ ನಾವು ಮರಳಿ ನಮ್ಮ ಭೂಮಿ ಕಡೆಗೆ ಹೋಗೋಣ, ಭೂಮಿ ಕಡೆ ಗಮನ ಕೊಡೋಣ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಬಹಳ ಮನಸ್ಸಿಗೆ ತಟ್ಟುವಂತ ಮಾತನ್ನ ತಾವೇನ್ ಹೇಳಿದ್ರಿ ಅಂದ್ರೆ ರಜಾ ದಿನಗಳಲ್ಲಿ ಹೊಲಗಳತ್ತ ಮುಖ ಮಾಡ್ರಿ ಅನ್ನೋದು. ಈ ಮಾಲು, ಸಿನಿಮಾ ಅಲ್ಲೆಲ್ಲ ಹೋಗು ಬದಲಾಗಿ ಒಂದು ಮಕ್ಕಳಿಗೆ ಕರ್ಕೊಂಡು ಹೋದಾಗ ಮಕ್ಕಳಿಗೆ ಅದ್ರ ಕಷ್ಟ ಸುಖ ಏನು ಅನ್ನೋ ಅರಿವಾಗ್ತದೆ.
0: ಈಗ ಅಪ್ಕಮಿಂಗ್ ಡೇಸ್ ನಾಗ ಗುರುಕುಲ್ ಸಿಸ್ಟಮ್ಗಳೆಲ್ಲ ಮಾಡಾಕತ್ತಾರ್ರಿ, ಅಲ್ಲೇ ಇವ್ ಮೇನ್ ಕೃಷಿ. ಆಮೇಲೆ ಮೊದ್ಲಿಂದ ನಮ್ ಕಂಬಾರ ಕುಂಬಾರ ಏನ್ ಮನಿ ಕಟ್ಟವ್ರ ಇವನ್ನೆಲ್ಲ ಕಾರ್ಪೆಂಟರ್ ಇವನ್ನೆಲ್ಲಾರನ್ನು ಏನೇನ್ ಮಾಡ್ತಿದ್ರು ಇವನ್ನೆಲ್ಲ ಸ್ಟಾರ್ಟ್ ಮಾಡಾಕತ್ತಾರ. ಈಗ ಅಪ್ಕಮಿಂಗ್ ಡೇಸ್ ನಾಗ ಈ ಗುರುಕುಲ ಪದ್ಧತಿನ ಕ್ಲಿಕ್ ಆಗು, ಇನ್ನರ ಅಟ್ ಲೀಸ್ಟ್ ಅಂತವ್ರ ಒಂದಿಷ್ಟು ಮಂದಿ ಬಿಗ್ ಶಾಟ್ಸ್ ಇದ್ರ ಮೇಲೆ ಮಾಡ್ರಿ. CBSE ಆಯ್ತು, ICIC ಸಿಲೆಬಸ್ ಆಯ್ತು, ಎಲ್ಲಾ ಅದು ಇವನ್ ನಮ್ ಹಳೇದನ್ನು ಒಂದ್ ಸ್ವಲ್ಪ ಮುಂದೆ ತಗೊಂಡ್ ಬಂದ್ರ ಬಹಳ ಚಲೋ ಆಗ್ತೈತಿ ಅಂತ ಹೇಳಿ, ಇದ ಮಣ್ಣು ಉಳಿಸ್ರಿ ಕೃಷಿ ಉಳಿಸ್ರಿ ಅಂತ ಹೇಳಿ ನಾ ಎಲ್ಲಾರಿಗೂ ಕರೆನ ಕೈ ಮುಗಿದು ಕೇಳ್ಕೊತೇನೆ.
1: ನಿಜವಾಗ್ಲೂ ನಿಮ್ಮ ಮನವಿಗೆ ನಮ್ಮ ಕೇಳುಗರು ಸ್ಪಂದಿಸ್ತಾರ ಅಂತ ಆಶಿಸ್ತಾ ಸಂದರ್ಶನ ಮುಗಿಸೋಣ. ದಕ್ಷಾಯಣಿ ಅವರೇ ಧನ್ಯವಾದ.
0: ಧನ್ಯವಾದ, ನಮಸ್ಕಾರ ಮೇಡಮ್.
3: ಆರೋಗ್ಯ ಮತ್ತು ಕೃಷಿ ಈ ಕುರಿತಂತೆ ಇದುವರೆಗೂ ವೈದ್ಯೆಯಾದ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
4: ಸಮಯ 1 ಗಂಟೆಯ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನೊಳಗೊಂಡ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ PMEGP ಕುರಿತು ಜಿಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ.
2: ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ, ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಥವಾ ಪಿಎಂಇಜಿಪಿ ಯೋಜನೆಯು ಒಂದು ಸಾಲ ಆಧಾರಿತ ಸಹಾಯಧನ ಯೋಜನೆಯಾಗಿದೆ. ಇದನ್ನು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಆಗಸ್ಟ್ 2008 ಆರಂಭಿಸಲಾಯಿತು. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಮತ್ತು

ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎಂಬ ಎರಡು ಯೋಜನೆಗಳನ್ನು ವಿಲೀನಗೊಳಿಸಿ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು ರಚಿಸಲಾಗಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ಕೃಷಿಯೇತರ ವಲಯದಲ್ಲಿ ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಈ ಯೋಜನೆಗಾಗಿ 5 ಆರ್ಥಿಕ ವರ್ಷಗಳಿಗೆ ಅಂದರೆ 2021-22 2025-26 ಒಟ್ಟು 13,554.42 crore ವೆಚ್ಚವನ್ನು ಅನುಮೋದಿಸಲಾಗಿದೆ. ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸಲು ಬಯಸುವವರಿಗೆ ಬೃಹತ್ ಆರ್ಥಿಕ ಬೆಂಬಲವನ್ನು ನೀಡುತ್ತದೆ. ಯೋಜನೆ ಮತ್ತು ಫಲಾನುಭವಿ ವರ್ಗವನ್ನು ಆಧರಿಸಿ ಬ್ಯಾಂಕ್ ಸಾಲಗಳ ಮೇಲೆ 15%-35% ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಈ ಸಬ್ಸಿಡಿಯನ್ನು ಮಾರ್ಜಿನ್ ಮನಿ ಎಂದು ಕರೆಯಲಾಗುತ್ತದೆ. ಇದು ಫಲಾನುಭವಿಗೆ ನೀಡಲಾಗುವ ಸಾಲದ ಮೊತ್ತದ ಒಂದು ಭಾಗವಾಗಿದ್ದು ಇದನ್ನು ಸರ್ಕಾರವು ಬ್ಯಾಂಕ್ಗೆ ಪಾವತಿಸುತ್ತದೆ. SC/ST ಮಹಿಳೆಯರು, ಅಲ್ಪಸಂಖ್ಯಾತರು, ಮಾಜಿ ಸೈನಿಕರು, ವಿಕಲಚೇತನರು ಇತ್ಯಾದಿ ವಿಶೇಷ ವರ್ಗಗಳ ಫಲಾನುಭವಿಗಳಿಗೆ ಹೆಚ್ಚಿನ ಸಬ್ಸಿಡಿ ದೊರೆಯುತ್ತದೆ. ಗ್ರಾಮೀಣ ಪ್ರದೇಶಗಳಿಗೆ 35% ಸಬ್ಸಿಡಿಯನ್ನು ನೀಡಲಾಗುತ್ತದೆ. ನಗರ ಪ್ರದೇಶಗಳಿಗೆ 25% ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಯೋಜನೆಯಡಿಯಲ್ಲಿ ಉತ್ಪಾದನಾ ವಲಯ 50 lakh rupees ಹಾಗೂ ಸೇವಾ ವಲಯ 20 lakh rupees ಸಾಲವನ್ನು ಪಡೆಯಲು ಅರ್ಹತೆಯನ್ನು ಹೊಂದಿವೆ. ಯೋಜನೆಯ ಅಡಿಯಲ್ಲಿ 10 lakh ಸಾಲಗಳಿಗೆ ಮೇಲಾಧಾರ ಅಗತ್ಯವಿರುವುದಿಲ್ಲ. ಈ ಯೋಜನೆಯಡಿಯಲ್ಲಿ ಅರ್ಹ ಅರ್ಜಿದಾರರು ಸಬ್ಸಿಡಿಯೊಂದಿಗೆ ಹೊಸ ಉತ್ಪಾದನಾ ಅಥವಾ ಸೇವಾ ಘಟಕಗಳನ್ನು ಸ್ಥಾಪಿಸಬಹುದು. ನಗರ ಪ್ರದೇಶದಲ್ಲಿನ ಸಾಮಾನ್ಯ ವರ್ಗ ಫಲಾನುಭವಿಯ ಸ್ವಂತ ಪಾಲು 10%, ಸರ್ಕಾರದ ಸಹಾಯಧನ 15%, ಬ್ಯಾಂಕ್ ಸಾಲ 75%. ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗ ಫಲಾನುಭವಿಯ ಸ್ವಂತ ಪಾಲು 10%, ಸರ್ಕಾರದ ಸಹಾಯಧನ 25%, ಬ್ಯಾಂಕ್ ಸಾಲ 65%. ಮತ್ತು ನಗರ ಪ್ರದೇಶದ ವಿಶೇಷ ವರ್ಗ ಫಲಾನುಭವಿಯ ಸ್ವಂತ ಪಾಲು 5%, ಸರ್ಕಾರದ ಸಹಾಯಧನ 25%, ಬ್ಯಾಂಕ್ ಸಾಲ 70%. ಗ್ರಾಮೀಣ ಪ್ರದೇಶದಲ್ಲಿನ ವಿಶೇಷ ವರ್ಗ ಫಲಾನುಭವಿಯ ಸ್ವಂತ ಪಾಲು 5%, ಸರ್ಕಾರದ ಸಹಾಯಧನ 35%, ಬ್ಯಾಂಕ್ ಸಾಲ 60%. ಈ ಯೋಜನೆಯು ಆಹಾರ ಮತ್ತು ಕೃಷಿ ಆಧಾರಿತ ಉದ್ಯಮಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಅವುಗಳೆಂದರೆ ಬೇಕರಿ ಉತ್ಪನ್ನಗಳು ಮತ್ತು ಮಿಠಾಯಿ ತಯಾರಿಕೆ, ಜಾಮ್, ಜೆಲ್ಲಿ ಮತ್ತು ಉಪ್ಪಿನಕಾಯಿ ತಯಾರಿಕೆ, ಮಸಾಲೆ, ಸ್ಪೈಸಸ್ ತಯಾರಿಕೆ ಘಟಕಗಳು, ಹೈನುಗಾರಿಕೆ ಮತ್ತು ಹಾಲು ಉತ್ಪನ್ನಗಳು ಹಾಗೂ ಅಕ್ಕಿ ಮತ್ತು ಹಿಟ್ಟಿನ ಗಿರಣಿಗಳು. ಇದರ ಜೊತೆಗೆ ಇದು ಬಿದಿರಿನ ವಸ್ತುಗಳ ತಯಾರಿಕೆ, ಪೊರಕೆ ತಯಾರಿಕೆ, ಜೇನು ಸಾಕಾಣೆ ಮತ್ತು ಆಯುರ್ವೇದ ಔಷಧ ಉತ್ಪಾದನೆಯಂತಹ ಅರಣ್ಯ ಆಧಾರಿತ ಮತ್ತು ಕರಕುಶಲ ಉದ್ಯಮಗಳನ್ನು ಕೂಡ ಬೆಂಬಲಿಸುತ್ತದೆ. ಜವಳಿ ಮತ್ತು ಸಿದ್ಧ ಉಡುಪುಗಳು, ಗಾರ್ಮೆಂಟ್ಸ್, ಡೈಯಿಂಗ್ ಮತ್ತು ಪ್ರಿಂಟಿಂಗ್ ಹಾಗೂ ಕೈಯಿಂದ ಮಾಡಿದ ಕಾಗದ, ಸೆಣಬಿನ ಮತ್ತು ತೆಂಗಿನ ನಾರಿನ ಉತ್ಪನ್ನಗಳು ಸಹ ಪ್ರಮುಖ ವಲಯಗಳಾಗಿವೆ. ಸೇವಾ ವಲಯದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ವಾಹನಗಳ ದುರಸ್ತಿ ಸೇವೆಗಳು, ಬ್ಯೂಟಿ ಪಾರ್ಲರ್ಗಳು, ಟೈಲರಿಂಗ್, ಕಂಪ್ಯೂಟರ್ ಮತ್ತು IT ಸೇವೆಗಳು ಮತ್ತು ಪ್ರಿಂಟಿಂಗ್ ವ್ಯವಹಾರಗಳಿಗೆ ಅವಕಾಶವಿದೆ. ರಾಸಾಯನಿಕ ಮತ್ತು ಪಾಲಿಮರ್ ಆಧಾರಿತ ವಿಭಾಗದಲ್ಲಿ ರಬ್ಬರ್ ಮೌಲ್ಡಿಂಗ್, ಅಂಟಿಕೊಳ್ಳುವ ಟೇಪ್ಗಳು ಮತ್ತು ಡಿಟರ್ಜೆಂಟ್ ಉತ್ಪಾದನೆಗೆ ಬೆಂಬಲ ನೀಡಲಾಗುತ್ತದೆ. ಇವುಗಳಷ್ಟೇ ಅಲ್ಲದೆ ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆ ಘಟಕಗಳು, ಕೋಲ್ಡ್ ಸ್ಟೋರೇಜ್ ಸೌಲಭ್ಯಗಳು ಮತ್ತು ಸಿಮೆಂಟ್ ಹಾಗೂ ಫ್ಲೈ ಆಶ್ ಇಟ್ಟಿಗೆಗಳಂತಹ ಸಂಬಂಧಿತ ಉತ್ಪನ್ನಗಳು ಸಹ PMEGP ಯೋಜನೆಯಡಿ ಪ್ರಯೋಜನ ಪಡೆಯಲು ಅರ್ಹವಾಗಿವೆ. 18 ಮೇಲ್ಪಟ್ಟ ಯಾವುದೇ ವ್ಯಕ್ತಿ, ಸ್ವಸಹಾಯ ಗುಂಪು, SHG, ಸಹಕಾರ ಸಂಘಗಳು ಮತ್ತು ಧಾರ್ಮಿಕ ಟ್ರಸ್ಟ್ಗಳು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. 10 lakh rupees ಹೆಚ್ಚಿನ ಉತ್ಪಾದನಾ ಯೋಜನೆಗಳಿಗೆ ಮತ್ತು 5 lakh rupees ಹೆಚ್ಚಿನ ಸೇವಾ ಯೋಜನೆಗಳಿಗೆ ಕನಿಷ್ಠ 8 ಪಾಸ್ ಆಗಿರಬೇಕು. ಹೊಸ ಘಟಕಗಳ ಸ್ಥಾಪನೆಗೆ ಮಾತ್ರ, ವಿಸ್ತರಣೆ ಅಥವಾ ಆಧುನೀಕರಣಕ್ಕಲ್ಲ. ಅರ್ಜಿ ಪ್ರತಿಕ್ರಿಯೆಯನ್ನು ಈಗ ಆನ್ಲೈನ್ನಲ್ಲಿ ಸರಳಗೊಳಿಸಲಾಗಿದ್ದು 30-45 ಅನುಮೋದನೆ ಪ್ರಕ್ರಿಯೆಯು ನಡೆಯುತ್ತದೆ. ಅರ್ಜಿ ಸಲ್ಲಿಕೆಗೆ ಅಧಿಕೃತ PMEGP ಪೋರ್ಟಲ್ www.kvicionline.gov.in ಗೆ ಭೇಟಿ ನೀಡಿ ಪೋರ್ಟಲ್ನಲ್ಲಿ ಹೊಸ ಘಟಕಕ್ಕೆ ಅರ್ಜಿ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಅರ್ಜಿಯಲ್ಲಿ ಆಧಾರ್, ಹೆಸರು, ಸ್ಥಳ, ವಿಳಾಸ, ಯೋಜನಾ ವೆಚ್ಚ, ವ್ಯವಹಾರದ ಚಟುವಟಿಕೆ ಮತ್ತು ನೀವು ಬಯಸುವ ಬ್ಯಾಂಕ್ನಂತಹ ವೈಯಕ್ತಿಕ ವ್ಯವಹಾರ ಮತ್ತು ಯೋಜನೆಯ ಮಾಹಿತಿಯನ್ನು ಭರ್ತಿ ಮಾಡಿ.
ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಶೈಕ್ಷಣಿಕ ಪ್ರಮಾಣಪತ್ರ, ವಿವರ

0: ವಾದ ಯೋಜನೆ ವರದಿ, ಡಿಪಿಆರ್ ಮತ್ತು ಭಾವಚಿತ್ರಗಳಂತಹ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಎಲ್ಲಾ ಮಾಹಿತಿಯನ್ನು ಪರಿಶೀಲಿಸಿ ಮತ್ತು ಅರ್ಜಿಯನ್ನು ಸಲ್ಲಿಸಿ ಭವಿಷ್ಯದಲ್ಲಿ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ಒಂದು ಅಪ್ಲಿಕೇಶನ್ ಐಡಿ ಅಥವಾ ಪಿಎಂಇಜಿಪಿ ಐಡಿ ರಚನೆಯಾಗುತ್ತದೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಥವಾ ಕೆವಿಐಸಿ ಅಥವಾ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಥವಾ ಕೆವಿಐಬಿ ಕಚೇರಿಗಳು ವಿವರಗಳನ್ನು ಪರಿಶೀಲಿಸಿ ನಂತರ ಅರ್ಜಿಯನ್ನು ನೀವು ಆರಿಸಿದ ಬ್ಯಾಂಕ್ಗೆ ರವಾನಿಸುತ್ತವೆ. ಸಾಲವನ್ನು ಅನುಮೋದಿಸಿದ ನಂತರ ಬ್ಯಾಂಕ್ ಕೆವಿಐಸಿಯಿಂದ ಮಾರ್ಜಿನ್ ಮನಿ ಸಹಾಯಧನ ಅಂದರೆ ಶೇಕಡ 15-35% ಪಡೆಯುತ್ತದೆ. ಯೋಜನೆಯ ಪರಿಶೀಲನೆಯ ನಂತರ ಈ ಸಹಾಯಧನವನ್ನು ಬಿಡುಗಡೆ ಮಾಡಲಾಗುತ್ತದೆ. ಪಿಎಂಇಜಿಪಿ ಸಾಲವನ್ನು ಅನುಮೋದಿಸಿದ ನಂತರ ಫಲಾನುಭವಿಗಳು ಈ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು. ಇಡಿಪಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರವಷ್ಟೇ ಸಹಾಯಧನವನ್ನು ಬಿಡುಗಡೆ ಮಾಡಲು ಸಾಧ್ಯ. ಸಾಮಾನ್ಯವಾಗಿ 10 ದಿನಗಳ ತರಬೇತಿ ಇರುತ್ತದೆ. ಕೆವಿಐಸಿ, ಕೆವಿಐಬಿ, ಡಿಐಸಿಎಸ್ ಅಥವಾ ಇತರೆ ಸರ್ಕಾರದಿಂದ ಅನುಮೋದಿತ ತರಬೇತಿ ಕೇಂದ್ರಗಳಿಂದ ಇದನ್ನು ನಡೆಸಲಾಗುತ್ತದೆ. ತರಬೇತಿಯಲ್ಲಿ ವ್ಯವಹಾರ ಯೋಜನೆ, ಲೆಕ್ಕಪತ್ರ ನಿರ್ವಹಣೆ, ಮಾರುಕಟ್ಟೆ, ಉತ್ಪಾದನಾ ನಿರ್ವಹಣೆ ಮತ್ತು ನಿಯಂತ್ರಕ ಅನುಸರಣೆಯಂತಹ ಪ್ರಮುಖ ವಿಷಯಗಳನ್ನು ಒಳಗೊಂಡಿರುತ್ತದೆ. ಎರಡನೆಯ ಸಾಲ ಮತ್ತು ಉನ್ನತೀಕರಣ ಯೋಜನೆಯಡಿಯಲ್ಲಿ ಈಗಾಗಲೇ ಯಶಸ್ವಿ ವ್ಯವಹಾರಗಳನ್ನು ಆರಂಭಿಸಿರುವ ಉದ್ಯಮಿಗಳಿಗೆ ವಿಸ್ತರಣೆಗಾಗಿ ಎರಡನೇ ಸಾಲ ಲಭ್ಯವಿದೆ. ವ್ಯವಹಾರಗಳ ವಿಸ್ತರಣೆ, ಆಧುನೀಕರಣ ಅಥವಾ ವೈವಿಧ್ಯೀಕರಣಕ್ಕಾಗಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಲು ಮತ್ತು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಹಣವನ್ನು ಬಳಸಬಹುದು. ಉನ್ನತೀಕರಣಕ್ಕಾಗಿ 1 ಕೋಟಿ ರೂಪಾಯಿ ಅಂದರೆ 100 ಲಕ್ಷ ರೂಪಾಯಿ ವರೆಗೆ ಇರುತ್ತದೆ. ಪಿಎಂಇಜಿಪಿ ಸಾಲಕ್ಕೆ ಅರ್ಜಿ ಸಲ್ಲಿಸಲು ನೀವು ಅಪ್ಲೋಡ್ ಮಾಡಬೇಕಾದ ದಾಖಲೆಗಳು ಈ ರೀತಿಯಾಗಿವೆ: ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಶೈಕ್ಷಣಿಕ ಅರ್ಹತೆಯ ಪ್ರಮಾಣ ಪತ್ರ ಅಂದರೆ 8ನೇ ತರಗತಿ ಉತ್ತೀರ್ಣ, ಜಾತಿ ಅಥವಾ ಸಮುದಾಯ ಪ್ರಮಾಣ ಪತ್ರ, ಎಸ್ಸಿ ಎಸ್ಟಿ ಒಬಿಸಿ ಅಲ್ಪಸಂಖ್ಯಾತ ಮಹಿಳಾ ಅರ್ಜಿದಾರರಿಗೆ ದೈಹಿಕ ವಿಕಲಚೇತನರ ಪ್ರಮಾಣ ಪತ್ರ, ವೆಚ್ಚದ ವಿವರಣೆ ಮತ್ತು ಆದಾಯದ ಪ್ರಕ್ಷೇಪಣೆಯನ್ನು ಒಳಗೊಂಡಿರುವ ವಿವರವಾದ ಯೋಜನಾ ವರದಿ ಡಿಪಿಆರ್, ಬ್ಯಾಂಕ್ ಖಾತೆ ಮಾಹಿತಿ ಮತ್ತು ಪಾಸ್ಬುಕ್ ಪ್ರತಿ, ಖರೀದಿಸಬೇಕಾದ ಯಂತ್ರೋಪಕರಣಗಳು ಅಥವಾ ಉಪಕರಣಗಳ ಉಲ್ಲೇಖ ಪತ್ರ, ಪ್ರಾಸ್ತಾವಿಕ ಸ್ಥಳದ ಬಾಡಿಗೆಕಾರರು ಅಥವಾ ಮಾಲೀಕತ್ವದ ದಾಖಲೆಗಳು, ತರಬೇತಿಯ ಇಡಿಪಿ ಪ್ರಮಾಣ ಪತ್ರ ಈಗಾಗಲೇ ಮಾಡಿಸಿದ್ದರೆ. ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಥವಾ ಪಿಎಂಇಜಿಪಿ ಯೋಜನೆಯ ಮುಖ್ಯ ಉದ್ದೇಶವು ದೇಶದ ನವೋದ್ಯಮ, ಯುವಕರ ಸಬಲೀಕರಣ, ಯುವಕರು ದೇಶದ ಪ್ರಗತಿಯಲ್ಲಿ ಸಹಭಾಗಿತ್ವವನ್ನು ಹೊಂದಬೇಕಿರುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲೊಂದಾದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂಇಜಿಪಿ ಕುರಿತು ಜಿಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
3: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಗ್ರೀಸ್ನಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ, 59,000 ಅಧಿಕಾರಿಗಳಿಂದ ಬೃಹತ್ ಅಭಿಯಾನ. ಹಾಗೂ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ವಾರ್ತೆಗಳ ವಿವರ. ಗ್ರೀಸ್ ದೇಶದಲ್ಲಿ ಭಾರತದ

0: ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯವಾಗಿದ್ದು, ಇದರೊಂದಿಗೆ ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯು ಜಾಗತಿಕವಾಗಿ ಮತ್ತಷ್ಟು ವಿಸ್ತರಿಸಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ನೂತನ ಸೇವೆಯಿಂದಾಗಿ ಗ್ರಾಹಕರು ಅತ್ಯಂತ ಸುರಕ್ಷಿತವಾಗಿ, ಸುಲಭವಾಗಿ ಮತ್ತು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹಣವನ್ನು ವರ್ಗಾವಣೆ ಮಾಡಬಹುದಾಗಿದೆ. ಯುಪಿಐ ವ್ಯವಸ್ಥೆಗೆ ಜಾಗತಿಕ ಮಟ್ಟದಲ್ಲಿ ಸಿಗುತ್ತಿರುವ ಈ ಮನ್ನಣೆಯು ಗಡಿಗಳನ್ನು ಮೀರಿ ಜಾಗತಿಕ ಅಭಿವೃದ್ಧಿಗೆ ಪೂರಕವಾಗುವ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ರೂಪಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮ ಗ್ರೀಸ್ ಪ್ರವಾಸದ ವೇಳೆ ಸಚಿವರು ಅಲ್ಲಿನ ಪ್ರಮುಖ ಬ್ಯಾಂಕ್ ಆದ ಯುಲೋ ಬ್ಯಾಂಕ್ ಸಿಇಒ ಫೋಕಿಯಾನ್ ಕರಾವಿಯಾಸ್ ಅವರನ್ನು ಭೇಟಿಯಾಗಿ ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಗ್ರೀಸ್ನ ಉದ್ಯಮಿಗಳಿಗೆ ಕರೆ ನೀಡಿದರು. ಇದಕ್ಕೂ ಮುನ್ನ ಭಾರತ ಗ್ರೀಸ್ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಯೂಷ್ ಗೋಯಲ್, ಭಾರತದ ಸ್ಥಿರವಾದ ಆರ್ಥಿಕ ಪ್ರಗತಿಯು ಗ್ರೀಸ್ ದೇಶಕ್ಕೆ ಹೂಡಿಕೆಯ ಅಪಾರ ಅವಕಾಶಗಳನ್ನು ಒದಗಿಸಲಿದೆ ಎಂದು ಹೇಳಿದರು. ಕೃಷಿ ವಲಯವನ್ನು ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹರಿಯಾಣದ ಹಿಸಾರ್ನಲ್ಲಿ ನಡೆದ ಖೇತ್ ಬಚಾವೋ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಣ್ಣಿನ ಆರೋಗ್ಯ ಮತ್ತು ಅಗತ್ಯವಿರುವ ರಸಗೊಬ್ಬರದ ಪ್ರಮಾಣದ ಬಗ್ಗೆ ನಿಖರ ಮಾಹಿತಿ ನೀಡುವ ವಿಶೇಷ ಮೊಬೈಲ್ ಆಪ್ ಅನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಕೆಲಸ ಮಾಡುತ್ತಿದೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ರೈತರು ತಮ್ಮ ಜಮೀನುಗಳಲ್ಲಿ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ಸಮತೋಲಿತ ಪ್ರಮಾಣದಲ್ಲಿ ಬಳಸಬೇಕು ಹಾಗೂ ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪಶ್ಚಿಮ ಏಷ್ಯಾದ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ರಾಜತಾಂತ್ರಿಕ ಪ್ರಯತ್ನಗಳಿಗೆ ಆರಂಭದಲ್ಲೇ ಹಿನ್ನಡೆಯಾಗಿದೆ. ಅಮೆರಿಕ ಇರಾನ್ ಸಂಘರ್ಷದ ಕುರಿತಂತೆ ದೋಹಾದಲ್ಲಿ ನಡೆಯಬೇಕಿದ್ದ ಮಾತುಕತೆಗಳ ಮೇಲೆ ಅನಿಶ್ಚಿತತೆ ಹೆಚ್ಚಾಗಿದೆ. ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಗಳನ್ನು ಪ್ರಸ್ತುತ ಯೋಜಿಸಲಾಗಿಲ್ಲ ಎಂದು ಇರಾನ್ ತಿಳಿಸಿದೆ. ಇತ್ತೀಚಿನ ಮಧ್ಯಂತರ ಒಪ್ಪಂದವನ್ನು ಮುನ್ನಡೆಸಲು ಇರಾನ್ ನಿಯೋಗ ಮುಖಾಮುಖಿ ಮಾತುಕತೆಗೆ ವಿನಂತಿಸಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಇರಾನ್ ಈ ಹೇಳಿಕೆಯನ್ನು ನಿರಾಕರಿಸಿದ್ದು, ತಮ್ಮ ನಿಯೋಗ ಕೇವಲ ತಾಂತ್ರಿಕ ಚರ್ಚೆಗಾಗಿ ದೋಹಾಗೆ ಭೇಟಿ ನೀಡುತ್ತಿದೆಯೇ ಹೊರತು ಅಮೆರಿಕದೊಂದಿಗೆ ಯಾವುದೇ ನೇರ ಮಾತುಕತೆ ನಿಗದಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅಮೆರಿಕ ನಿರ್ಬಂಧಗಳನ್ನು ಸಡಿಲಗೊಳಿಸಿದರೆ ಮಾತ್ರ ತಾವು ಒಪ್ಪಂದಕ್ಕೆ ಬದ್ಧರಾಗಿರುವುದಾಗಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ತಿಳಿಸಿದ್ದಾರೆ. ಮತ್ತೊಂದೆಡೆ ಪ್ರಾದೇಶಿಕ ಆತಂಕಗಳು ಮುಂದುವರೆದಿವೆ. ಲೆಬನಾನ್ನಲ್ಲಿ ಇಸ್ರೇಲ್ ಜೊತೆ ದೀರ್ಘಕಾಲೀನ ಕದನ ವಿರಾಮ ಏರ್ಪಡಿಸುವ ನಿಟ್ಟಿನಲ್ಲಿ ಅಮೆರಿಕ ಬೆಂಬಲಿತ ಪ್ರಸ್ತಾಪದ ಕುರಿತು ಚರ್ಚೆಗಳು ತೀವ್ರಗೊಂಡಿವೆ. ಈ ಪ್ರಸ್ತಾಪ ಲೆಬನಾನ್ ಹಿತಾಸಕ್ತಿಗೆ ಅನುಗುಣವಾಗಿಲ್ಲ ಎಂದು ಅಲ್ಲಿನ ಸಂಸತ್ತಿನ ಸ್ಪೀಕರ್ ನಬೀಹ್ ಬೆರ್ರಿ ಟೀಕಿಸಿದ್ದಾರೆ. ಪ್ರತಿ ವರ್ಷ ಜೂನ್ 30ರಂದು ಜಾರ್ಖಂಡ್ನಲ್ಲಿ ಸಂತಾಲ್ ಕ್ರಾಂತಿ ದಿನ ಹುಲ್ ದಿವಸ್ ಆಚರಿಸಲಾಗುತ್ತದೆ. ಬುಡಕಟ್ಟು ಕ್ರಾಂತಿಕಾರಿಗಳಾದ ಸಿದೋ ಕಾನ್ಹು, ಚಾಂದ್ ಬೈರವ್ ಹಾಗೂ ಫುಲೋ ಜಾನೋ ಅವರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಜಾರ್ಖಂಡ್ನ ಸಾಹಿಬ್ಗಂಜ್ ಜಿಲ್ಲೆಯ ಭೋಗ್ನಾಡಿಹ್ ಗ್ರಾಮದಲ್ಲಿ ಇಂದು ಸಾವಿರಾರು ಜನರು ಸೇರಿ ಸಂತಾಲ್ ಹುಲ್ನ ಅಮರ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಜಾರ್ಖಂಡ್ನಲ್ಲಿ ಹುಲ್ ದಿವಸ್ ಅನ್ನು ಸ್ವಾಭಿಮಾನ, ಪ್ರತಿರೋಧ ಮತ್ತು ಬುಡಕಟ್ಟು ಅಸ್ಮಿತೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಭೋಗ್ನಾಡಿಹ್ನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂತಾಲ್ ಕ್ರಾಂತಿಯ ಅಮರ ವೀರರು ಮತ್ತು ವೀರ ಮಹಿಳೆಯರ ತ್ಯಾಗ ಮತ್ತು ಬಲಿದಾನಕ್ಕೆ ಗೌರವ ನಮನ ಸಲ್ಲಿಸಿದ್ದಾರೆ. ಬುಡಕಟ್ಟು ಸಮಾಜದ ಮೇಲಿನ ಶೋಷಣೆಯ ವಿರುದ್ಧ ಹಾಗೂ ತಮ್ಮ ಅಸ್ತಿತ್ವವನ್ನು ಕಾಪಾಡಲು ಅವರು ಐತಿಹಾಸಿಕ ಹೋರಾಟ ನಡೆಸಿದ್ದರು ಎಂದು ರಾಷ್ಟ್ರಪತಿ ಸ್ಮರಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸಂತಾಲ್ ಹುಲ್ ಹೋರಾಟದ ವೀರರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ, ಬುಡಕಟ್ಟು ಗುರುತು ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದ ಅಮರ ಹುತಾತ್ಮರನ್ನು ಅವರು ಸ್ಮರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ. ಎಸ್ಐಆರ್ ಪ್ರಕ್ರಿಯೆಯು ಕರ್ನಾಟಕದಾದ್ಯಂತ ಅಧಿಕೃತವಾಗಿ ಚಾಲನೆಗೊಂಡಿದ್ದು, ರಾಜ್ಯದ ಮತದಾರರ ಪಟ್ಟಿಯನ್ನು ನವೀಕರಿಸಲು ಸುಮಾರು 59,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು 1 ತಿಂಗಳ ಕಾಲ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಬೃಹತ್ ಅಭಿಯಾನವನ್ನು ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಂದ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಉಪಸ್ಥಿತರಿದ್ದರು. 2026 ಅಕ್ಟೋಬರ್ 1 ಅರ್ಹತಾ ದಿನಾಂಕವನ್ನಾಗಿ ಇಟ್ಟುಕೊಂಡು ಭಾರತೀಯ ಚುನಾವಣಾ ಆಯೋಗವು ದೇಶದ 16 ರಾಜ್ಯಗಳ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪರಿಷ್ಕರಣೆ ನಡೆಸುತ್ತಿದ್ದು, ಕರ್ನಾಟಕದ ಪ್ರಸ್ತುತ 5.54 ಕೋಟಿ ನೋಂದಾಯಿತ ಮತದಾರರನ್ನು ಇದು ಒಳಗೊಳ್ಳಲಿದೆ. ಜೂನ್ 30 ರಿಂದ ಜುಲೈ 29 ರವರೆಗೆ ನಡೆಯಲಿರುವ ಈ ಮನೆ ಮನೆ ಗಣತಿ ಕಾರ್ಯದಲ್ಲಿ ಬಿಎಲ್ಒಗಳು ಪ್ರತಿ ಮನೆಗೆ ಭೇಟಿ ನೀಡಿ ಅರ್ಜಿಗಳನ್ನು ವಿತರಿಸಲಿದ್ದಾರೆ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ಸೆಪ್ಟೆಂಬರ್ 4 ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವಿರಲಿದೆ ಹಾಗೂ ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಅಂತಾರಾಷ್ಟ್ರೀಯ ಸಂಸದೀಯ ದಿನದ ಅಂಗವಾಗಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ವಿಶ್ವದಾದ್ಯಂತ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ ಶುಭ ಹಾರೈಸಿದ್ದಾರೆ. ಸಂಸತ್ತು ಸಾರ್ವಜನಿಕರ ಆಕಾಂಕ್ಷೆಗಳು ಮತ್ತು ಸಾಂವಿಧಾನಿಕ ಮೌಲ್ಯಗಳ ಅತ್ಯುನ್ನತ ವೇದಿಕೆಯಾಗಿದ್ದು, ಬಲಿಷ್ಠ ಹಾಗೂ ಜವಾಬ್ದಾರಿಯುತ ಸಂಸತ್ತು ಮಾತ್ರ ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿಯಾಗಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಸಿಖ್ ಧರ್ಮದ 6 ಗುರುಗಳಾದ ಗುರು ಹರ್ಗೋಬಿಂದ್ ಸಾಹಿಬ್ಜಿ ಅವರ ಪ್ರಕಾಶ್ ಪರ್ಬ್ ಅಂಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅಮಿತ್ ಶಾ, ಧರ್ಮ, ಸಂಸ್ಕೃತಿ ಹಾಗೂ ಮಾನವೀಯ ಮೌಲ್ಯಗಳ ರಕ್ಷಣೆಗಾಗಿ ಸಂತ ಸಿಪಾಯಿ ಪರಂಪರೆಗೆ ಗುರು ಹರ್ಗೋಬಿಂದ್ ಸಾಹಿಬ್ ಅವರು ಅಡಿಪಾಯ ಹಾಕಿದರು ಎಂದು ಹೇಳಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ ಸೆಪ್ಟೆಂಬರ್ 19 ಆರಂಭವಾಗಲಿದ್ದು ಅಕ್ಟೋಬರ್ 4 ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು, ಗಾಯಾಳು ಯಾಸ್ತಿಕಾ ಭಾಟಿಯಾ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೀಸ್ನಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ, 59,000 ಅಧಿಕ ಅಧಿಕಾರಿಗಳಿಂದ ಬೃಹತ್ ಅಭಿಯಾನ ಹಾಗೂ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
3: ಆಕಾಶವಾಣಿ ಮಂಗಳೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವರ ಮಾಧುರ್ಯ.

ಇಂದಿನ ಸ್ವರಮಾಧುರ್ಯದಲ್ಲಿ ರವೀಂದ್ರ ಹೆಗಡೆ ಮೂರೂರು ಹಾಡಿರುವ ವಚನಗಳು. ಮೊದಲಿಗೆ ಅಲ್ಲಮ ಪ್ರಭು ಅವರ ವಚನ.

ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ರವೀಂದ್ರ ಹೆಗಡೆ ಮೂರೂರು ಹಾಡಿದ ವಚನಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಳುಗರೆ, ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ತ್ರಿವೇಣಿ ಕೋರುವ ಪ್ರೀತಿಯ ಸ್ವಾಗತ. ಇವತ್ತು ಜೂನ್ 30, ಸಾಮಾಜಿಕ ಮಾಧ್ಯಮ ದಿನ. ಅರೆ, ಇವತ್ತು ಸಾಮಾಜಿಕ ಮಾಧ್ಯಮ ದಿನ ಅಂತ ಹೆಂಗೆ ಗೊತ್ತಾಯಿತು? ಇಂತಿಂಥ ತಾರೀಕು ಇಂತಿಂಥ ದಿನ ವಿಶೇಷತೆ ಇದೆ ಅಂತ ಎಲ್ಲಾದರೂ ಬರೆದಿಟ್ಕೊಂಡಿದ್ದೀರೇನೋ ಅಂತ ಕೇಳ್ತಾ ಇದ್ದೀರಾ? ಇಲ್ಲ ಇಲ್ಲ, ಆ ಅಭ್ಯಾಸ ಕೆಲವು ವರ್ಷಗಳಿಂದ ತಪ್ಪಿಯೇ ಹೋಗಿದೆ ಕೇಳುಗರೆ. ಹಾಗಾದರೆ ನಿಮ್ಮ ಮನೇಲಿ ಯಾರಾದರೂ ಹೇಳಿದ್ರಾ, ಅಥವಾ ನಿಮ್ಮ ಸ್ನೇಹಿತರು ಇಲ್ಲ ನಿಮ್ಮ ಸಹೋದ್ಯೋಗಿಗಳು ಹೇಳಿದ್ರಾ ಅಂತ ತಾನೇ ನಿಮ್ಮ ಪ್ರಶ್ನೆ. ಎಲ್ಲದಕ್ಕೂ ನನ್ನ ಉತ್ತರ ಒಂದೇ ಕೇಳುಗರೆ, ಇಲ್ಲ ಇಲ್ಲ ಇಲ್ಲ. ನಾನು ಯಾರ ಹತ್ರ ಕೇಳಲೂ ಇಲ್ಲ, ಯಾರು ಅವರಾಗಿ ನನಗೂ ಹೇಳಲೂ ಇಲ್ಲ. ನನಗೆ ಹೆಂಗೆ ಗೊತ್ತಾಯಿತು ಅಂತ ಈಗ ಹೇಳ್ತೀನಿ ಕೇಳಿ. ನಿನ್ನೆ ಸಂಜೆ ಮನೆ ಅಂಗಳದಲ್ಲಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ನಡೆದಾಡ್ತಾ ಇದ್ದೆ. ತಲೆಯಲ್ಲಿ ಒಂದೇ ಯೋಚನೆ, ನಾಳೆ ಮಧ್ಯಾಹ್ನ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡೋದಪ್ಪ ಅಂತ. ಅಷ್ಟರಲ್ಲಿ ನನ್ನ ತಲೆಗೆ ಒಂದು ಐಡಿಯಾ ಹೊಳೆದು ಮನೆ ಒಳಗೆ ಓಡಿದೆ. ಫ್ರಿಡ್ಜ್ ಮೇಲಿಟ್ಟಿದ್ದ ಮೊಬೈಲನ್ನು ಕೈಗೆತ್ಕೊಂಡು ಗೂಗಲ್ನಲ್ಲಿ ಟೈಪ್ ಮಾಡೇ ಬಿಟ್ಟೆ, ಜೂನ್ 30 ಏನಾದರೂ ದಿನ ವಿಶೇಷತೆ ಇದೆಯಾ ಅಂತ. ಕೂಡಲೇ ಉತ್ತರ ಸಿಕ್ತು ನೋಡಿ, ಜೂನ್ 30 ಸಾಮಾಜಿಕ ಮಾಧ್ಯಮ ದಿನ ಅಂತ. ಎಷ್ಟು ಸಲೀಸಾಗಿ ನನಗೊಂದು ಟಾಪಿಕ್ ಸಿಕ್ತು ಅಂತ ತುಂಬ ಖುಷಿಪಟ್ಟೆ. ಆ ಟಾಪಿಕ್ ಹೇಗೆ ಬಂತು ಗೊತ್ತಾ? ಹೂವಿನ ಬಾಣದಂತೆ ಯಾರಿಗೋ ಕಾಣದಂತೆ. ಹೌದು ಕೇಳುಗರೆ, ಟೈಪ್ ಮಾಡಿದ ತಕ್ಷಣ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ನನ್ನ ಮೊಬೈಲ್ನಲ್ಲಿ ನನಗೆ ಮಾತ್ರ ಕಾಣುವಂತೆ ಬಂತು. ಈ ಸಾಮಾಜಿಕ ಮಾಧ್ಯಮಗಳಿಗೆ ಪ್ಲ್ಯಾಟ್ಫಾರ್ಮ್ ಆಗಿರುವ ಅಥವಾ ವೇದಿಕೆ ಆಗಿರುವ ಮೊಬೈಲ್ ನನಗೆ ಮಾಹಿತಿ ಕೊಟ್ಟದ್ದು. ಈ ನನ್ನ

ಈಗಷ್ಟೇ ಪ್ರಸಾರವಾದ ಶ್ರೇಯಾ ಘೋಷಾಲ್ ಹಾಡಿದ ಬಿರುಗಾಳಿ ಚಿತ್ರದ ಗೀತೆ ಒಂದು ನವಿರಾದ ಪ್ರೇಮಗೀತೆ ಆಗಿದ್ರೂ ಕೂಡ ಇದರ ಕೆಲವು ಸಾಲುಗಳನ್ನು ಸೂಕ್ಷ್ಮವಾಗಿ ಆಲಿಸಿದಾಗ ನಾವು ಇಂದಿನ ಸಾಮಾಜಿಕ ಮಾಧ್ಯಮಕ್ಕೂ ಹೋಲಿಸಬಹುದೇನೋ ಅಂತ ನನಗನ್ನಿಸ್ತು ಕೇಳುಗರೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಇಂಟರ್ನೆಟ್ ಕನೆಕ್ಟ್ ಆಗಿರುವ ನಮ್ಮ ನಮ್ಮ ಮೊಬೈಲ್ಗಳಿಗೋ ಕಂಪ್ಯೂಟರ್ಗಳಿಗೋ ಲ್ಯಾಪ್ಟಾಪ್ಗಳಿಗೋ ನೋಟಿಫಿಕೇಷನ್ಗಳು ಬರ್ತಾ ಇರ್ತವೆ. ಕೇಳಿದ ತಕ್ಷಣ ಹೂವಿನ ಬಾಣದಂತೆ ಮಾಹಿತಿ ಸಿಗತ್ತೆ. ಒಂದು ಚಿಕ್ಕ ಸಂದೇಶ, ಒಂದು ಫೋಟೋ, ಒಂದು ಪೋಸ್ಟ್ ಮಾಹಿತಿ ಮನರಂಜನೆಗಳ ಮೂಲಕ ದೂರದಲ್ಲಿರುವವರನ್ನ ಹತ್ತಿರ ಮಾಡತ್ತೆ. ಹೂವಿನ ಬಾಣದಂತೆ ನಮ್ಮೊಳಗಿನ ಭಾವನೆ, ಸಂಪರ್ಕ, ಚೇತನ ಇವೆಲ್ಲವನ್ನ ಮೂಡಿಸಿ ಜೀವನವನ್ನು

ಇನ್ನಷ್ಟು ಜೀವಂತವಾಗಿಸಿವೆ. ಸರಿ, ಈಗ ವಿಷಯಕ್ಕೆ ಬರೋಣ. ಪ್ರತಿ ವರ್ಷ ಜೂನ್ 30 ವಿಶ್ವ ಸಾಮಾಜಿಕ ಮಾಧ್ಯಮ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಈ ದಿನವನ್ನು ಮ್ಯಾಷೆಬಲ್ ಎಂಬ ಡಿಜಿಟಲ್ ಮೀಡಿಯಾ ಸಂಸ್ಥೆ 2010 ಆರಂಭ ಮಾಡಿತು. ಸಾಮಾಜಿಕ ಮಾಧ್ಯಮಗಳಾದ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್, ಎಕ್ಸ್, ಯೂಟ್ಯೂಬ್ ಮುಂತಾದವುಗಳು ನಮ್ಮ ಜೀವನದಲ್ಲಿ ತಂದ ಬದಲಾವಣೆಗಳನ್ನು, ಸಂಪರ್ಕದ ಶಕ್ತಿಯನ್ನು ಮತ್ತು ಮಾಹಿತಿ ಹಂಚಿಕೆಯ ಮಹತ್ವವನ್ನು ಗುರುತಿಸಲು ಈ ದಿನವನ್ನು ಆಚರಿಸಲಾಗುತ್ತೆ. ಈ ಸಾಮಾಜಿಕ ಮಾಧ್ಯಮಗಳ ಮೂಲಕ ಅಸಂಖ್ಯಾತ ಜನರ ಕನಸುಗಳು ನನಸಾಗಿವೆ ಅಂದರೂ ತಪ್ಪಿಲ್ಲ. ಅದು ಹೇಗೆ ಕನಸು ನನಸಾದ್ದು ಅಂತ ಮತ್ತೆ ನೋಡೋಣ.

ಸೋನು ನಿಗಮ್ ಹಾಡಿದ ಮಿಲನ ಚಿತ್ರದ ಗೀತೆ ಕೇಳಿದಿರಿ. ಗೀತೆಗೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಮತ್ತು ಮನೋಮೂರ್ತಿಯವರ ಸಂಗೀತವಿತ್ತು. ಕೇಳುಗರೆ, ಈ ಗೀತೆಯ ಕೆಲವೊಂದು ಸಾಲುಗಳು ಇವುಗಳನ್ನು ಗಮನಿಸಿದರೆ, ಇಂದಿನ ಕಾಲಕ್ಕೆ ಕನೆಕ್ಟ್ ಮಾಡಿದರೆ ಸಾಮಾಜಿಕ ಮಾಧ್ಯಮಗಳಿಗೂ ಮನುಷ್ಯರಿಗೂ ಇದೇ ಮಾತುಗಳು ಅನ್ವಯ ಆಗತ್ತೆ ಅಂತ ಅನಿಸತ್ತೆ. ಯಾಕಂದರೆ ಕನಸೊಂದು ನನಸಾಗಲಿಕ್ಕೆ ಇವತ್ತು ಹಲವರಿಗೆ ಸಾಮಾಜಿಕ ಮಾಧ್ಯಮಗಳೇ ದೊಡ್ಡ ವೇದಿಕೆಯಾಗಿದೆ. ತಮ್ಮೊಳಗಿನ ಪ್ರತಿಭೆಯನ್ನು ಹೊರತರೋದಕ್ಕೆ ಕೆಲವರು ಹಾಡು ಹಾಡ್ತಾರೆ, ಕೆಲವರು ಡ್ಯಾನ್ಸ್ ಮಾಡ್ತಾರೆ, ಇನ್ನು ಕೆಲವರು ಅಡುಗೆ ಮಾಡ್ತಾರೆ, ಇನ್ನೂ ಕೆಲವರು ಅವರ ಮುದ್ದಾದ ಸಾಕುಪ್ರಾಣಿಗಳ ಫೋಟೋಗಳನ್ನು ವೀಡಿಯೋಗಳನ್ನು ಮಾಡಿ ಒಟ್ಟಾದರೆ ಹಾಡುಗಳ ಡ್ಯಾನ್ಸ್ಗಳ ವಿವಿಧ ರೀತಿಯ ಅಡುಗೆಗಳ ವೀಡಿಯೋಗಳನ್ನು ಮಾಡಿ ಒಟ್ಟಾದರೆ ನಾನಾ ರೀತಿಗಳಲ್ಲಿ ರೀಲ್ಗಳನ್ನು ಮಾಡ್ತಾ ತಮ್ಮ ಪ್ರತಿಭಾ ಪ್ರದರ್ಶನವನ್ನು ಇಡೀ ಜಗತ್ತಿಗೆ ತೋರಿಸ್ತಾರೆ ಸಾಮಾಜಿಕ ಮಾಧ್ಯಮಗಳ ಮೂಲಕ. ಹೀಗೆ ಅವರ ಸಣ್ಣ ಆಸೆ, ಒಂದು ಚಿಕ್ಕ ಕನಸು ನಿಧಾನವಾಗಿ ದೊಡ್ಡ ಅವಕಾಶಗಳಾಗಿ ಮಾರ್ಪಡುತ್ತಾ ಹಲವರ ಜೀವನದಲ್ಲಿ ಬದಲಾವಣೆಯನ್ನು ತರ್ತಾ ಇವೆ. ಈ ಸಾಮಾಜಿಕ ಮಾಧ್ಯಮಗಳು ಮತ್ತಿನ್ನು ಆ ಫೋಟೋ ವಿಡಿಯೋಗಳನ್ನು ರೀಲ್ಗಳನ್ನು ವೀಕ್ಷಿಸುವವರನ್ನೂ ಕೂಡ ಅವರಿಗೆಲ್ಲ ಮನರಂಜನೆ ನೀಡ್ತಾ, ಖುಷಿಪಡಿಸ್ತಾ, ಮಾಹಿತಿಗಳನ್ನೆಲ್ಲ ಒದಗಿಸ್ತಾ, ಜ್ಞಾನವನ್ನು ಕೂಡ ಹೆಚ್ಚಿಸ್ತಾ ಇದೆ.

ಸಾಮಾಜಿಕ ಮಾಧ್ಯಮಗಳು ಒಂದು ಅಸೀಮ ಆಕಾಶದ ಹಾಗೆ, ಇನ್ನೊಂದು ರೀತಿಯಲ್ಲಿ ಹೇಳಬೇಕೆಂದರೆ ಬಾನಿಗೊಂದು ಎಲ್ಲ ಇಲ್ಲದ ಹಾಗೆ. ಸಾಮಾಜಿಕ ಮಾಧ್ಯಮಗಳಲ್ಲೂ ಅವಕಾಶಗಳಿಗೆ ಗಡಿಯಿಲ್ಲ, ಎಲ್ಲರಿಗೂ ಮುಕ್ತವಾದ ಅವಕಾಶವಿದೆ.

ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸಿಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಇದೊಂದು ಎಲ್ಲರಿಗೂ ಕಿವಿಮಾತುಗಳನ್ನು ಹೇಳುವಂತಹ ಅರ್ಥಪೂರ್ಣವಾದ ಗೀತೆಯಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯಾಗಿತ್ತು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಕೇಳುಗರೆ, ಕನಸುಗಳನ್ನು ಕಾಣಬೇಕು ನಿಜ, ಆದರೆ ಅವುಗಳನ್ನು ಸಾಧಿಸಲು ನಾವು ಸಮಯವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಬೇಕು. ಹಾಗೆ ಜಾಗರೂಕರಾಗಿರುವುದು ಕೂಡ ಅಷ್ಟೇ ಮುಖ್ಯ. ಇಂದಿನ ಕಾಲದಲ್ಲಿ ನಮ್ಮ ಸಮಯ ಎಲ್ಲಿ ಮಾಯಾಗಿ ಹೋಗ್ತಿದೆಯೋ ಅನ್ನೋದನ್ನು ಒಮ್ಮೆ ಯೋಚಿಸಬೇಕಾಗಿದೆ. ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ಮೊಬೈಲ್ಗಾಗಿ ನಮ್ಮ ಕೈಗಳು ತಡಕಾಡ್ತವೆ. ಅದು ಸಿಕ್ಕಿದ ಕೂಡಲೇ ನೆಟ್ ಆನ್ ಮಾಡಿ ಒಂದು 5 ನಿಮಿಷ ನೋಡ್ಬಿಡ್ತೀನಿ ಅಂತ ಮೊಬೈಲ್ ಹಿಡಿದು ಕೂತ್ರೆ ಆ ಅಂದುಕೊಂಡ 5 ನಿಮಿಷ ಹೇಗೆ 1 ಗಂಟೆ ಆಗಿನೋ 2 ಗಂಟೆ ಆಗಿನೋ ಪರಿವರ್ತನೆ ಆಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಅಲ್ವಾ. ನನ್ನಂತಹ ಬೆಕ್ಕು ನಾಯಿ ಪ್ರಿಯರು ಬೆಕ್ಕು ನಾಯಿಗಳ ಮಿನಿಮಮ್ 8-10 ರೀಲ್ಗಳನ್ನಾದರೂ ನೋಡಿ ಖುಷಿಪಟ್ಟು ಡ್ಯಾನ್ಸ್ ಮಾಡಲಿಕ್ಕೆ ಬರದಿದ್ರು, ಹಾಡು ಹಾಡಲಿಕ್ಕೆ ಬರದಿದ್ರು ಕೂಡ ಸಂಗೀತ ಮತ್ತು ನೃತ್ಯದ ದೊಡ್ಡ ಅಭಿಮಾನಿಗಳಾದ ನಾವು ಅಂತಹ ಹಲವಾರು ರೀಲ್ಸ್ಗಳಿಗೂ ಮಾರು ಹೋಗಿ ಒಂದಷ್ಟು ಹೊತ್ತು ಅದನ್ನು ನೋಡ್ತಾ ಸಮಯ ಕಳೆದಿರ್ತೀವಿ. ಮತ್ತಿನ್ನು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತಲೇ ಮತ್ತೆ ಇನ್ನೊಂದಷ್ಟು ಹೊತ್ತನ್ನು ಕಳೆದಿರ್ತೀವಿ. ಆಮೇಲೆ ಕೂತಲಿಂದ ಹೇಳೋ ಮೊದಲು ಒಂದೇ ಒಂದು ರೀಲ್ ನೋಡಿಬಿಡ್ತೀನಪ್ಪ, ಮತ್ತೆ ಮೊಬೈಲ್ ಕರೆಯಲಿಟ್ಟು ಕೆಲಸಗಳನ್ನು ಶುರು ಹಚ್ಕೊಳ್ತೀನಿ ಅಂತ ಮನಸ್ಸಿನಲ್ಲಿ ಹೇಳಿಕೊಂಡ್ರೂ ಸಹ ಅದು ನಡೆಯೋದೇ ಇಲ್ಲ. ಆ ಒಂದೇ ಒಂದು ನಿಮಿಷ ಅಂತ ಇರೋದು ಲಾಸ್ಟ್ ಆಗೋದೇ ಇಲ್ಲ ಅಲ್ವಾ. ಅಂತೂ ಇಂತೂ ನಮ್ಮ ಕೈಲಿ ಮೊಬೈಲ್ ಇದೆಯಾ ಅಥವಾ ಮೊಬೈಲ್ ಕೈಲಿ ನಾವಿದ್ದೇವ್ಯಾ ಅಂತ ಅನಿಸಿಬಿಡುತ್ತೆ. ಮೊಬೈಲ್ನೊಂದಿಗೆ ನಮ್ಮ ಒಡನಾಟದ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ಹಾಸ್ಯವಾಗಿ ಹೇಳುವ ಒಂದು ಗೀತೆಯನ್ನು ಕೇಳಿ ಮಾತುಗಳನ್ನು ಮತ್ತೆ ಮುಂದುವರಿಸೋಣ.

0: ಯಾವ ನನ್ನ ಮಗನು ಸುಖವಾಗಿ ನಿದ್ರೆ ಮಾಡೋಕ್ಕೂ ಬಿಡಲ್ಲ. ಹಲೋ, ಯಾರು?
1: ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ಸರ್ ಬರ್ತಾ ಇದ್ದೀನಿ ಸರ್, ಇಲ್ಲೇ ಸರ್ಕಲ್ ಇದ್ದೀನಿ ಸರ್, 2 ನಿಮಿಷ ಬಂದ್ಬಿಡ್ತೀನಿ. ನಿಜವಾಗ್ಲು ಸರ್, ನಿಜವಾಗ್ಲು.

ಚಪ್ಪಾಳ ಚಿತ್ರಕ್ಕಾಗಿ ಗುರುಕಿರಣ್ ಮತ್ತು ನಂದಿತಾ ಹಾಡಿದ ಗೀತೆ ಕೇಳಿದರೆ ಕವಿರಾಜ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿತ್ತು. ವಾಸ್ತವಿಕತೆಗೆ ತುಂಬಾ ಹತ್ತಿರವಾಗಿತ್ತು ಈ ಹಾಡು ಅಲ್ವಾ ಕೇಳುಗರೆ? ಮೊದಲೆಲ್ಲ ಫ್ರೀ ಟೈಮ್ ಇದ್ದಾಗ ಮಾತ್ರ ಮೊಬೈಲನ್ನು ಬಳಸ್ತಾ ಇದ್ದ ನಾವು ಇತ್ತೀಚೆಗೆ ಮೊಬೈಲ್ ನೋಡೋದಕ್ಕೆ ಅಂತಲೇ ಫ್ರೀ ಟೈಮ್ ಮಾಡ್ಕೊಳ್ತಾ ಇದ್ದೇವೆ. ಹೌದು ತಾನೇ, ಒಂದು ಚಿಕ್ಕ ವಿರಾಮ ಸಿಕ್ಕಿದ್ರೆ ಸಾಕು, ಹಸ್ತಗಳು ತಾವಾಗೆ ಮೊಬೈಲ್ ಕಡೆಗೆ ಹೋಗ್ತವೆ. ಬಲಗೈ ಹೆಬ್ಬೆರಳಿಗಂತೂ ದಿನಪೂರ್ತಿ ವ್ಯಾಯಾಮ ಅಂದರೂ ತಪ್ಪಲ್ಲ. ಉಳಿದ ಬೆರಳುಗಳೇನೂ ಸುಮ್ಮನೆ ಕೂತಿರಲ್ಲ ಬಿಡಿ. ಆ ವಿಪರೀತ ವ್ಯಾಯಾಮದಿಂದಾಗಿ ಕೈ ಬೆರಳುಗಳ ನೋವು, ಹೆಗಲು ನೋವು, ಬೆನ್ನು ನೋವು, ಕಣ್ಣು ನೋವು, ಕಣ್ಣೂರಿ, ತಲೆನೋವು, ತಲೆ ತಿರುಗೋದು, ಮನಸ್ಸು ಮತ್ತು ಬುದ್ಧಿಗಳಲ್ಲಿ ಸ್ಥಿರತೆ ಇಲ್ದಿರೋದು, ಏಕಾಂಗಿತನದ ಆಸೆ ಅಥವಾ ಸಿಕ್ಕಾಬಟ್ಟೆ ಗೆಳೆಯರ ಸಂಘ, ಇವೆಲ್ಲ ಸೃಷ್ಟಿಯಾಗಿದೆ. ಇದು ಮಹಾ ಅಪಾಯ ಅಲ್ವಾ ಕೇಳಿದರೆ? ಕೆಲವು ವರ್ಷಗಳಿಗೆ ಹಿಂದೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಏನಂದರೆ ಮಾಹಿತಿಗಳು ಬೇಕಾದರೆ ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕಗಳನ್ನು ಓದಿ ತಿಳ್ಕೊಳ್ಳಿ ಅಂತ. ಆ ಮಾತಿನ ಹಿಂದೆ ಒಂದು ಅರ್ಥ ಇತ್ತು, ಮೌಲ್ಯವೂ ಇತ್ತು. ಆದರೆ ಇವತ್ತು ಕಾಲ ಬದಲಾಗಿದೆ. ಸದಾ ಕಾಲ ನಮ್ಮ ಬಳಿ ಇರುವ ಮೊಬೈಲ್ ಎಂಬ ಸಾಧನಕ್ಕೆ ಶರಣಾಗಿ ದಾಸರಾಗಿ ಬಿಟ್ಟಿದ್ದೇವೆ. ಆದರೆ ಈ ರೀತಿ ನಾವು ಈ ಸಾಧನವನ್ನು ದುರುಪಯೋಗಪಡಿಸಿಕೊಳ್ಳಲೇಬಾರದು. ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳೋದು ನಮ್ಮ ಹೊಣೆಗಾರಿಕೆ ಕೂಡ. ಮೊಬೈಲ್ ಇದ್ದರೂ ಕೂಡ ನಾವು ಗ್ರಂಥಾಲಯಗಳಿಗೆ ಹೋಗಬೇಕು,

ಪುಸ್ತಕಗಳನ್ನು ಓದಬೇಕು. ಯಾಕಂದರೆ ಪುಸ್ತಕಗಳು ಕೊಡುವ ಆಳವಾದ ಜ್ಞಾನ, ಗ್ರಂಥಾಲಯ ಕೊಡುವ ಆ ಶಾಂತ ವಾತಾವರಣ, ಇವುಗಳಿಗೆ ಯಾವ ಪರ್ಯಾಯವೂ ಇಲ್ಲ. ಮೊಬೈಲ್ ದೂರವಿಟ್ಟು ಪುಸ್ತಕ ಹಿಡಿದು ಕೂತರೆ ಮನಸ್ಸು ಏಕಾಗ್ರತೆಯಿಂದ ಓದಿದ್ದೆಲ್ಲವನ್ನು ಗ್ರಹಿಸತ್ತೆ. ಮನಸ್ಸಿಟ್ಟು ಓದಿದ್ದೆಲ್ಲವೂ ಸದಾಕಾಲ ನೆನಪಿನಲ್ಲಿ ಉಳಿಯತ್ತೆ. ಅದು ಬಿಟ್ಟು ಮೊಬೈಲ್ ಹಿಡಿದು ಕೂತರೆ 100% ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರತ್ತೆ.

ಎಲ್ಲೆಲ್ಲೂ ಓಡುವ ಮನಸ್ಸೇ ಯಾಕಿಂತ ಹುಚ್ಚುಚ್ಚು ವರಸೆ. ಸಿದ್ಲಿಂಗು ಚಿತ್ರಕ್ಕಾಗಿ ಅವಿನಾಶ್ ಚೆಬ್ಬಿ ಹಾಡಿದ ಗೀತೆ ಕೇಳಿದರೆ ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ ಜೆ ಅನೂಪ್ ಸೇಳೀನ್ ಅವರ ಸಂಗೀತವಿತ್ತು. ಈ ಸಾಮಾಜಿಕ ಮಾಧ್ಯಮಗಳು ನಮ್ಮ ಜೀವನಕ್ಕೆ ಒಳ್ಳೆಯದನ್ನೇ ಮಾಡಿವೆ. ಸಂಪರ್ಕ, ಮಾಹಿತಿ, ಅವಕಾಶ, ಮನರಂಜನೆ ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಸುಮಾರಿವೆ. ಆದರೆ ಒಂದು ಸಣ್ಣ ಕಿವಿಮಾತು ಕೇಳುಗರೆ, ಯಾವುದೇ ಆಗಿರಲಿ ಒಂದು ಮಿತಿಯಲ್ಲಿದ್ದರೆ ಚಂದ ಅಲ್ವಾ? ಮೊಬೈಲ್ ಬಳಕೆ ಕೂಡ ಅದಕ್ಕೆ ಹೊರತಾಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡುವ ಅಭ್ಯಾಸಕ್ಕಿಂತ ಮನೆಯವರ ಮುಖ ನೋಡಿ ಒಂದು ಸಣ್ಣ ನಗು, ಒಂದೊಳ್ಳೆ ಮಾತು, ಎಲ್ಲರ ಜೊತೆ

ಜೊತೆಗೂಡಿ ವ್ಯಾಯಾಮ, ಯೋಗ, ನಡಿಗೆ, ಓದೋ ಅಭ್ಯಾಸ ಇತ್ಯಾದಿ. ಸಾಮಾಜಿಕ ಮಾಧ್ಯಮಗಳನ್ನು ಬಳಸೋಣ, ಬೇಡ ಅಂತ ನಾನೇನು ಹೇಳ್ತಾ ಇಲ್ಲ. ಅದರಿಂದ ಒಳ್ಳೆಯ ವಿಷಯಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಜೀವನದ ಸಂತೋಷ ಆನ್ಲೈನ್ನಲ್ಲಿ ಮಾತ್ರವಲ್ಲ, ಆಫ್ಲೈನ್ನಲ್ಲಿ ಇದೆಯೇ ಅನ್ನೋದು ನಮಗೆಲ್ಲ ಸದಾ ನೆನಪಿನಲ್ಲಿರಲಿ. ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಂಡು ಉತ್ತಮರಾಗಿದ್ದರೆ ನಮ್ಮ ಬಗ್ಗೆ ಜನ ಏನು ಹೇಳ್ತಾರೆ ಅಂತ ಈಗ ಪ್ರಸಾರವಾಗೋ ಗೀತೆಯಲ್ಲಿದೆ ಕೇಳೋಣ. ಆಯುಷ್ಮಾನ್ ಭವ ಚಿತ್ರಕ್ಕಾಗಿ ರೇವಂತ್ ಹಾಡಿರುವ ಗೀತೆ ಇದು. ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಗುರುಕಿರಣ್.

ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಮಂಗಳೂರು ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಪುಷ್ಪ ಟು ಚಿತ್ರದ ಗೀತೆ ಕೇಳಿದಿರಿ. ಈಗ ಕೇಳಿ, ಆರ್ ಆರ್ ಆರ್ ಚಿತ್ರಕ್ಕಾಗಿ ವಿಶಾಲ್ ಮಿಶ್ರಾ ಮತ್ತು ರಾಹುಲ್ ಸಿಪ್ಲಿ ಗುಂಜಾಡಿರುವ ಗೀತೆ. ರಚನೆ ರಿಯಾ ಮುಖರ್ಜಿ, ಸಂಗೀತ ಎಂ ಎಂ ಕೀರವಾಣಿ.

ಚೂಮೆಗಾವ್ ಹರೇಲಾ ಉಂಚ ಪಾವ್ ಯು ಪಟಕ ಹೈಯದೆ ಸೀಗ ಮೇಲ ಕೈಸರ ಹಾಯಕ ಯಕಿ ನಾಚೋ ನಾಚೋ ನಾಚೋ ನಾಚೋ ಧೂಮ ತಿರ್ಕೆ ಜಾ ಪಾವೋ ಮೇ ಜಾನ ಜಗಾ ಧುಮಕ ಧುಮಕ ನಾಚೆ ಜಾ ದುನಿಯಾ ಹಿಲಾ ದೇ ಸಾರಿ ನಾಚೋ ನಾಚೋ ನಾಚೋ.

ಆಯುಷ್ಮಾನ್ ಖುರಾನ ಹಾಡಿರುವ ಡಾಕ್ಟರ್ ಜಿ ಚಿತ್ರದ ಗೀತೆ, ರಚನೆ ರಾಜಶೇಖರ್, ಸಂಗೀತ ಅಮಿತ್ ತ್ರಿವೇದಿ.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ. ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸರ್ಕಾರ ಮನವಿ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ವೇಳೆ ಘರ್ಷಣೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಆಗ್ರಹ. ಹಾಗೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 2 ದಿನಗಳ ಕಾಲ ಭಾರೀ ಮಳೆ, ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆರಂಭಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಗೆ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರ್ಕರ್ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಪತ್ನಿ ಉಷಾ ಶಿವಕುಮಾರ್ ಗಣತಿ ನಮೂನೆ ಭರ್ತಿ ಮಾಡಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ, ನಾಗರಿಕರು ತಮ್ಮ ಮತದಾನದ ಹಕ್ಕು ಉಳಿಸಿಕೊಳ್ಳಬೇಕು, ಇಲ್ಲವಾದರೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವುದು ಕಷ್ಟಕರವಾಗಲಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಮತದಾನದ ಹಕ್ಕು ಇಲ್ಲದವರಿಗೆ ಯಾಕೆ ಗ್ಯಾರಂಟಿ ಯೋಜನೆಗಳನ್ನು ನೀಡಬೇಕು ಎಂದು ಪ್ರಶ್ನಿಸಿದ್ದಾರೆ.
2: ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಫಾರಂ ಕೊಡ್ತಾರೆ, ಎನಿಮಿನೇಷನ್ ಫಾರಂ ಕೊಡ್ತಾರೆ. ಆ ಎನಿಮಿನೇಷನ್ ಫಾರಂ ನ ನೀವು ಮನೆ ಕುಟುಂಬದ ಯಾರು ಒಬ್ರು ಹಿರಿಯರು ಸಿಗ್ನೇಚರ್ ಮಾಡಿ ಅವ್ರ ಪರವಾಗಿ ಎಲ್ಲರೂ ಯಾರು ಇದ್ದೀರಿ ಅವರೆಲ್ಲ ಸಿಗ್ನೇಚರ್ ಮಾಡಿದ್ರೆ ಒಳ್ಳೇದು. ಈಗ ಒಂದು ಮತದಾರ ಇಲ್ಲದೆ ಹೋದ್ಮೇಲೆ ನಾವು

0: ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ಓಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ಓಟ್ ಮತದಾರ ಇತ್ತು ಅಂತಂದ್ರೆ ಅವ್ನಿಗೆ ಕೊಡೋಣ. ಯಾವ್ದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡಕ್ ಆಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡ್ಬೇಕಲ್ಲ. ಅದಕ್ಕೆ ನಮ್ಮನೆ ಯಾರು ರಾಜ್ಯದವರು ಇದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ.
1: ರಾಜ್ಯದ ಇತರೆಡೆಯೂ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಆರಂಭವಾಗಿದ್ದು 5,54,00,000 ಮತದಾರರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ನಿರ್ಧರಿಸಿದ್ದು 59,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನೂಪ್ ಕುಮಾರ್ ಬೆಂಗಳೂರಿನಲ್ಲಿ ತಮ್ಮ ಗಣತಿನ ಮುನ್ನೆ ವೈಯಕ್ತಿಕವಾಗಿ ಭರ್ತಿ ಮಾಡಿ ಎಲ್ಲ ಅರ್ಹ ಮತದಾರರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಒತ್ತಾಯಿಸಿದರು. ನಾಗರಿಕರು ಚುನಾವಣಾ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಬೆಂಗಳೂರಿನ ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಜಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಅಧಿಕೃತ ನಿವಾಸಕ್ಕೆ ತೆರಳಿ ಗಣತಿ ನಮೂನೆ ಅರ್ಜಿಯನ್ನು ನೀಡುವ ಮೂಲಕ ಚಾಲನೆ ನೀಡಿದರು. ಹಾಸನದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಚಾಲನೆ ದೊರೆತಿದ್ದು, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರಾದ ಸಾಹಿತಿ ಭಾನು ಮುಷ್ತಾಕ್ ಅವರ ನಿವಾಸಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಭೇಟಿ ನೀಡಿ ಅರ್ಜಿ ಭರ್ತಿ ಮಾಡಿಸುವ ಮೂಲಕ ಚಾಲನೆ ನೀಡಿದರು. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗದೇಕರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಗದಗ ನಗರದ ಅಭಿನವ ಶಿವಾನಂದ ಶ್ರೀಗಳಿಗೆ ಗಣತಿ ನಮೂನೆ ನೀಡುವ ಮೂಲಕ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಎಸ್ಐಆರ್ ಅಭಿಯಾನಕ್ಕೆ ಚಾಲನೆ ನೀಡಿದರು. ರಾಜ್ಯ ಸಚಿವ ಸಂಪುಟವು ಮತದಾರರ ಪಟ್ಟಿಗಳ ಪಾರದರ್ಶಕ ಮತ್ತು ಪುರಾವೆ ಆಧಾರಿತ ಪರಿಷ್ಕರಣೆಗೆ ಬೆಂಬಲ ಸೂಚಿಸಿದೆ. ಆದರೆ ಪ್ರಸ್ತುತ ಎಸ್ಐಆರ್ ಚೌಕಟ್ಟಿನಲ್ಲಿರುವ ಸಂಭಾವ್ಯ ಮತದಾನದ ಹಕ್ಕುಗಳ ವಂಚನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ರಾಜ್ಯದಲ್ಲಿ ಎಸ್ಐಆರ್ ಅನುಷ್ಠಾನಗೊಳಿಸುವ ಮೊದಲ ಚುನಾವಣಾ ಆಯೋಗವು ರಾಜ್ಯದಲ್ಲಿ ಸ್ವತಂತ್ರ ಪರಿಶೀಲನೆ, ಸಮಯ ಮಿತಿ ವಿಸ್ತರಣೆ, ಕ್ಷೇತ್ರ ಪರಿಶೀಲನೆ ಮತ್ತು ದೋಷಗಳ ತಿದ್ದುಪಡಿ, ಮತದಾರರ ಹಕ್ಕು ರಕ್ಷಣೆ, ನಮೂನೆಗಳ ಪ್ರಕ್ರಿಯೆ, ವಿಶೇಷ ಸುರಕ್ಷತಾ ಕ್ರಮಗಳು, ಅಧಿಕಾರಿಗಳ ಪಾತ್ರದ ಸ್ಪಷ್ಟತೆ ಕುರಿತಂತೆ ಕ್ರಮ ಕೈಗೊಳ್ಳಬೇಕು ಎಂಬ ನಿರ್ಣಯವನ್ನು ಸಚಿವ ಸಂಪುಟ ಕೈಗೊಂಡಿದೆ. ರಾಜ್ಯವನ್ನು ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ಸಹಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಇಂದು ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಜೊತೆ ಪೋಷಕರು, ವಿದ್ಯಾರ್ಥಿಗಳು, ಶಾಲಾ ಕಾಲೇಜುಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಮಾದಕ ವಸ್ತುಗಳು ಓರ್ವ ವ್ಯಕ್ತಿಗೆ ಮಾತ್ರ ಹಾನಿ ಮಾಡುವುದಿಲ್ಲ, ಕುಟುಂಬ ಹಾಗೂ ಇಡೀ ಭವಿಷ್ಯವನ್ನೇ ಸದ್ದಿಲ್ಲದೆ ನಾಶ ಮಾಡಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮಾದಕ ವ್ಯಸನ ಮುಕ್ತ ರಾಜ್ಯ ಕುರಿತಂತೆ ಪ್ರತಿಜ್ಞೆ ಸ್ವೀಕರಿಸಿದರು. ಸಮಾರಂಭದಲ್ಲಿ ಶಾಸಕ ರಿಜ್ವಾನ್ ಅರ್ಷದ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ, ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ನಡೆದ ಹಿಂಸಾತ್ಮಕ ಘಟನೆ ಅತ್ಯಂತ ಹೇಯ ಕೃತ್ಯವಾಗಿದ್ದು ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕದಡುವ ಯತ್ನ ನಡೆದಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಹೋರಿ ಬೆದರಿಸುವ ಯುವಕರ ಮೇಲೆ ಹಲ್ಲೆ ಮಾಡಲಾಗಿದ್ದು ಕೂಡಲೇ ತಪ್ಪಿತಸ್ಥರ ಮೇಲೆ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಹಾವೇರಿ ಕಾರಹುಣ್ಣಿಮೆ ಹಿಂಸಾಚಾರಕ್ಕೆ ಕಾಂಗ್ರೆಸ್ನ ಓಲೈಕೆ ರಾಜಕೀಯವೇ ಕಾರಣ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ.

0: ದಾರೆ. ಸಾಂಪ್ರದಾಯಿಕ ಗೂಳಿ ಓಟದಲ್ಲಿ ಭಾಗವಹಿಸಿದ್ದ ರೈತರ ಮೇಲೆ ದಾಳಿ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಬೆಂಗಳೂರಿನ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಸ್ಐಆರ್ ಅನ್ನು ಪರಿಣಾಮಕಾರಿಯಾಗಿ ನಡೆಸುವುದು, ವಾರ್ಡ್ವಾರು ಮತದಾರರ ಪಟ್ಟಿ ಪರಿಷ್ಕರಣೆ, ಪ್ರತಿ ವಾರ್ಡ್ಗೆ ಆಕಾಂಕ್ಷಿಗಳ ಪಟ್ಟಿಯನ್ನು ಸಿದ್ದಪಡಿಸುವುದು ಹಾಗೂ ಮುಂಬರುವ ಬೆಂಗಳೂರು ಮಹಾನಗರ ಚುನಾವಣೆಯಲ್ಲಿ ಬಿಜೆಪಿ ವಿಜಯ ಸಾಧಿಸುವ ನಿಟ್ಟಿನಲ್ಲಿ ಸಮಗ್ರ ಕಾರ್ಯತಂತ್ರವನ್ನು ರೂಪಿಸಲಾಗಿದೆ. ಸಭೆಯಲ್ಲಿ ಬೆಂಗಳೂರಿನ ಸಂಸದರು ಹಾಗೂ ಶಾಸಕರು ಪಾಲ್ಗೊಂಡಿದ್ದರು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ ಜುಲೈ 2ರಂದು ಕೋಲಾರದ ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಒಂದು ದಿನದ ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಂಡಿದೆ. ವಾರ್ತಾಲಾಪದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿರುವ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಉದ್ದೇಶ ಹೊಂದಲಾಗಿದೆ. ಜಿಲ್ಲಾ ಮತ್ತು ಗ್ರಾಮೀಣ ಭಾಗದಲ್ಲಿ ಯೋಜನೆಗಳ ಅನುಷ್ಠಾನದ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಅಗತ್ಯ ಮಾಹಿತಿಯನ್ನು ಒದಗಿಸುವ ಧ್ಯೇಯೋದ್ದೇಶ ಹೊಂದಲಾಗಿದೆ. ವಾರ್ತಾಲಾಪದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಮಾಧ್ಯಮ ಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ರಾಷ್ಟೀಯ ಹೆದ್ದಾರಿ ವ್ಯಾಪ್ತಿಯ ಅಪಘಾತ ವಲಯಗಳಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳನ್ನು ತ್ವರಿತವಾಗಿ ಜಾರಿಗೊಳಿಸಿ ಸಾರ್ವಜನಿಕರ ಜೀವರಕ್ಷಣೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹೆಚ್ಚು ಅಪಘಾತ ನಡೆಯುವ ಸ್ಥಳಗಳಲ್ಲಿ ಅಗತ್ಯ ಸುರಕ್ಷತಾ ವ್ಯವಸ್ಥೆ ಕಲ್ಪಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಅಪಘಾತಗಳನ್ನು ತಡೆಗಟ್ಟಲು ರಸ್ತೆ ಸೂಚನಾ ಫಲಕಗಳು, ವೈಜ್ಞಾನಿಕ ಮಾದರಿಯ ವೇಗ ನಿಯಂತ್ರಕಗಳು, ರಬ್ಬರ್ ಸ್ಟ್ರಿಪ್ಗಳು, ರಸ್ತೆ ಸ್ಟಡ್ ಹಾಗೂ ಇತರೆ ಸುರಕ್ಷತಾ ವ್ಯವಸ್ಥೆಗಳನ್ನು ಆದ್ಯತೆಯ ಮೇರೆಗೆ ಅಳವಡಿಸುವಂತೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮಳೆಯೊಂದಿಗೆ ಬಲವಾದ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ. ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸರ್ಕಾರ ಮನವಿ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ವೇಳೆ ಘರ್ಷಣೆ, ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಆಗ್ರಹ. ಹಾಗೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 2 ದಿನಗಳ ಕಾಲ ಭಾರೀ ಮಳೆ, ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು. ಈಗ ಕವಿತಾ ಪೌದ್ವಾಲ್ ಹಾಡಿರುವ ಭಜನ್ಗಳನ್ನು ಕೇಳೋಣ. ಮೊದಲಿಗೆ ರವಿ ಚೋಪ್ರಾ ಅವರ ರಚನೆ, ಐಸಾ ವರದಾನ್ ದೋ ಜ್ವಾಲಾ ಮಾ ಭಗವತಿ.

0: ಇದುವರೆಗೆ ಕವಿತಾ ಪೌದ್ವಾಲ್ ಹಾಡಿದ ಭಜನೆಗಳನ್ನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಟ್ರಾಫಿಕ್ ಚಲನ್ ಮತ್ತು ಸಾರಿಗೆ ಇಲಾಖೆ ಪ್ರಕರಣಗಳಲ್ಲಿ 50% ರಿಯಾಯಿತಿಯ ಕುರಿತಾಗಿ ಇದೊಂದು ಪ್ರಕಟಣೆ. ದಿನಾಂಕ 4/6/2026 ಸರ್ಕಾರದ ಆದೇಶದಂತೆ ಸಾರಿಗೆ ಇಲಾಖೆಯಲ್ಲಿ 1991 2022 ಅವಧಿಯಲ್ಲಿ ದಾಖಲಾದ ಮತ್ತು ಪೊಲೀಸ್ ಇಲಾಖೆ ಟ್ರಾಫಿಕ್ ಚಲನ್ನಲ್ಲಿ 2026 ಮೊದಲು ದಾಖಲಾದ ಪ್ರಕರಣಗಳ ದಂಡದ ಮೊತ್ತದಲ್ಲಿ 50% ರಿಯಾಯಿತಿ ನೀಡಲಾಗಿದೆ. ಇದು ದಿನಾಂಕ 21/6/2026

0: ದಿನಾಂಕ 10/7/2026 ಮಾತ್ರ ಅನ್ವಯವಾಗುತ್ತದೆ. ಆದುದರಿಂದ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡು ದಾಖಲಾಗಿರುವ ಪ್ರಕರಣಗಳಿಗೆ ಶೇಕಡ 50 ರಿಯಾಯಿತಿಯಲ್ಲಿ ದಂಡ ಪಾವತಿಸುವ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಸೂಚಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿರುತ್ತದೆ. ಪ್ರಕಟಣೆ ಕೇಳಿದಿರಿ. ಕೇಳುವರೆ, ನಮ್ಮ ನಿಲಯದಿಂದ ಈ ಸಂಜೆ 5 ಗಂಟೆಯಿಂದ ಹಿಂದಿ ಚಿತ್ರಗೀತೆಗಳ ಪ್ರಸಾರವಿದೆ. 5:30 ಸಂಸ್ಕೃತ ಪಾಠ, ಗುರುಗಳು ಡಾಕ್ಟರ್ ಮಧುಸೂದನ್ ಭಟ್, ವಿದ್ಯಾರ್ಥಿಗಳು ಶ್ರೀಧರ ಗಣೇಶ್ ಹೆಗಡೆ ಮತ್ತು ಅನ್ನಪೂರ್ಣ. 5:45 ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, ಅವಲೋಕನ 6:30, 6:50 ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡಗಳ ನಡುವೆ ನಡೆಯಲಿರುವ T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಮೊದಲ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ವಾರ್ತಾ ಪ್ರಸಾರಗಳನ್ನು ಹೊರತುಪಡಿಸಿ ಮುಕ್ತಾಯದವರೆಗೂ ಕೇಳುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.

ಆಕಾಶವಾಣಿ ಮಂಗಳೂರು, ಸಮಯ 3:05. ಇಲ್ಲಿಗೆ ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಇನ್ನು ಸಂಜೆ 5 ಗಂಟೆಗೆ ನಮ್ಮ ಮುಂದಿನ ಪ್ರಸಾರ ಆರಂಭ. ಎಲ್ಲರಿಗೂ ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz, FM ಕಂಪನಾಂಕ 100.3 MHz. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸುಲೋಚನಾ ನವೀನ್ ಮಾಡುವ ನಮಸ್ಕಾರ. ಈ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ಹಿಂದಿ ಚಿತ್ರಗೀತೆಗಳು. ಕಾಕ್ಟೇಲ್ ಚಿತ್ರಕ್ಕಾಗಿ ನೇಹಾ ಕಕ್ಕರ್, ಪೂಜಾ ಮತ್ತು ನಕಾಶ್ ಅಜೀಜ್ ಹಾಡಿರುವ ಇರ್ಷಾದ್ ಕಮೀಲ್ ಅವರ ಗೀತೆ, ಸಂಗೀತ ಪ್ರೀತಮ್.

0: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15. ನಾಳಿನ ಕಾರ್ಯಕ್ರಮದಲ್ಲಿ ಮಯೋಪಿಯಾ ಕಾರಣಗಳು ಹಾಗೂ ಚಿಕಿತ್ಸೆ ಈ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ವಸಂತಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಕಂಕನಾಡಿ ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15.
1: ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಸೋನಾ ಮೊಹಾಪಾತ್ರ, ಸಾಹಿತ್ಯ ಅಮಿತಾಭ್ ಭಟ್ಟಾಚಾರ್ಯ, ಸಂಗೀತ ರಾಮ್ ಸಂಪತ್, ಚಿತ್ರ ಡೆಲ್ಲಿ ಬೆಲ್ಲಿ.

ಇನ್ನು ನೀರಜ್ ಶ್ರೀಧರ್ ಮತ್ತು ಹರ್ಷದೀಪ್ ಕೌರ್ ಹಾಡಿರುವ ದೇಸಿ ಬಾಯ್ಸ್ ಚಿತ್ರದ ಗೀತೆ. ಈ ಗೀತೆಯ ಸಾಹಿತ್ಯ ಇರ್ಷಾದ್ ಕಮೀಲ್, ಸಂಗೀತ ನೀಡಿದವರು ಪ್ರೀತಮ್.

ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ತೊಂದರೆಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸೌರಭ ಭಟ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ.

0: ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ದೇವ್ ಡೇ ಈ ಚಿತ್ರಕ್ಕಾಗಿ ಬ್ಯಾಂಡ್ ಮಾಸ್ಟರ್ ರಂಗೀಲಾ ಮತ್ತು ರಸೀಲಾ ಹಾಡಿರುವ ಅಮಿತಾಭ್ ಭಟ್ಟಾಚಾರ್ಯ ಅವರ ಗೀತೆ, ಸಂಗೀತ ಅಮಿತ್ ತ್ರಿವೇದಿ

ದಿಲ್ ಧಡಕ್ನೆ ದೋ ಚಿತ್ರದ ಹಾಡು. ಗಾಯಕ ಜೋಡಿ ಯಶಿತಾ ಶರ್ಮಾ ಮತ್ತು ಶಂಕರ್ ಮಹಾದೇವನ್. ಜಾವೇದ್ ಅಖ್ತರ್ ಅವರ ಈ ರಚನೆಗೆ ಶಂಕರ್ ಎಹಸಾನ್ ಲಾಯ್ ಅವರ ಸಂಗೀತವಿದೆ.

0: ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ನಾಳೆ ಪೂರ್ವಾಹ್ನ 11 ಗಂಟೆಗೆ.
1: ಆದರೆ ಒಂದೇ ಒಂದು ಆಸೆ ಇದೆ, ಅದೇ ಹುಟ್ಟಿದ ಊರ ನೋಡಿ ಬರುವ ಆಸೆ. ಎಂದು ಈಡೇರುತ್ತದೋ ತಿಳಿಯದು, ಅದುವರೆಗೆ ತಾನಿರುತ್ತೇನೋ ಇಲ್ಲವೋ ಅದೂ ತಿಳಿಯದು. ನೋಡು, ಎಲ್ಲವನ್ನೂ ನಿನ್ನೊಡನೆ ಹಂಚಿಕೊಳ್ಳಬೇಕೆಂಬ ಆಸೆ ಇದೆ.
0: ತಪ್ಪದೆ ಕೇಳಿ ನಾಳೆ ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.

ಮೂನ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಚಿತ್ರದ ಗೀತೆ. ಗಾಯಕರು ಶೇಖರ್ ರಾವ್ಜಿಯಾನಿ ಮತ್ತು ಸುನಿಧಿ ಚೌಹಾನ್. ಜಾವೇದ್ ಅಖ್ತರ್ ಅವರ ಈ ಗೀತೆಗೆ ವಿಶಾಲ್ ಶೇಖರ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯ ಗೀತೆ ಮೌಸಮ್ ಚಿತ್ರದ್ದು. ಶಾಹಿದ್ ಮಲ್ಯ ಧ್ವನಿಯಾದ ಈ ಗೀತೆಯ ಸಾಹಿತ್ಯ ಇರ್ಷಾದ್ ಕಮೀಲ್, ಸಂಗೀತ ಪ್ರೀತಮ್.

ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಯಾದ ವಿ ಅಂಬುಕುಮಾರ್ ಅವರೊಂದಿಗೆ ವಿಶೇಷ ಸಂದರ್ಶನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಸಂದರ್ಶಕರು ನೂತನ ಎಸ್ ಕದಂ.

0: ಇಂದಿನಿಂದಲೇ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಈ ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ ಎಸ್ಆರ್ ಭಟ್.
1: ಶ್ರೋತೃಗಳೇ ನಮಸ್ಕಾರ. ಜೂನ್ 30 ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ಚಟುವಟಿಕೆಯನ್ನು ನಾವೆಲ್ಲ ನೋಡೋರಿದ್ದೀವಿ. ಇದರ ಬಗ್ಗೆ ಜನರಲ್ಲಿ ಸಾಕಷ್ಟು ಭರವಸೆ ಇದೆ, ಕೆಲವೊಂದು ಅನುಮಾನಗಳಿದ್ದಾವೆ, ಕೆಲವೊಂದು ತಿಳ್ಕೊಳ್ಬೇಕಾದಂತಹ ಸೂಕ್ಷ್ಮವಾದ ವಿಷಯಗಳಿದ್ದಾವೆ. ಯಾವುದು ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ. ನಮ್ಮೊಂದಿಗೆ ಈಗ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳು ಚೀಫ್ ಎಲೆಕ್ಟ್ರಲ್ ಆಫೀಸರ್ ವಿ ಅಂಬುಕುಮಾರ್ ಅವರಿದ್ದಾರೆ. ಅವರೊಂದಿಗೆ ಮಾತನಾಡ್ತಾ ಇಂದಿನಿಂದ ಆರಂಭವಾಗುವಂತಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಇದನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಅನ್ಬುಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
2: ನಮಸ್ತೆ ಮೇಡಮ್, ಎಲ್ಲ ಗೆಳೆಯರಿಗೂ ನಮಸ್ಕಾರ.
1: ಸರ್, ಈ ಎಸ್ಐಆರ್ ಅನ್ನೋದು ನಮಗೆ ಗೊತ್ತು, ಬಹಳ ಗೌರವದಿಂದ ನಿಮ್ಮನ್ನು ಕೂಡ ನಾನು ಸರ್ ಅಂದೆ. ಆದರೆ ಈ ಎಸ್ಐಆರ್ ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡಿದೆ. ಏನು ಈ ಸಂಚಲನ, ಏನು ಈ ಎಸ್ಐಆರ್ ಅನ್ನೋದು ಇವತ್ತಿಗೂ ಕೂಡ ಜನರಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಲೇ ಇದೆ.
2: ಮತದಾರರ ಪಟ್ಟಿ ಪರಿಷ್ಕರಣೆ ಎಂದು ಕರಿತೀವಿ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎರಡು ರೀತಿಯಾದ ಮತದಾರರ ಪಟ್ಟಿ ಪರಿಷ್ಕರಣೆ ಇರ್ತದೆ. ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್, ಅದು ಪ್ರತಿ ವರ್ಷ ನಾವು ಮಾಡ್ತಾನೆ ಇರ್ತೀವಿ. ಇನ್ನೊಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಯಾವಾಗೆಲ್ಲ ಇದು ಬೇಕೆಂದು ಯೋಚನೆ ಮಾಡ್ತದೋ ಆವಾಗ ಅವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಆದೇಶ ಮಾಡ್ಬೋದು. ಈ ನಮ್ಮ ದೇಶದಲ್ಲಿ ಸುಮಾರು 9 ಬಾರಿ ಈಗಾಗಲೇ ಎಸ್ಐಆರ್ ಆಗಿದೆ. ಇದು 10ನೇ ಸಾರಿ ನಡೀತಾ ಇರೋದು. ಕರ್ನಾಟಕದಲ್ಲಿ ತೊಗೊಂಡ್ರೆ 2002 ಲಾಸ್ಟ್ ಟೈಮ್ ಎಸ್ಐಆರ್ ಆಗಿದೆ. ಅದಾದ ನಂತರ 24 ವರ್ಷಗಳಾದ ಮೇಲೆ ಈಗ 2026 ಎಸ್ಐಆರ್ ಆಗಿದೆ. ಇದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಪ್ರಕಾರ ಆಗ್ತಾ ಇರುವ ಒಂದು ಕ್ರಮ. ಈಗ ಈ ಪ್ರಕ್ರಿಯೆ ಶುರುವಾಗಿದೆ. ಈಗ ತಾವು ಹೇಳಿದಂಗೆ ಜೂನ್ 30, 2026
1: ಮನೆಯಿಂದ ಮನೆಗೆ,
2: ಹೌದು, ಆವಾಗಿಂದ ಜುಲೈ 29 ಪ್ರತಿಯೊಂದು ಮತದಾರರ ಮನೆಗೆ ನಮ್ಮ BLOs ಬೂತ್ ಲೆವೆಲ್ ಆಫೀಸರ್ ಎಂದು ಕರಿತೀವಿ, ಅವ್ರಿಗೂ ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಿ ಮತದಾರರಿಂದ ಅವರ ಮಾಹಿತಿಯನ್ನು ಫಿಲ್ ಮಾಡಿದ ನಂತರ ಅವರಿಂದ ಸಹಿಯನ್ನು ಪಡೆದು ವಾಪಸ್ ತಗೊಂಡು ಡಿಜಿಟೈಸ್ ಮಾಡ್ತಾರೆ. ಈ ಪ್ರಕ್ರಿಯೆ ಈಗ ಸದ್ಯಕ್ಕೆ ಆಗಸ್ಟ್ 5 ಈ ಪ್ರಕ್ರಿಯೆ

0: ನಡೀತಿರ್ತದೆ.
1: ಈಗ ಫಾರ್ಮ್ ಕೊಡ್ತಾರೆ ಅಂತ ಹೇಳಿದ್ರಿ,
0: ಆ
1: ಫಾರ್ಮ್ ನಲ್ಲಿ ಏನಿರುತ್ತೆ, ಏನನ್ನ ತುಂಬಬೇಕು ಅದರಲ್ಲಿ?
0: ಅದು ಎನ್ಯುಮರೇಷನ್ ಫಾರ್ಮ್ ಅಂತ ನಾವು ಕರಿತೀವಿ ಅದನ್ನ. ಇದು ಪಾರ್ಶಿಯಲಿ ಫಿಲ್ಡ್ ಫಾರ್ಮ್, ಹಂಗಂದ್ರೆ ಸ್ವಲ್ಪ ಅಂಶಗಳು ಅದರಲ್ಲಿ ಫಿಲ್ ಆಗಿರ್ತದೆ. ಏನೇನಿರ್ತದೆ ಅಂತ ಕೇಳಿದರೆ, 2026 ವೋಟರ್ ಲಿಸ್ಟಲ್ಲಿ ತಮ್ಮದು ಹೆಸರು ಏನಿದೆ ಅದು, ಆಮೇಲೆ ಯಾವ ಭಾಗದಲ್ಲಿ ತಾವು ವೋಟರ್ ಆಗಿದ್ದೀರಾ ಅದು, ಆಮೇಲೆ ತಮ್ಮದು ಫೋಟೋ, ಇಷ್ಟು ವಿಷಯ ಅಲ್ಲಿ ಪ್ರಿಂಟ್ ಆಗಿರ್ತದೆ. ನಾವು ಮೊದಲೇ ಪ್ರಿಂಟ್ ಮಾಡಿ ಕೊಟ್ಟಿರ್ತೀವಿ ಇನ್ವೇಷನ್ ಫಾರ್ಮಲ್ಲಿ. ಇದರಲ್ಲಿ ಒಂದು ವಿಶೇಷತೆ ಅಂದರೆ ಇದೊಂದು ಕ್ಯೂ ಆರ್ ಕೋಡು ಪ್ರಿಂಟ್ ಆಗಿರ್ತದೆ. ಅದು ಕ್ಯೂ ಆರ್ ಕೋಡ್ ಯಾಕೆ ಅಂತ ಕೇಳಿದ್ರೆ, ಬಿ ಎಲ್ ಒ ತನ್ನ ಕೆಲಸ ಡಿಜಿಟೈಸೇಷನ್ ಮಾಡೋ ಕೆಲಸ, ಸುಲಭವಾಗಿ ಮಾಡೋ ಸಂಬಂಧ, ಆ್ಯಪಲ್ಲಿ ಅಪ್ಲೋಡ್ ಮಾಡೋ ಸಂಬಂಧ ಆ ಕ್ಯೂ ಆರ್ ಕೋಡನ್ನು ಕೊಟ್ಟಿದ್ದಾರೆ. ಇದು ವೆರಿ ಯುನೀಕ್ ಫಾರ್ಮ್, ಅಂದರೆ ಒಂದು ವೋಟರ್ಗೆ ಒಂದು ಸಾರಿ ಮಾತ್ರ ಪ್ರಿಂಟ್ ಆಗೋದು, ಒಂದೇ ರೀತಿ ಬೇರೆ ಎಲ್ಲ ವೋಟರ್ಗೂ ಪ್ರಿಂಟ್ ಆಗಲಿಕ್ಕೆ ಆಗಲ್ಲ. ಸೊ ಇದು ಎನ್ಯುಮರೇಷನ್ ಫಾರ್ಮ್ ಅಂತೀವಿ. ಇದರಲ್ಲಿ ನಾವು ಮತದಾರರಿಗೆ ವಿನಂತಿ ಮಾಡೋದು ಏನಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮ್ ಎರಡು ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ನಾವು ಒಂದು ಮತದಾರರಿಗೆ ಕೊಡ್ತೀವಿ, ಯಾಕಂದರೆ ಎರಡು ಫಾರ್ಮ್ ಕೊಡ್ತೀವಿ. ಆ ಎರಡು ಫಾರ್ಮಲ್ಲಿ ಮತದಾರರು ಮಾಹಿತಿಯನ್ನು ಫಿಲ್ ಮಾಡಬೇಕು. ಒಂದು ಫಾರ್ಮಲ್ಲಿ ಫೋಟೋನ ಹಚ್ಚಿ ಸಹಿ ಮಾಡಿ ಬಿ ಎಲ್ ಒಗೆ ವಾಪಸ್ ಕೊಡ್ಬೋದು. ಇನ್ನೊಂದು ಫಾರ್ಮಲ್ಲಿ ಫೋಟೋ ಇಲ್ಲದೇನು ಸಹಿ ಮಾಡಿ ಬಿ ಎಲ್ ಒ ಥರ ಕೊಟ್ಟರೆ, ಒಂದು ಫಾರ್ಮ್ ಬಿ ಎಲ್ ಒ ತೊಗೊಳ್ತಾರೆ, ಹಂಗಂದರೆ ಫೋಟೋ ಫಿಲ್ಅಪ್ ಮಾಡಿದ್ದು ಸಹಿ ಇರುವ ಫಾರ್ಮನ್ನು ಬಿ ಎಲ್ ಒ ತೊಗೊಳ್ತಾರೆ. ಇನ್ನೊಂದು ಫಾರ್ಮಲ್ಲಿ ಬಿ ಎಲ್ ಒ ಸಹಿ ಮಾಡಿ ಅಕ್ನಾಲೆಜ್ಮೆಂಟ್ ಆಗಿ ವೋಟರ್ಗೆ ಮತದಾರರಿಗೆ ಕೊಟ್ಟು ಬಿಡ್ತಾರೆ. ಸೊ ಇದು ಯಾಕೆ ಅಂತ ಕೇಳಿದರೆ, 2026 16 June ವರೆಗೂ ಯಾರ್ಯಾರು ನಮ್ಮ ಮತದಾರ ಪಟ್ಟಿಲಿ ಹೆಸರು ಇತ್ತು ಅವರೆಲ್ಲರಿಗೂ ಈ ಎನ್ವೇಷನ್ ಫಾರ್ಮ್ನ ವಿತರಣೆ ಮಾಡಬೇಕು. ದಟ್ ಇಸ್ ದ SIR ಇಂಟೆನ್ಷನ್. ಇದರಲ್ಲಿ ಯಾರ್ಯಾರೆಲ್ಲ ಫಿಲ್ ಮಾಡಿ ನಮಗೆ ಕೊಡ್ತಾರೋ ಅದನ್ನು ಡಿಜಿಟೈಸ್ ಮಾಡಿಕೊಳ್ತೀವಿ. ಯಾರ್ಯಾರು ಫಿಲ್ ಮಾಡಿ ಕೊಡೋಕೆ ಆಗಲ್ಲ ಅವ್ರಗಳದ್ದು ಹೆಸರು ಡ್ರಾಫ್ಟ್ ರೋಲಲ್ಲಿ ಬರಲ್ಲ. ಸೊ ಇದು ಹೊಸದಾಗಿ ನಾವು ಎಲ್ಲ ವೋಟರ್ ಲಿಸ್ಟನ್ನು ಮಾಡುವ ಕ್ರಮ.
1: ಹೌದು, ಕರ್ನಾಟಕದಲ್ಲಿ 5.5 crore ಅಧಿಕ ಮತದಾರರಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಯಾರು ಬಿಟ್ಟು ಹೋಗಬಾರದು, ಅದಕ್ಕೆ ಯಾವ ರೀತಿಯ ತಯಾರಿ ಹೇಗೆ ಮಾಡ್ಕೊಳ್ತೀರಾ?
0: SIR ಉದ್ದೇಶ ಏನೆಂದರೆ, ಪ್ರತಿಯೊಂದು ಅರ್ಹ ಮತದಾರರ ಹೆಸರು ನಮ್ಮ ವೋಟ್ ಲಿಸ್ಟ್ಲಿ ಇರಬೇಕು ಎಂಬುದೇ ಪ್ರಕ್ರಿಯೆಯ ಮುಖ್ಯ. ಹಂಗಂದರೆ ಯಾರು ಅನರ್ಹರಿದ್ದಾರೆ ಅವರು ಇರಬೇಕಿಲ್ಲ. ಸೊ ಯಾರು ಅರ್ಹರಿದ್ದಾರೆ ಅವ್ರ ಹೆಸರು ಇರಬೇಕು. ಅರ್ಹರಂದರೆ ಯಾರೆಂದು ಕೇಳಿದರೆ, ಒಂದು ಈ ದೇಶದ ಪ್ರಜೆ ಆಗಿರಬೇಕು, ಎರಡನೇದು 18 years ತುಂಬಿರಬೇಕು, ಮೂರನೇದು ಅವರು ಸೌಂಡ್ ಮೈಂಡ್ ಇರಬೇಕು, ಅವ್ರಿಗೆ ಯಾವುದೇ ಒಂದು ಕೋರ್ಟಿಂದ ಅವರು ಆರ್ಡರ್ ತೊಗೊಂಡು ವಜಾ ಆಗಿರಬಾರ್ದು. ಸೊ ಈ 4 ಅಂಶಗಳ ಮೇಲೆ ಇದು ತೀರ್ಮಾನ ಆಗುತ್ತದೆ. ಸೊ ಹಂಗಾದರೆ ಯಾರ್ಯಾರೆಲ್ಲ ಈ ದೇಶದ ಪ್ರಜೆಯಾಗಿ 18 years ಪೂರ್ತಿ ಇದ್ದಾರೋ, ಕರ್ನಾಟಕ ಸೇರಿದವರು ಎಲ್ಲರೂ ಇಲ್ಲಿ ಮತದಾರ ಪಟ್ಟಿಗೆ ಅವರು ಹೆಸರಾಗ್ಬೋದು. ಈ ಅಂಶಗಳ ಮಾನದಂಡಗಳ ಇಟ್ಟುಕೊಂಡೇ ಪ್ರತಿ ಒಂದು ಮತದಾರನ ನಾವು ವೆರಿಫಿಕೇಷನ್ ಮಾಡ್ತೀವಿ. ಸೊ ಈಗ ಎನ್ಯುಮರೇಷನ್ ಫಾರ್ಮ್ ಅಂದ್ರೆ ಏನು ಕೇಳಿದರೆ, ಈಗಾಗಲೇ ಅವರು ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ಇರ್ತದೆ, ಅವರಿಗೆ ನಾವು ಫಾರ್ಮ್ ಪ್ರಿಂಟ್ ಮಾಡಿ ಕೊಡ್ತೀವಿ. ಕರ್ನಾಟಕ ತೊಗೊಂಡ್ರೆ 5,54,36,000 ಮತದಾರರು ಈಗ ನಮ್ಮ ಲಿಸ್ಟಲ್ಲಿ ಇದ್ದಾರೆ. ಇವರು ಎಲ್ಲರಿಗೂ ಸಮೇತ ನಾವು 2 sets ಫಾರ್ಮ್ಸನ್ನು ಪ್ರಿಂಟ್ ಮಾಡ್ತೀವಿ. ಹೆಚ್ಚು ಕಡಿಮೆ 11 crore ಮೇಲ್ಪಟ್ಟು ಫಾರ್ಮ್ಸನ್ನು ಪ್ರಿಂಟ್ ಮಾಡಿ ನಾವು ಅವ್ರ ಮನೆಗೆ ಮುಟ್ಟಿಸ್ಬೇಕು. ಈ ಕ್ರಮದಲ್ಲಿ ಸುಮಾರು 59,000 BLO, 7,000 ಮೇಲ್ಪಟ್ಟು BLO ಸೂಪರ್ವೈಸರ್, 224 ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಅದರ ಮೇಲೆ 334 ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಆಮೇಲೆ ಜಿಲ್ಲಾಧಿಕಾರಿ, ADC, ಟೆಕ್ನಿಕಲ್ ಸೂಪರ್ವೈಸರ್ಸ್,
1: 100,000 ಇದ್ದಾರೆ.
0: ಹೌದು, ಹೆಚ್ಚು ಕಡಿಮೆ ಒಂದು 70,000 ಮೇಲ್ಪಟ್ಟು ಅಧಿಕಾರಿಗಳಾಗೇ ಇದ್ದಾರೆ. ಅದರ ಜೊತೆಗೆ ಪೊಲಿಟಿಕಲ್ ಪಾರ್ಟಿ ವತಿಯಿಂದ ಪ್ರತಿಯೊಂದು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಒಂದೊಂದು ಬೂತ್ಲಲ್ಲಿ ಏಜೆಂಟನ್ನು ಅಪಾಯಿಂಟ್ ಮಾಡ್ಬೋದು. ಸೊ ನಮ್ಮ ರಾಜ್ಯದಲ್ಲಿ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ನು ಸೇರಿ ಸುಮಾರು ಈಗಾಗಲೇ 115,000 ಬೂತ್ಲ ಏಜೆಂಟನ್ನು ಅಪಾಯಿಂಟ್ ಮಾಡಿಕೊಟ್ಟಿದ್ದಾರೆ
1: ನಮ್ಮಲ್ಲಿರುವ
0: ಮತ. ಹೌದು, ಬೇರೆ ಬೇರೆ ಪಕ್ಷಗಳು. ನಮ್ಮ ರಾಜ್ಯದಲ್ಲಿರುವ ಮತಗಟ್ಟೆಗಳ ಸಂಖ್ಯೆ 59,050. ಸೊ ಅದರಿಂದ ಈ ಎಕ್ಸೈಸನ್ನ ಫಾಲೋ ಮಾಡಲಿಕ್ಕೆ ಸುಮಾರು 70,000 ಅಧಿಕಾರಿಗಳು, 115,000 ಬೂತ್ ಏಜೆಂಟು, ರಾಜಕೀಯ ಪಕ್ಷಗಳು, ಆಮೇಲೆ ಮೀಡಿಯಾ, ಅಧಿಕಾರಿ ವರ್ಗದವರು, ಮತದಾರರು, ಇದರ ಮೇಲೆ ಚುನಾವಣಾ ಆಯೋಗ, ಇನ್ನು ಎಲ್ಲರೂ ಇದ್ದಾರೆ. ಅಂದರೆ ಇದು ತುಂಬ ಪಾರದರ್ಶಕವಾಗಿ ನಡೆಯುವ ಒಂದು ಕಾರ್ಯಕ್ರಮ ಆಗಿರ್ತದೆ, ನಿಯಮ ಪ್ರಕಾರ ಆಗುವ ಕಾರ್ಯಕ್ರಮ ಆಗಿರ್ತದೆ. ಅದರಿಂದ ಯಾವುದೇ ಮತದಾರರ ಮನಸ್ಸಲ್ಲಿ ಯಾವುದೇ ಒಂದು ರೀತಿಯಾದ
1: ಅನುಮಾನಗಳು
0: ಇರಬೇಡ ಎಂದು ನಾನು ದಯವಿಟ್ಟು ಮತ್ತೊಮ್ಮೆ ಪ್ರೀತಿಯಿಂದ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ.
1: ಹೌದು, ಈ ಹಿಂದೆ 2002
0: ಕೊನೆ ಹೆಸರು ಆಗಿರೋ
1: ಆಗಿತ್ತು ಅಂತ ಹೇಳಿದ್ರಿ. ಆಗ ಕರ್ನಾಟಕದ ಜನಸಂಖ್ಯೆ ಕೇವಲ 3 crore ಇತ್ತು, ಈಗ ಹೆಚ್ಚು ಕಡಿಮೆ ಅದು ದ್ವಿಗುಣವಾಗಿದೆ.
0: ಹೌದು,
1: ಆಗಿನ ಚಾಲೆಂಜ್ ಬೇರೆ ಇತ್ತು, ಈಗ ನಿಮ್ಮ ಎದುರಿಗಿರುವಂತಹ ಸವಾಲು ಕೂಡ ಬಹಳ ದೊಡ್ಡದು, ಅದಕ್ಕೂ ಕೂಡ ನೀವು ತಯಾರಾಗಬೇಕಾಗುತ್ತೆ.
0: ಹೌದು ಮೇಡಮ್, ಹೌದು.
1: ಮತ್ತೆ ಯಾರೊಬ್ಬರು ಕೂಡ ನೀವು ಅವ್ರ ಮನೆಗೆ ಹೋದಾಗ ಯಾರೊಬ್ಬರು ಬಿಟ್ಟು ಹೋಗಬಾರ್ದು. ಪ್ರತಿಯೊಬ್ಬರನ್ನು ಇದರಲ್ಲಿ ಒಳಪಡಿಸ್ಬೇಕು, ನಿಖರವಾಗಿ ಅವರೆಲ್ಲರ ಹೆಸರುಗಳು ಇರಬೇಕು ಅನ್ನೋದು ದೊಡ್ಡ ಉದ್ದೇಶ. ಹಾಗೆ ಬಿಟ್ಟು ಹೋಗದೇ ಇದ್ದ

0: ಹಾಗೆ ನಾವೇನು ಒಂದು ಫುಲ್ ಪ್ರೂಫ್
1: ಮೆಕಾನಿಸಮ್
0: ಮಾಡ್ಕೋಬೇಕಾಗುತ್ತೆ, ಅದನ್ನು ಹೇಗೆ ಮಾಡ್ಕೊಂಡಿದ್ದೀರಾ?
1: ಈಗ ಕಳೆದ ಸಾರಿ ಅಂದರೆ ಲಾಸ್ಟ್ ಟೈಮ್ ಎಸ್ ಐ ಆರ್ ಆಗಿದ್ದು 2002, ಈಗ ಆಗ್ತಿರೋದು 10ನೇ ಬಾರಿ ಎಸ್ ಐ ಆರ್. ಕಳೆದ ಎಸ್ ಐ ಆರ್ ಆದಾಗ ಕರ್ನಾಟಕ ರಾಜ್ಯದ ಮತದಾರರ ಸಂಖ್ಯೆ ಸುಮಾರು 3,40,00,000 ಇತ್ತು. ಈಗ ಇರುವ ಮತದಾರರ ಸಂಖ್ಯೆ 5,56,00,000 ಇದೆ, ಹೆಚ್ಚು ಕಡಿಮೆ. ಸೊ ಹಂಗಾದರೆ ಆವಾಗ 34,000 ಮತಗಟ್ಟೆಗಳಿತ್ತು, ಈಗ 59,000 ಮತಗಟ್ಟೆಗಳಾಗಿದೆ. ಸೊ ಜಾಸ್ತಿ ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಭಾಳ ಮುಖ್ಯವಾದ ಅಂಶಗಳು ಏನಂದರೆ ಮೇಡಮ್, ಮ್ಯಾಪಿಂಗ್ ಅಂತ ಒಂದು ಮಾಡ್ತಾ ಇದ್ದೀವಿ. ಹಾಗಂದರೆ ಯಾಕೆ ಅದು ಬೇಕಂದು ಕೇಳಿದರೆ, ಯಾರ್ಯಾರ ಹೆಸರು ಎಲ್ಲ 2002 ವೋಟರ್ ಲಿಸ್ಟಲ್ಲಿ ಇತ್ತೋ ಅವರೆಲ್ಲ ನಾವು ಇಂಡಿಯನ್ ಸಿಟಿಸನ್ ಎಂದೇ ಪರಿಗಣಿಸಬೇಕಾಗ್ತದೆ. ಅದರ್ವೈಸ್ ಬೇರೆ ಏನಾದ್ರು ಅವ್ರ ಮೇಲೆ ಕಂಪ್ಲೇಂಟ್ ಬೇರೆ ಏನಾದ್ರು ಗೊತ್ತಾದರೆ ಬಾಕಿ ಟೈಮಲ್ಲಿ ಪೂರ ಅವರೆಲ್ಲ ಈ ದೇಶದ ಪ್ರಜೆ ಎಂದು ಪರಿಗಣಿಸಬೇಕಾಗ್ತದೆ. ಇಟ್ಸ್ ಅ ಪ್ರೊಬೇಟಿವ್ ಪ್ರೂಫ್ ಆರ್ ಸಿಟಿಸನ್ಶಿಪ್ ಅಂತ ಹೇಳ್ತೀವಿ ನಾವು. ಸೊ ಅದರಿಂದ ನಾವೇನು ಮಾಡಿದ್ವಿ ಅಂತ ಕೇಳಿದರೆ, ಕನ್ನಡ ರಾಜ್ಯದಲ್ಲಿರುವ ಸುಮಾರು 5,54,00,000 ಜನಸಂಖ್ಯೆ ಇರುವ ಮತದಾರರಲ್ಲಿ 5,08,00,000 ಮೇಲ್ಪಟ್ಟ ಮತದಾರನ ಮ್ಯಾಪಿಂಗ್ ಈಗಾಗಲೇ ಮುಗಿಸಿದ್ವಿ. 91.62% ಆಫ್ ದ ವೋಟರ್ಸ್ ಆರ್ ಆಲ್ರೆಡಿ ಮ್ಯಾಪ್ಡ್ ಇನ್ ಕರ್ನಾಟಕ. ಸೊ ಈಗ ಇದರಿಂದ ಏನಾಗ್ತದೆ ಅಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮ್ ಮತದಾರರ ಮನೆಗೆ ಕೊಡುವಾಗ ಅವರು ಫಿಲ್ ಮಾಡುವ ಸಂದರ್ಭಗಳಲ್ಲಿ ಬಿ ಎಲ್ ಓಗೆ ಮ್ಯಾಪಿಂಗ್ ಮಾಡಿದ ಅನುಭವ ಇರುವುದರಿಂದ ಅವರೇ ಮಾಹಿತಿಯನ್ನು ಹೇಳ್ತಾರೆ. 2002 ಇವ್ರದ್ದು ಹೆಸರು ಎಲ್ಲಿ ಇತ್ತು, ತರಬೇತಿ ಕೊಟ್ಟಿದ್ದೀವಿ, 2002 ಮತದಾರರ ಹೆಸರು ಎಲ್ಲಿ ಇತ್ತು ಎಂಬ ಮಾಹಿತಿ ಬಿ ಎಲ್ ಹತ್ರ ಈಗಾಗಲೇ ಇರುತ್ತದೆ. ಹೆಚ್ಚು ಕಡಿಮೆ ಎಲ್ಲರದ್ದು ಇರುತ್ತದೆ, ಕೆಲವ್ರದ್ದು ಮಾತ್ರ ಸ್ವಲ್ಪ ಇನ್ನೂ ಬಾಕಿ ಇರಬಹುದು, ಅದು ಕಂಪ್ಲೀಟ್ ಮಾಡ್ತಾರೆ. ಆವಾಗ ಏನಾಗ್ತದೆ, ಜನರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ನಾನು ಮತದಾರರ ಹತ್ರ ವಿನಂತಿ ಮಾಡೋದೇನೆಂದರೆ, ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬರುವ ಸಂದರ್ಭಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡುವ ಹಂತದಲ್ಲಿ 2002 ತಮ್ಮ ಹೆಸರು ಎಲ್ಲಿ ಇತ್ತು ವೋಟ್ ಲಿಸ್ಟ್ಲಿಂದ ಒಂದು ಕಾಲಮ್ ಇರ್ತದೆ, ಅದು ಫಿಲ್ ಮಾಡುವ ಸಂದರ್ಭದಲ್ಲಿ ತಮಗೆ ಗೊತ್ತಿದ್ರೆ ತಾವೇ ನೆಟ್ಟಲ್ಲಿ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅಥವಾ ತಮಗೆ ಏನಾದ್ರು ಡೌಟ್ ಇದ್ದ ಸಂದರ್ಭಗಳಲ್ಲಿ ಬಿ ಎಲ್ ಓದ್ರ ಕೇಳಿದರೆ ಅವರೇ ತಮಗೆ ಹೆಲ್ಪ್ ಮಾಡ್ತಾರೆ ಫಾರ್ಮನ್ನು ಫಿಲ್ಅಪ್ ಮಾಡಲಿಕ್ಕೆ. ಸೊ ಈ ವಿಷಯವನ್ನು ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಹೌದು,
1: ಆ ಮತದಾರರ ತನ್ನ ಹೆಸರು ಇದ್ರೆ ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ಅಕಸ್ಮಾತ್ ತಂದೆ ಹೆಸರು ಇಲ್ಲ, ಅವ್ರದ್ದು ತಾಯಿ ತಂದೆ ಅಥವಾ ಅವ್ರದ್ದು ಅಜ್ಜ ಅಜ್ಜಿ ಹೆಸರು ಇದ್ರೆ ಅದು ಪ್ರೋಜನಿ ಮ್ಯಾಪಿಂಗ್ ಎಂದು ಕರಿತೀವಿ. ಸೊ ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಸುಮಾರು 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ, ಅದರಲ್ಲಿ ಮೋರ್ ದೆನ್ 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 90% ಹೆಚ್ಚು ಮ್ಯಾಪಿಂಗ್ ಮಾಡಿದ್ದಾರೆ. ಸೊ ಸಿಟಿ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಇದೆ ಬಿ ಬಿ ಪಿ ಏರಿಯಾದಲ್ಲಿ. ಅದನ್ನು ಈಗ ಈ ಮ್ಯಾಪಿಂಗ್ ಪ್ರಕ್ರಿಯೆ ಜುಲೈ 25 ತನಕ ಮುಂದುವರಿತಾನೆ,
0: ಇದ್ರ ಜೊತೆಗೆ
1: ಅದನ್ನು ನಡೀತದೆ. ಅದರಿಂದ ಮ್ಯಾಪಿಂಗ್ ಆಗಿಲ್ಲ ಎಂಬ ಕಾರಣಕ್ಕೋಸ್ಕರ ಯಾರು ತನ್ನ ಎನ್ಯುಮರೇಷನ್ ಫಿಲ್ ಮಾಡೋಕ್ಕಾಗಲ್ಲ ಎಂಬ ದಯವಿಟ್ಟು ಆ ಭಾವನೆ ಇರಬೇಕಿಲ್ಲ. ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮದು ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆಗುತ್ತದೆ, ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮ ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಒಂದು ಸೇರುತ್ತದೆ. ತಮ್ಮ ಹತ್ರ ಮಾಹಿತಿ ಇದ್ರೆ ತಾವು ಫಿಲ್ ಮಾಡಿ ಕೊಡಿ, ತಮ್ಮ ಹತ್ರ ಮಾಹಿತಿ ಇಲ್ಲ ಅಂದ್ರೆ ದಯವಿಟ್ಟು ಬಿ ಎಲ್ ಓ ಹೆಲ್ಪ್ ಸಹಾಯ ತಗೊಂಡು ಫಿಲ್ ಮಾಡಿ ಕೊಡಿ.
0: ಈಗ ಫಾರ್ಮ್ ತಗೊಂಡು ಬಿ ಎಲ್ ಓ ಪ್ರತಿ ಮನೆಗಳಿಗೆ ಹೋಗ್ತಾರೆ.
1: ಹೌದು,
0: ಆದ್ರೆ ನಮ್ಮಲ್ಲಿ ಅನೇಕ ಜನ ಕೆಲಸಕ್ಕೆ ಕೂಲಿಗೆ ಈ ತರ ಬೇರೆ ಬೇರೆ ಕಾರ್ಯಗಳಿಗೆ ಹೊರಗಡೆ ಹೋಗೋದ್ರಿಂದ ಇವರು ಬಂದಾಗ ಅವರು ಮನೆಯಲ್ಲಿ ಇಲ್ಲದೆ ಇರಬಹುದು. ಆಗ ಅವ್ರು ಏನ್ ಮಾಡ್ಬೇಕು, ಆ ಫಾರ್ಮ್ ಅನ್ನ ಅವ್ರಿಗೆ ತಗೊಳ್ಳೋದು ಹೇಗೆ, ಅಥವಾ ಯಾರನ್ನ ಅವರು ಕಾಂಟ್ಯಾಕ್ಟ್ ಮಾಡ್ಬೇಕು?
1: ಈಗ ಬಿ ಎಲ್ ಓಗಳಿಗೆ ತನ್ನ ವ್ಯಾಪ್ತಿ ಯಾವುದು ಎಂದು ಗೊತ್ತಿದೆ. ಮ್ಯಾಪಿಂಗ್ ಬಿ ಎಲ್ ಓಗಳೇ ಮಾಡಿದ್ರಿಂದ ಅದು 90% ಮೇಲ್ಬಿಟ್ಟು ಮ್ಯಾಪಿಂಗ್ ಆಗಿರೋದ್ರಿಂದ ಈಗಾಗಲೇ ಯಾವ ಮತದಾರರು ಯಾವ ಮನೆ ಎಲ್ಲಾನು ಅವ್ರಿಗೆ ಮೋಸ್ಟ್ಲಿ ಪರಿಚಯ ಆಗಿರ್ತದೆ. ಸೊ ನಾರ್ಮಲಿ ಆಯಾ ಭಾಗದ ಬಿ ಎಲ್ ಓಗಳಿಗೆ ಯಾವ್ಯಾವ ಸಂದರ್ಭದಲ್ಲಿ ಹೋದರೆ ಜನ ಸಿಗ್ತಾರೆ ಎಂಬ ಒಂದು ನಾಲೆಡ್ಜ್ ಸ್ವಲ್ಪ ಇದ್ದೇ ಇರ್ತದೆ. ಸೊ ನಾವು ಈಗ ಎಸ್ ಐ ಆರ್ ಪ್ರಕ್ರಿಯೆ ಅದರಲ್ಲೂ ಎನ್ಯುಮರೇಷನ್ ಪ್ರಕ್ರಿಯೆ 30ನೇ ಜೂನ್ನಿಂದ 29 ಜುಲೈ ತನಕ ನಡೀತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಮತದಾರ ಅನುಕೂಲಕ್ಕೆ ತಕ್ಕಂಗೆ ಬಿ ಎಲ್ ಓ ವಿಸಿಟ್ ಮಾಡಬೇಕೆಂದು ಸೂಚನೆ ಕೊಟ್ಟಿದ್ದೀವಿ ನಾವು. ಸೊ ಬಿ ಎಲ್ ಓ ಬರುವಾಗ ಮನೆಯಲ್ಲಿ ಮತದಾರ ಇದ್ದರೆ ಅವರು ಫಾರ್ಮನ್ನು ಕೊಡ್ತಾರೆ, ಒಂದು ಸ್ಟಿಕ್ಕರನ್ನು ಹಚ್ಚಿಸ್ತಾರೆ ಫಾರ್ಮ್ ವಿತರಣೆ ಮಾಡಲಾಗಿದೆ ಅಂತ ಮನೆಯವ್ರ ಹತ್ರ. ಅಕಸ್ಮಾತ್ ಯಾರಾದರೂ ಮತದಾರರು ಹಂಗಸ ಮನೆ ಲಾಕ್ ಆಗಿದೆ ಸುಮಾರು ದಿನದಿಂದ, ಆ ಮನೆ ಇಲ್ಲ, ಅಕ್ಕಪಕ್ಕದಲ್ಲಿ ವಿಚಾರಣೆ ಮಾಡ್ತಾರೆ, ಒಂದು ತಿಂಗಳಾಯಿತು ಅಥವಾ ಮನೆ ಲಾಕ್ ಆಗಿದೆ ಅಂದರೆ ಅಲ್ಲಿ ಒಂದು ಆ ಫಾರ್ಮನ್ನು ಅವ್ರ ಮನೆ ಒಳಗೆ ಸ್ಲಿಪ್ ಮಾಡ್ತಾರೆ, ಮನೆ ಒಳಗೆ ಹಾಕಬೇಕು. ಹೌದು, ಮನೆ ಖಾಲಿದ್ರೆ ಮನೆ ಒಳಗೆ ಹಾಕಬೇಕು. ಹಾಕ್ಬಿಟ್ಟು ಅಲ್ಲಿ ಒಂದು ರೆಡ್ ಕಲರ್ ಸ್ಟಿಕ್ಕರ್ ಅನ್ನು ಅಂಟಿಸ್ತಾರೆ, ಇಂಥ ದಿನ ನಾನು ಮನೆಗೆ ಬಂದಿದ್ದೆ, ಮನೆ ಲಾಕ್ ಆಗಿದೆ,
0: ಯಾರ ಕೈಯಲ್ಲಿ ಕೊಟ್ಟಿಲ್ಲ,
1: ಯಾರ ಕೈಯಲ್ಲಿಲ್ಲ, ನೆಕ್ಸ್ಟ್ ವಿಸಿಟ್ ನಾನು ಇಂಥ ದಿನ ಬರ್ತೀನಿ, 3ನೇ ವಿಸಿಟ್ ಇಂಥ ದಿನ ಬರ್ತೀನಿ ಅಂತ ಸ್ಟಿಕ್ಕರ್ ಹಾಕಿ ಅದರಲ್ಲಿ ಬರೀತಾರೆ. ಮತ್ತು ಈ ಪ್ರತಿಯೊಂದು ಎನಿಮೇಷನ್ ಫಾರ್ಮಲ್ಲೂ ಬಿ ಎಲ್ ಓ ಹೆಸರು ಬಿ ಎಲ್ ಓ ಮೊಬೈಲ್ ನಂಬರ್ ಪ್ರಿಂಟ್ ಆಗಿರ್ತದೆ, ಅದರಿಂದ ಮತದಾರರು ತಾನು ಬಿ ಎಲ್ ಓಗೆ ಕಾಲ್ ಮಾಡಿ ಅವರು ಸಮೇತ ಫಾಲೋ ಮಾಡಬಹುದಾಗಿದೆ. ಸ್ಟ್ರಿಕ್ಟ್ ಆಗಿ ನಾವು ಮತದಾರರನ್ನ ಇಂಥ ಸಮಯ ಮನೆಯಲ್ಲಿ ಇರಿ ಎಂದು ಹೇಳುವುದು ಕಷ್ಟ ಆಗ್ತದೆ, ಬಿ ಎಲ್ ಓಗೆ ಇಂಥ ಸಮಯ ಹೋಗಿ ಎಂದು ಹೇಳುವುದು ಕಷ್ಟ, ಯಾಕಂದ್ರೆ ಅವ್ರ ಹತ್ರ ಅವ್ರಿಗೆ ಗೊತ್ತಿರ್ತದೆ. ಸೊ ಉದಾಹರಣೆಗೆ ಒಂದು ಕೃಷಿ ಚಟುವಟಿಕೆ ಜಾಸ್ತಿ ಇರೋ ಭಾಗದಲ್ಲಿ ಜನರ ಅವರು
0: ಚಟುವಟಿಕೆ
1: ಅದಕ್ಕೆ ನೋಡಿಕೊಂಡು ಅವ್ರು ಹೋಗಬೇಕಾಗ್ತದೆ. ಇಂಡಸ್ಟ್ರಿ ಬೇರೆ ಇರುವ ಕಡೆ ಬೇರೆ ರೀತಿ ಇರ್ತದೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡೋರೆಲ್ಲ ಇರುವ ಕಡೆ ಬೇರೆ ರೀತಿ ಇರ್ತದೆ. ಸೊ ಅದರಿಂದ

0: ನಾವು ಎಲ್ಲದಕ್ಕೂ ಒಂದೇ ರೀತಿಯ ಸೂಚನೆ
1: ಸಮಯವನ್ನು ನಿಗದಿ ಮಾಡೋದಕ್ಕೆ
0: ಆಗಲ್ಲ.
1: ಆಗಲ್ಲ
0: ಆ ವಿಷಯವನ್ನು ಆಯಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿ, ER O, BLO ಸೂಪರ್ವೈಸರ್ ಅಂಥವ್ರು ನಿಗದಿ ಮಾಡ್ತಾರೆ. ಸೊ ಒಟ್ಟಾರೆ ಮತದಾರರ ಅನುಕೂಲಕ್ಕೆ ತಕ್ಕಂಗೆ BLO ಮನೆ ವಿಸಿಟ್ ಮಾಡಿ ಅವರು ಒಂದೇ ಒಂದು ಅರ್ಹ ಮತದಾರರು ಪಟ್ಟಿಯಿಂದ ಬಿಡದಂಗೆ ನೋಡಿಕೊಳ್ಳುವ ಜವಾಬ್ದಾರಿ BLO ಮೇಲೆ ಇರ್ತದೆ. ಅದ್ರ ಅವ್ರ ಜೊತೆ ಕೆಲಸ ಮಾಡುವ ಎಲ್ಲ ಅಧಿಕಾರಿ ಮೇಲೂ ಇರ್ತದೆ. SIR ಉದ್ದೇಶನೂ ಅದು ಆಗಿರ್ತದೆ.
1: ಈಗ ಮತದಾರರು ಮನೆಯಲ್ಲಿ ಇರಲಿಲ್ಲ, ಫೋನ್ ನಂಬರು BLO ಹತ್ರ ಇದೆ, ಅನೇಕ ಮತದಾರರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ನಮ್ಮ ಪಕ್ಕದ ಮನೆಯವರಿಗೆ ಕೊಟ್ಬಿಡಿ ಅಂತ. ಹೆಚ್ಚು ಸಂದರ್ಭದಲ್ಲಿ ನಾವು ಇದನ್ನು ನೋಡ್ತೀವಿ, ಅಥವಾ ಇಂಥವ್ರ ಕೈಯಲ್ಲಿ ಕೊಡಿ ಅಂತ ಏನು ಹೇಳ್ತಾರೆ. ಹಾಗೆ ಈ ಫಾರ್ಮ್ ಅನ್ನ ಕೊಡಬಹುದಾ?
0: ನಾವು ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಮತದಾರರು ಅವ್ರ ಕುಟುಂಬಸ್ಥರು ಹತ್ರ ಮಾತ್ರ ವಿತರಣೆ ಮಾಡಬೇಕೆಂದು ಸೂಚನೆ ಕೊಟ್ಟಿದ್ದೀವಿ. ಈಗ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಒಂದು ಸೂಚನೆ ಇರ್ತದೆ, ಏನಂದ್ರೆ ಅಕಸ್ಮಾತ್ ಯಾರಾದರೂ ವೋಟರ್ ಇಲ್ಲ ಅಂದ್ರೆ ಅವರ ಪರವಾಗಿ ಅವ್ರ ಕುಟುಂಬದ ಸದಸ್ಯರು ಸಹಿ ಮಾಡಬಹುದು ಇರ್ತದೆ. ಇಫ್ ಎ ವೋಟರ್ ಈಸ್ ನಾಟ್ ಅವೈಲಬಲ್ ಆನ್ ಬಿಹಾಫ್ ಆಫ್ ದಿ ವೋಟರ್, ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಆಲ್ಸೋ ಕ್ಯಾನ್ ಸೈನ್ ದಿ ಎನ್ಯುಮರೇಷನ್.

0: ಈಗ ಎನ್ಯುಮರೇಷನ್ ಫಾರ್ಮಲ್ಲಿ ಒಂದು ಸೂಚನೆ ಇರುತ್ತೆ, ಏನಂದರೆ ಅಕಸ್ಮಾತ್ ಯಾರಾದರೂ ವೋಟರ್ ಇಲ್ಲ ಅಂದರೆ ಅವರ ಪರವಾಗಿ ಅವ್ರ ಕುಟುಂಬದ ಸದಸ್ಯರು ಸಹಿ ಮಾಡಬಹುದು ಅಂತ ಇರ್ತದೆ. ಇಫ್ ಎ ವೋಟರ್ ಈಸ್ ನಾಟ್ ಅವೈಲಬಲ್ ಆನ್ ಬಿಹಾಫ್ ಆಫ್ ದಿ ವೋಟರ್, ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಆಲ್ಸೋ ಕ್ಯಾನ್ ಸೈನ್ ದಿ ಎನ್ಯುಮರೇಷನ್ ಫಾರ್ಮ್ ಎಂದು ಅದರಲ್ಲಿ ಇರ್ತದೆ. ಅದರಿಂದ ಅಕಸ್ಮಾತ್ ಯಾರಾದ್ರು ಬರ್ತದಾರು, ಉದಾಹರಣೆಗೆ ಯಾರೋ ಒಂದು ಕುಟುಂಬದಲ್ಲಿ ತಂದೆಯವರು ಒಂದು ಹೊರಗಡೆ ಹೋಗಿ ಕೆಲಸಕ್ಕೆ ಹೋಗಿರ್ತಾರೆ, ಮನೆಯಲ್ಲಿ ಮಕ್ಕಳು ಅವ್ರ ಮನೆಯವರು ಇರ್ತಾರೆ, ಅಂದರೆ ಯಾರೋ ಒಬ್ಬರು ಎನ್ಯುಮರೇಷನ್ ಫಾರ್ಮನ್ನು ಪಡೆದು ಸೈನ್
1: ಮಾಡಿಕೊಡಬಹುದು.
0: ಆದರೆ ಬೇರೆ ಮೂರನೇ ವ್ಯಕ್ತಿ ಹತ್ರ ಕೊಡಲಿಕ್ಕೆ ಅವಕಾಶಗಳು ಇರಲ್ಲ.
1: ಅದನ್ನ ನೀವು
0: ಬಿ ಎಲ್ ಓಗೆ ಹೇಳಿರ್ತೀವಿ. ಸೊ ಸಾಧ್ಯವಾದಷ್ಟು ಇದು ಇದು ಬಿ ಎಲ್ ಓಗೂ ಅವ್ರಿಗೂ ಇರುವ ಬಾಂಧವ್ಯದ ಮೇಲೂ ನಿಲ್ಲಿರ್ತದೆ. ಯಾಕಂದ್ರೆ ಅವ್ರವ್ರ ಗ್ರಾಮದಲ್ಲಿ ಅವ್ರಿಗೆ ಗೊತ್ತಿರ್ತದೆ, ಅವ್ರ ಏರಿಯಲ್ಲಿ ಅವ್ರಿಗೆ ಗೊತ್ತಿರ್ತದೆ. ಬಟ್ ಸಾಧ್ಯವಾದಷ್ಟು ಈ ಫಾರ್ಮ್ಸ್ ಅನ್ನ ವೋಟರ್ ಹತ್ರನೇ ಕೊಡಬೇಕಾಗ್ತದೆ, ಹಂಗಾರೆ ಅವ್ರ ಕುಟುಂಬದವ್ರ ಹತ್ರ.
1: ಒಂದು ಪ್ರಶ್ನೆ ಕುತೂಹಲಕ್ಕಾಗಿ ಕೇಳಬೇಕು ಅನಿಸ್ತಾ ಇದೆ. ಇದು ಡೀಪ್ ಎಐನ್ ಕೂಡ ಡೀಪ್ ಫೇಕ್ ಮಾಡುವಂತಹ ಕಾಲ, ಹಾಗಾಗಿ ಈ ಫಾರ್ಮನ್ನು ನಕಲು ಮಾಡೋದು ಬಹಳ ದೊಡ್ಡ ವಿಷಯ ಏನೂ ಆಗಿರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಹೇಳ್ಬೋದೇನೋ, ಹೇಗೆ ಅಂಥ ಅವಕಾಶಗಳನ್ನು ನೀವು ಹೇಗೆ ಮೊದಲೇ ನಿಯಂತ್ರಣ ಮಾಡಿರ್ತೀರಿ?
0: ಕರೆಕ್ಟ್ ಮೇಡಮ್. ಈಗ ಏನಾಗ್ತದೆ, ಪ್ರತಿ ಫಾರ್ಮಲ್ಲಿ ಎನ್ಯುಮರೇಷನ್ ಫಾರ್ಮ್ ತಾವು ನೋಡಿದರೆ ಕ್ಯೂ ಆರ್ ಕೋಡ್ ಒಂದು ಕಾಲಮ್ ಇರ್ತದೆ. ಆ ಕ್ಯೂ ಆರ್ ಕೋಡ್ ಯುನೀಕ್ ಕೋಡ್, ಒಂದು ವೋಟರ್ಗೆ ಒಂದು ಕೋಡ್ ಮಾತ್ರ ಬಂದಿರ್ತದೆ, ಬೇರೆ ಯಾವುದು ಕೋಡ್ ಆದ್ರೂ ಆ ಫಾರ್ಮ್ ಬಿ ಎಲ್ ಓ ಆ್ಯಪಲ್ಲಿ ಓಪನ್ ಆಗಲ್ಲ. ಅದರಿಂದ ಏನಾಗುತ್ತದೆ, ಬೇರೆ ಯಾವುದೇ ನಕಲಿ ಫಾರ್ಮ್ ಸೃಷ್ಟಿ ಮಾಡಿ ಕೊಡೋಕ್ಕೂ ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಎನ್ಯುಮರೇಷನ್ ಫಾರ್ಮ್ ನಾವೇ ವಿತರಣೆ ಮಾಡ್ತಾ ಇದ್ದೀವಿ, ಎನ್ಯುಮರೇಷನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಳ್ಳೋಕ್ಕೂ ಆಗೋದಿಲ್ಲ. ಅದರಿಂದ ಬಿ ಎಲ್ ಓ ಕೈಯಿಂದ ಅದು ಏನು ಮನೆಗೆ ವಿತರಣೆ ಆಗ್ತದೆ ಆ ಫಾರ್ಮಿಂದನೇ ಅವ್ರು ಫಿಲ್ ಮಾಡಿ ಕೊಡಬೇಕಾಗ್ತದೆ. ಇನ್ನೊಂದು ಆಪ್ಷನ್ ಏನಂತ ಕೇಳಿದರೆ, ಅಕಸ್ಮಾತ್ ನಾನು ಊರಲ್ಲಿ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಸೈನ್ ಮಾಡಿ ಕೊಡೋಕ್ಕೆ ಸಾಧ್ಯವಾಗುತ್ತಿಲ್ಲ ಅಂದರೆ, ಅವರು ಆನ್ಲೈನಲ್ಲಿ ತನ್ನ ಫಾರ್ಮನ್ನು ಅವರೇ ಫಿಲ್ ಮಾಡಿ ಬಿ ಎಲ್ ಓಗೆ ಅವರು ಕೊಡಬಹುದಾಗಿದೆ. ಅದರದ ಮಾಡ್ಯೂಲ್ ಬೆಳಿಗ್ಗೆಯಿಂದ ಓಪನ್ ಆಗುತ್ತದೆ. ಅದು ಕುರಿತ ನಾವು ಎಲ್ಲ ಮ್ಯಾನ್ಯುಲ್ನು ಬಿಟ್ಟಿದ್ದೀವಿ, ಈಗಾಗಲೇ ವೆಬ್ಸೈಟ್ಲಿ ಅವೈಲೇಬಲ್ ಇದೆ.
1: ಈಗಾಗಲೇ ನೀವು ಹೇಳಿದ್ರಿ, ಸುಮಾರು 115,000 ಬಿ ಎಲ್ ಎಗಳು ಬೇರೆ ಬೇರೆ ರಿಜಿಸ್ಟರ್ಡ್ ಪಾರ್ಟಿಗಳಿಂದ ಅಂದ್ರೆ ಪಕ್ಷಗಳಿಂದ ಬಂದಿದ್ದಾರೆ ಅಂತ, ಅವರು ಬರ್ತಾರೆ ಕೆಲಸ ಹೇಳಿದ್ರಿ. ಇಲ್ಲಿ ಪಕ್ಷಗಳು ಸೇರ್ಕೊಳ್ಳೋದ್ರಿಂದ ಏನಾದರೂ ಯಾವ್ದಾದ್ರು ರೀತಿಯ ಇದನ್ನ ಅವರ ನಿಯಂತ್ರಣ ಅಥವಾ ಅವರ ಕೆಲಸಗಳಲ್ಲಿ ಹೇಗಿರುತ್ತೆ?
0: ಈ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಎಲ್ಲ ನೋಂದಾಯಿತ ರಾಜಕೀಯ ಪಕ್ಷಗಳು, ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್, ಅವರು ಸಮೇತ ಒಂದೊಂದು ಪೋಲಿಂಗ್ ಸ್ಟೇಷನ್ಗೆ ಒಂದೊಂದು ಬೂತ್ಲ್ ಏಜೆಂಟ್ ಅಪಾಯಿಂಟ್ ಮಾಡುವ ಹಕ್ಕು ಅವ್ರಿಗೆ ಇದೆ. ಯಾಕೆ ಎಂದು ಕೇಳಿದರೆ, ನಾವು ಎಷ್ಟು ಫಾರ್ಮ್ ಪ್ರಿಂಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಜನರ ಹತ್ರ, ಎಷ್ಟು ಫಾರ್ಮ್ ವಾಪಸ್ ಕಲೆಕ್ಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಕಲೆಕ್ಟ್ ಮಾಡೋಕ್ಕೆ ಆಗಿಲ್ಲ, ಯಾವ ಕಾರಣಕ್ಕೆ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಮತ್ತು ಅದರಲ್ಲಿ ತೀರ್ಕೊಂಡವರು ಎಷ್ಟು, ಡೂಪ್ಲಿಕೇಟ್ ಓಟ್ ಇಟ್ಕೊಂಡಿರೋರು ಎಷ್ಟು, ಮನೆ ಲಾಕ್ ಮಾಡಿಬಿಟ್ಟು ಎಲ್ಲ ಹೋಗ್ಬಿಟ್ಟು ಬಾರದೇ ಇರೋರು ಎಷ್ಟು, ಈ ರೀತಿ ಎಲ್ಲ ಮಾಹಿತಿಯನ್ನು ಬಿ ಎಲ್ ಓ ಏನು ಮಾಡಬೇಕಾಗ್ತದೆ, ಬಿ ಎಲ್ ಎಗೆ ಕೊಡಬಹುದಾಗ್ತದೆ. ಅದರ ಜೊತೆಗೆ ಕಲೆಕ್ಟ್ ಮಾಡಿದ ಫಾರ್ಮನ್ನು ಎಷ್ಟು ಡಿಜಿಟೈಸ್ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಸಮೇತ ಬಿ ಎಲ್ ಎ ಕೊಡಬೇಕಾಗ್ತದೆ. ಅವ್ರದ್ದು ಪಾತ್ರ ಏನಿದೆ ಅಂತ ಕೇಳಿದರೆ, ಯಾವುದೇ ಒಂದು ಅರ್ಹ ಮತದಾರರು ಯಾವುದೇ ಒಂದು ಕಾರಣದಿಂದನೂ ಬಿಟ್ಟು ಹೋಗಬಾರದು ಎಂಬ ಉದ್ದೇಶ ಇದಿರುವುದರಿಂದ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಏನಿದ್ದಾರೆ ಅವರುಗಳು ಸಮೇತ ಇದರಲ್ಲಿ ಪಾಲ್ಗೊಂಡಿದ್ದಲ್ಲಿ ಎಲ್ಲೋ ಒಂದು ಕಡೆ ಬಿ ಎಲ್ ಓ ತಪ್ಪಿನಿಂದನೋ ಅಥವಾ ಬಿ ಎಲ್ ಓ ನಿರ್ಲಕ್ಷ್ಯದಿಂದನೋ ಅಥವಾ ಬೇರೆ ಯಾವುದೇ ಒಂದು ಕಾರಣದಿಂದ ಯಾವುದು ಮತದಾರ ಬಿಡದೆ ನಾವು ಪ್ರತಿ ಒಂದು ಅರ್ಹ ಮತದಾರರನ್ನು ಕವರ್ ಮಾಡೋ ಸಾಧ್ಯತೆ ಇದರಲ್ಲಿ ಜಾಸ್ತಿ ಇರ್ತದೆ. ಮತ್ತು ರಾಜಕೀಯ ಪಕ್ಷಗಳಾಗಿ ಅವರಲ್ಲಿ ಅದು ಕುರಿತ ಮಾಹಿತಿ ತಗೊಳ್ಳುವ ಹಕ್ಕೂ ಅವ್ರಿಗೆ ಇರ್ತದೆ. ಮತ್ತು ನಾವು ಈ ಸಂದರ್ಭದಲ್ಲಿ ಅವ್ರು ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಹತ್ರ 24,000 ಬಿ ಎಲ್ಗಳು ಇದ್ದಿದ್ದು ಕನಿಷ್ಠ ಒಂದು 2.5-3 ಹಿಂದೆ. ಈಗ ಕಳೆದ ಒಂದು 2 ತಿಂಗಳಲ್ಲಿ ನಾವು ಈ ಪ್ರಕ್ರಿಯೆ ಚಾಲೂ ಆಗ್ತದೆ ಅಂತ ಹೇಳಿ ಅವ್ರಿಗೆ ಮೀಟಿಂಗ್ ಮಾಡಿದ ಮೇಲೆ ಈಗ ಇರುವ ನಮ್ಮ ಬಿ ಎಲ್ ಎ ಸಂಖ್ಯೆ 1,15,000. ಆದ್ದರಿಂದ ಅವ್ರಿಗೂ ಸಮೇತ ಭಾಳ ಕೋಆಪ್ರೇಟ್ ಮಾಡಿದ್ದಾರೆ. ಪಕ್ಷಗಳ ವತಿಯಿಂದನೂ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ನಾವು ಜಿಲ್ಲಾಧಿಕಾರಿ ವತಿಯಿಂದನೂ ನಾವು ಇವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಿಂದ ಎಲ್ಲೋ ಒಂದು ಕಡೆ ಯಾವುದೇ ಒಂದು ಅರ್ಹ ಮತದಾರರು ಬಿಟ್ಟು ಹೋಗಬಾರ್ದು ಎಂಬುದು ಎಲ್ಲರ ಉದ್ದೇಶ ಇರುವುದರಿಂದ, ಉದಾಹರಣೆಗೆ ಯಾರು ಒಬ್ಬರು ಊರಲ್ಲಿ ಇರಲ್ಲ, ಅವ್ರ ಕಾಂಟ್ಯಾಕ್ಟಲ್ಲಿ ಇರಲ್ಲ, ಮತ್ತು ಎಲ್ಲೋ ಒಂದು ಕಡೆ ತೋಟದ ಮನೆಯಲ್ಲಿ ವಾಸ ಇರ್ತಾರೆ, ಯಾವುದೋ ಒಂದು ಕಾರಣದಿಂದ ಬೀಲು ರೀಚ್ ಆಗೋಕ್ಕಾಗ್ತಿಲ್ಲ, ಇಂಥ ಯಾವುದೋ ಪ್ರಕರಣದ ಯಾರು ಮಿಸ್ ಆಗಬಾರ್ದು ದೃಷ್ಟಿಯಿಂದ ನಾವು ಎಲ್ಲ ಮಾಹಿತಿಯನ್ನು ಗ್ರಾಮ ಪಂಚಾಯತ್ ಚಾವಡಿಯಲ್ಲಿ ಬಿ ಎಲ್ ಎಗೆ ಎಲ್ಲರಿಗೂ ಮಾಹಿತಿ ಕೊಡ್ತೀವಿ. ಸೊ ಒಬ್ಬರು ಮತದಾರರು ಬಿಟ್ಟು ಹೋಗೋದೇ ನೋಡಿಕೊಳ್ಳೋ ಜವಾಬ್ದಾರಿ ಎಲ್ಲರ ಮೇಲೆ ಇರ್ತದೆ.
1: ಇಂಥ ಹೊತ್ತಿನಲ್ಲಿ ನಾವು ಈ ಮಾಹಿತಿಯನ್ನು ಕೊಡಬಾರ್ದು ಅಥವಾ ಮಾಹಿತಿಯನ್ನು ಕೊಟ್ಟರೆ ಏನಾದ್ರು ನಮ್ಗೆ ತೊಂದರೆ ಆಗುತ್ತೋ, ಈ ಥರದ ಅನುಮಾನಗಳಿರ್ತಾವಲ್ಲ, ಅವರು ಬೇಕಂತಲೇ ತಪ್ಪಿಸ್ಕೊಳ್ಳುವಂಥ ಸಂದರ್ಭನೂ ಬರಬಹುದು ಹೇಳೋಕ್ಕಾಗಲ್ಲ. ಅಂಥ ಮತದಾರರಿಗೆ ನೀವು ಯಾವ ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತೀರಿ?
0: ಇಲ್ಲ, ಇದರಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿಕ್ಕೆ ಭಾಳ ಹುಮ್ಮಸ್ಸಿಂದ ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಸೇರಿ ಜನ ಕಾಯ್ತಿರ್ತಾರೆ. ನಿಜವಾಗಿ ಎಷ್ಟು ಜನ ಸರ್ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಕೇಳ್ತಾರೆ. ಹೊಸ ವೋಟರ್ಸ್ ಸಮೇತ ಅದಕ್ಕಿಂತ ಜಾಸ್ತಿ ಹುಮ್ಮಸ್ಸಿಂದ ಇರ್ತಾರೆ, ಯಾರು ಅದನ್ನ ಡೋಸ್ ತುಂಬುತ್ತಾರೆ ಅಂತ. ಪ್ರತಿಯೊಂದು ಚುನಾವಣೆ ಆಗುವಾಗ ನಾವು ನೋಡ್ಬೋದು ಎಷ್ಟು ಜನ ವಾಟ್ಸಪ್ ಸ್ಟ್ಯಾಟಸ್ ಇಟ್ಕೊಳ್ತಾರೆ ತನ್ನ

0: ಬೆರಳಲ್ಲಿ ಮೈ ಇರುವುದನ್ನು ಎಷ್ಟು ಜನ ವಾಟ್ಸ್ಆಪ್ ಇಟ್ಕೊಳ್ಳಿ ಅಂದರೆ ನಾವು ನೋಡ್ಬೋದು ಸೋಷಿಯಲ್ ಮೀಡಿಯಾ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಅವ್ರ ಹುಮ್ಮಸ್ಸು ನಾನು ನೋಡ್ಬೋದು. ಅದರಿಂದ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರು ಇರಬೇಕು, ರೈಟನ್ನು ನಾನು ಚಲಾಯಿಸಬೇಕು, ಹಕ್ಕನ್ನು ಚಲಾಯಿಸಬೇಕೆಂಬಂತ ಹುಮ್ಮಸ್ಸು ಎಲ್ಲರದ್ದು ಇರ್ತದಾಗಿ ನಾನು ಭಾವಿಸ್ತೀನಿ. ಅದರಿಂದ ಇದರಲ್ಲಿ ಬೇರೆ ಯಾರು ನನಗೆ ಮತದಾರ ಪಟ್ಟಿ ಹೆಸರು ಬೇಡ ಅಂತ ಹೇಳುವರು ಯಾರು ಇದುವರೆಗೂ ನಮಗೆ ಯಾರು ಗಮನಕ್ಕೆ ಬಂದಿಲ್ಲ ಅಂದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಅಂತ ನಾವು ನಂಬುತ್ತೀವಿ.
1: ಈಗ ಸುಮಾರು 3 ತಿಂಗಳ ಕಾಲದಿಂದ ಅಂದ್ರೆ ಈ ಪ್ರಕ್ರಿಯೆ 3 ತಿಂಗಳ ಕಾಲ ಹೆಚ್ಚಾಗಿ ನಡೆಯುತ್ತೆ. ಸೆಪ್ಟೆಂಬರ್ 7ರವರೆಗೆ ನಡೆಯುವಂಥದ್ದು 3 ತಿಂಗಳು. ಜೂನ್ 20ಕ್ಕೆ ಸುಮಾರು ನೀವು ಇದನ್ನ ಆರಂಭ ಮಾಡಿದ್ರಿ, ಪ್ರಿಂಟ್ ಮಾಡಿದ್ರು, ಅದು ಒಂದು 10 ದಿವಸ ನಡೀತು ಅಂತ ಕಾಣಿಸುತ್ತೆ. ಪ್ರಿಂಟಿಂಗ್ ಹೇಳಿದ್ರೆ 11 ಕೋಟಿ ಫಾರ್ಮ್ಗಳನ್ನ ನಾವು ಪ್ರಿಂಟ್ ಮಾಡಿದ್ದೀವಿ ಅಂತ. ಈಗ ಜೂನ್ 30ರಿಂದ ಜುಲೈ 29 ಒಂದು ತಿಂಗಳು ಈ ಪ್ರಕ್ರಿಯೆ ನಡೆಯುತ್ತೆ. ಫಾರ್ಮ್ ಬರುತ್ತೆ ಮನೆಗೆ, ಅಲ್ಲಿ BLO ಇರ್ತಾರೆ, ಅವರ ಸಹಾಯ ತಗೊಂಡು ಫಿಲ್ ಮಾಡಬಹುದು. ಅಥವಾ ನಂತರದ ಫಾಲೋಅಪ್, ಅಕಸ್ಮಾತ್ ಅವ್ರ ಮನೆಯಲ್ಲಿ ಇಲ್ಲದೆ ಹೋದ್ರೆ ಮತ್ತೆ BLO ಫಾಲೋಅಪ್ ಮಾಡ್ತಾರೆ. ಅಂತೂ ನಿಮ್ಮನ್ನ ಬಿಡಲ್ಲ ನೀವು ಸರಿಯಾದ ಮಾಹಿತಿ ಕೊಡೋ ತನಕ ಅನ್ನುವಂಥದ್ದನ್ನು ಅವ್ರು ಅಶ್ಯೂರ್ ಮಾಡ್ತಾರೆ. ನಂತರ ಆಗಸ್ಟ್ 5ಕ್ಕೆ ಅದರ ಕರಡು ಡ್ರಾಫ್ಟ್ ನೀವು ಪ್ರಿಂಟ್ ಮಾಡ್ತೀರಾ ಮೊದಲನೇದಾಗಿ. ಅಂದ್ರೆ ಈ 1 ತಿಂಗಳು ಏನ್ ನಡೆಯುತ್ತೆ, ಇಂದಿನಿಂದ ಜುಲೈ 29ರವರೆಗೆ ನಡೆಯುವಂತಹ ಕೆಲಸಗಳನ್ನ ನಾವು ನಮ್ಮ ಕಣ್ಣೆದುರಿಗೆ ಮೊದಲ ಬಾರಿ ಸಾರ್ವಜನಿಕರು ಆಗಸ್ಟ್ 5ಕ್ಕೆ ನೋಡಬಹುದು ಅಂತ. ಆಮೇಲೆ ಆಗಸ್ಟ್ 5ರಿಂದ ಮತ್ತೆ 1 ತಿಂಗಳ ಸಮಯ ಕೊಡ್ತೀರಾ ಸೆಪ್ಟೆಂಬರ್ 4ರವರೆಗೆ. ಯಾರಿಗಾದ್ರೂ ಅದರಲ್ಲಿ ಅನುಮಾನಗಳಿದ್ರೆ ಅಥವಾ ಏನಾದರೂ ತೊಂದರೆ ತಪ್ಪಾಗಿದ್ರೆ ಇಂಥದನ್ನೆಲ್ಲ ಕರೆಕ್ಷನ್ ಮಾಡಿಸ್ಕೊಳ್ಳೋಕೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮತ್ತೆ 1 ತಿಂಗಳು ಅವಕಾಶ ಕೊಡ್ತೀರಾ. ಆನಂತರ ಅಕ್ಟೋಬರ್ 7ಕ್ಕೆ ಕೊನೆಯ
0: ಮತದಾರ
1: ಪಟ್ಟಿ ಪ್ರಕಟ ಆಗುತ್ತೆ. ಅಲ್ಲಿಗೆ ಸುಮಾರು 4 ತಿಂಗಳು ನಡೆಯುವಂತ ಈ ಪ್ರಕ್ರಿಯೆ.
0: ಈಗ ಈ ಪ್ರಕ್ರಿಯೆ ಹೆಂಗಿದೆ ಅಂದ್ರೆ ಮೇಡಮ್, ಒಂದು ಫಸ್ಟ್ ಎನ್ಯುಮರೇಷನ್ ಫೇಸ್ ಅಂತೀವಿ, ಅದು ಜೂನ್ 30ರಿಂದ ಜುಲೈ 29 ತನಕ ನಡೀತದೆ. ಅದಾದ್ಮೇಲೆ ಕರಡು ಮತದಾರರ ಪಟ್ಟಿಯನ್ನ ನಾವು ಆಗಸ್ಟ್ 5ಕ್ಕೆ ಬಿಡುಗಡೆ ಮಾಡ್ತೀವಿ. ಅದಾದ ನಂತರ ಫೈನಲ್ ಮತದಾರರ ಪಟ್ಟಿ ಯಾವಾಗ ಬರ್ತದೆ ಅಂದ್ರೆ 7th ಅಕ್ಟೋಬರ್ಗೆ ಬರ್ತದೆ. ಅಲ್ಲಿ ತನಕ ಬೇರೆ ಬೇರೆ ಡೇಟ್ಸ್ ಪ್ರಕ್ರಿಯೆ ಕೊಟ್ಟಿದ್ದಾರೆ. ಹಂಗಾದ್ರೆ ಅದು ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ ಇರ್ತದೆ, ನೋಟಿಸ್ ಪೀರಿಯಡ್ ಇರ್ತದೆ. ಸೊ ಕರಡು ಮತದಾರರ ಪಟ್ಟಿ ಆದ ನಂತರ ಯಾರು ಕೊಟ್ಟಿರುವ ಮಾಹಿತಿ 2002 SAR ಮಾಹಿತಿ ಇವರು ಕೊಟ್ಟಿರೋದಕ್ಕೂ ಅಲ್ಲಿ ಇರೋದಕ್ಕೂ ವ್ಯತ್ಯಾಸ ಇದ್ದರೆ, ಅಥವಾ ಮಾಹಿತಿ ಕೊಟ್ಟಿಲ್ಲ ಆದರೆ, ಅಥವಾ ಬೇರೆ ಏನಾದ್ರು ಕಾರಣ ಯಾರು ಹೋಗಿದ್ದರೆ, ಅವರು ಸಂಬಂಧಪಟ್ಟ ಮತದಾರರಿಗೆ ನೋಟಿಸ್ ಕೊಟ್ಟು ತನ್ನ ಅವರ ವಿವರಣೆಯನ್ನು ಪಡೆದು ಅದು ದಾಖಲೆಯನ್ನು ಪಡೆದು ಪರಿಶೀಲಿಸಿ ತೀರ್ಮಾನ ಕೈಗೊಳ್ತಾರೆ. ಇದು ಕಾನೂನಿನ ಅಂಶ. ಈ ಹಂತದಲ್ಲಿ ಯಾಕಂದರೆ ನಾವು ಜೂನ್ 30ರಿಂದ ಜುಲೈ 29 ತನಕ ಮತದಾರರಿಂದ ಯಾವುದೇ ದಾಖಲಾತಿ ಈಗ ನಾವು ಪಡೆಯುವುದಿಲ್ಲ. ಇಟ್ಸ್ ಓನ್ಲಿ ಎನ್ಯುಮರೇಷನ್ ಫೇಸ್. ಅದಾದ ನಂತರ ನೋಟಿಸ್ ಪೀರಿಯಡಲ್ಲಿ ಈಗ ನಮಗೂ ಗೊತ್ತಾಗಲ್ಲ ಎಷ್ಟು ಮಂದಿಗೆ ನೋಟಿಸ್ ಬರ್ತದೆ, ಏನು ಕಾರಣಕ್ಕೆ ಬರ್ತದೆ ಅಂತ. ಯಾಕಂದರೆ ಮತದಾರರ ಮಾಹಿತಿನ ಫಿಲ್ ಮಾಡಿ ಕೊಟ್ಟ ಮೇಲೆ, ಸೊ ಇದು ಕುರಿತ ಸಂಪೂರ್ಣ ಮಾಹಿತಿ ನಾನು ಆಗಸ್ಟ್ 5 ಆದ ನಂತರ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡಿದ ಮೇಲೆ ನಾನು ಮತ್ತೊಮ್ಮೆ ವಿವರವಾಗಿ ನಾನು ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸದ್ಯ ನಾನು ಕೇಳುಗರ ಹತ್ರ ವಿನಂತಿ ಮಾಡೋದೇನಂತ ಕೇಳಿದರೆ, ಈ ಎನ್ಯುಮರೇಷನ್ ಫೇಸಲ್ಲಿ ಮನೆ ಮನೆಗೆ ನಮ್ಮ BLO ಬರ್ತಾರೆ, ಅವರು ಪ್ರತಿಯೊಂದು ಮತದಾರರಿಗೂ ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತಾರೆ. ದಯವಿಟ್ಟು ತಾವುಗಳು ಆ ಫಾರ್ಮಲ್ಲಿ ತಮ್ಮದು ಫೋಟೋ ತುಂಬ ಹಳೆಯದಿದ್ದರೆ ಹೊಸ ಫೋಟೋನ ಹಚ್ಚಿ, ಕಡ್ಡಾಯವಾಗಿ ತಮ್ಮದು ಮಾಹಿತಿಯನ್ನು ಫಿಲ್ ಮಾಡಿ ಸಹಿ ಮಾಡಬೇಕು. ಮುಖ್ಯವಾಗಿ ಸೈನ್ ಮಾಡಿದ ನಂತರ ವಾಪಸ್ BLO ಕೈಗೆ ಕೊಡಬೇಕು. ಸೊ ಇಷ್ಟು ಪ್ರಕ್ರಿಯೆ ಆದಲ್ಲಿ ಯಾರ್ಯಾರೆಲ್ಲ ಫಾರ್ಮ್ ವಾಪಸ್ ಕೊಡ್ತಾರೋ ಸೈನ್ ಮಾಡಿ ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಡ್ರಾಫ್ಟ್ ರೋಲ್ ಆದ ನಂತರ ಫೈನಲ್ ರೋಲ್ವರೆಗೂ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಕರೆಕ್ಷನ್ಸ್ ಇರ್ಬೋದು, ಬೇರೆ ಇರ್ಬೋದು, ಅದು ಆಮೇಲೆ ನಾನು ವಿವರವಾಗಿ ಆಗಸ್ಟ್ 5 ಆದ ನಂತರ ಮತ್ತೆ ಮಾತಾಡೋಣ.
1: ನೀವು ನಮ್ಮ ಮತದಾರರಿಗೆ ಆರಾಮಾಗಿ ಕೊಟ್ಟಿದ್ದೀರಾ, ಅವರು ಬಹಳ ಲೆಜರ್ಲಿ ಎಲ್ಲ ಆರಾಮವಾಗಿ ನೋಡಿಕೊಂಡು ಪರಿಶೀಲನೆ ಮಾಡಿ ಮತ್ತೆ ನಿಮ್ಮ ಹತ್ರ ಬರಲಿ ಅಂತ.
0: ಪ್ರತಿಯೊಂದು BLO ID ಕಾರ್ಡನ್ನು ಕೊಟ್ಟಿದ್ದೀವಿ. ಎಲ್ಲ ಚುನಾವಣಾ ಆಯೋಗ ವತಿಯಿಂದ ಕೊಟ್ಟಿರುವ ID ಕಾರ್ಡನ್ನ ಪ್ರತಿ BLO ಡಿಸ್ಪ್ಲೇ ಮಾಡಿಕೊಳ್ತಾರೆ. ಬೇರೆ ಯಾರ ಹತ್ರ ಎನ್ಯುಮರೇಷನ್ ಫಾರ್ಮ್ಸ್ ಇರುವುದಿಲ್ಲ, BLO ಎನ್ಯುಮರೇಷನ್ ಫಾರ್ಮನ್ನು ಸೀದಾ ಮತದಾರರಿಗೆ ಕೊಡಬೇಕಾಗುತ್ತದೆ. ಪ್ರತಿ BLO ಕುರಿತ ಮಾಹಿತಿಯನ್ನು ಹೆಚ್ಚು ಕಡಿಮೆ ಎಲ್ಲ ಭಾಗದಲ್ಲೂ ಅವರಿಗೆ ಮಾಹಿತಿ ಇಟ್ಟುಕೊಂಡಿದ್ದಾರೆ. ಎಲ್ಲರೂ ಮಾಹಿತಿ ಯಾರಿಗಾರು BLO ಕುರಿತ ಮಾಹಿತಿ ಇಲ್ಲ ಅಂದರೆ ನಮ್ಮ ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿದ್ದೀವಿ. 59,000 BLO ಹೆಸರು, ಅವ್ರದ್ದು ಮೊಬೈಲ್ ನಂಬರ್, ಅವ್ರದ್ದು ಪೋಲಿಂಗ್ ಸ್ಟೇಷನ್ ಲೊಕೇಶನ್ ಮತ್ತು BLO ಸೂಪರ್ವೈಸರ್ದು ಮೊಬೈಲ್ ನಂಬರ್, ಆಮೇಲೆ ERO AER ಅವ್ರದ್ದು ಮೊಬೈಲ್ ನಂಬರ್, ಆಫೀಸ್ ಲೊಕೇಶನ್, ಇದು ಎಲ್ಲವನ್ನು ನಾವು ವೆಬ್ಸೈಟ್ಲಿ ಹಾಕಿದ್ದೀವಿ. ದಯವಿಟ್ಟು ಜನ ಈ ಮಾಹಿತಿಯ ಪ್ರಯೋಗವನ್ನು ಪಡೆಯಬಹುದು, ಪ್ರಯೋಜನವನ್ನು ಪಡ್ಕೊಳ್ಳಬಹುದು. ಅದು ಒಂದು. ಎರಡನೇದು ಮೇಡಮ್, ಈಗ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಜನರಿಗೆ ಅನುಕೂಲ ಮಾಡೋ ಸಂಬಂಧ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ, ನಗರ ಪ್ರದೇಶಗಳಲ್ಲಿ ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ ಕನಿಷ್ಠ ಒಂದಕ್ಕೆ ಮೇಲ್ಪಟ್ಟ ಸೆಂಟರ್ಗಳು ಅರೇಂಜ್ ಮಾಡಿದ್ದಾರೆ.

0: ಅದು ಫೆಸಿಲಿಟಿ ಸೆಂಟರ್ ಮಾಡಿ. ಕೆಲವರಿಗೆ ಫಾರ್ಮ್ ಫಿಲಪ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಬೇಕಾಗ್ಬೋದು, ಕೆಲವರಿಗೆ ಕನ್ನಡ ಅರ್ಥ ಆಗಲ್ಲ, ಕೆಲವರಿಗೆ ಬೇರೆ ಭಾಷೆಯಲ್ಲಿ ಅರ್ಥ ಬೇಕೆಂದು ಇರ್ಬೋದು. ಅಂಥ ಸಂದರ್ಭಗಳಲ್ಲಿ ಅವ್ರಿಗೆ ಅನುಕೂಲ ಮಾಡಬೇಕಂತ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ವಿ. ಅದರ ಪ್ರಯೋಜನವನ್ನು ಜನ ಪಡ್ಕೋಬಹುದು. ಆಮೇಲೆ ಫಾರ್ಮ್ ಪ್ರಿಂಟ್ ಆಗಿರೋದು ಕನ್ನಡದಲ್ಲಿ, ಆದರೆ ಫಿಲ್ಅಪ್ ಮಾಡೋದು ಅವ್ರು ಕನ್ನಡದಲ್ಲೂ ಮಾಡ್ಬೋದು, ಇಂಗ್ಲೀಷಲ್ಲೂ ಮಾಡ್ಬೋದು. ಬೇರೆ ಎಲ್ಲ ಭಾಷೆಯಲ್ಲೂ ಇಲ್ಲ,
1: ಇಂಗ್ಲೀಷ್
0: ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ, ಇದರಲ್ಲಿ ಮಾತ್ರ ಅವ್ರು ಫಿಲ್ ಮಾಡೋಕ್ಕೆ ಸಾಧ್ಯವಾಗ್ತದೆ. ನಾನು ಮೊದಲೇ ಹೇಳಿದಂಗೆ 2 ಸೆಟ್ ಫಾರ್ಮ್ ಕೊಟ್ಟಿದ್ದೀವಿ, ಅದರಲ್ಲಿ ಒಂದು ಫಾರ್ಮ್ ತಮ್ಮ ಹತ್ರನೇ ಇಟ್ಕೊಳ್ಳಿ, ಅದು ಬಿಎಲ್ಒ ಸಹಿ ಪಡೆದುಕೊಳ್ಳಿ, ಅದರಲ್ಲಿ ಅದು ಅಕ್ನಾಲೆಜ್ಮೆಂಟ್ ಆಗಿರ್ತದೆ. ಒಂದು ಫಾರ್ಮ್ ಫೋಟೋ ಅಳಿದಿದ್ರೆ ಅದನ್ನು ಫೋಟೋ ಹಚ್ಚಿ ದಯವಿಟ್ಟು ಮಾಹಿತಿಯನ್ನು ಫಿಲ್ ಮಾಡಿ ಖಂಡಿತವಾಗಿ ಸಹಿ ಮಾಡಿ ವಾಪಸ್ ಕೊಡಿ
1: ಬಿಎಲ್ಒ
0: ಹತ್ರ. ಇದನ್ನ ರಿಕ್ವೆಸ್ಟ್ ಮಾಡ್ತೀನಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತದೆ, ಯಾವುದೋ ಒಂದು ವೋಟರ್ ಯಾವುದೋ ಕಾರಣದಿಂದ 3 ಕಡೆ 4 ಕಡೆ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ, ಅವರು ಏನು ಮಾಡಬಹುದು ಅಂತ ಕೇಳಿದರೆ, ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟು ಇದ್ದರೂ ಸಮೇತ ಎಲ್ಲಿ ಎಲ್ಲೆಲ್ಲ ತಮ್ಮದು ಹೆಸರು ಇದೆಯೋ, ಎಲ್ಲೆಲ್ಲ ಅಡ್ರೆಸ್ ಕೊಟ್ಟಿದ್ರೋ ಅಲ್ಲಿಗೆಲ್ಲ ನಾವು ಎನ್ಯುಮರೇಷನ್ ಫಾರ್ಮನ್ನು ತಲುಪಿಸ್ತೀವಿ. ಆದರೆ ನಾವು ಮತದಾರರಿಗೆ ವಿನಂತಿ ಮಾಡೋದು, ಅಕಸ್ಮಾತ್ ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ಇದ್ದರೆ ತಮಗೆ ಎಲ್ಲಿ ಬೇಕೋ ಅಲ್ಲಿ ಒಂದು ಕಡೆ ಮಾತ್ರ ಉಳಿಸ್ಕೊಳ್ಳಿ, ಬಾಕಿ ಕಡೆ ದಯವಿಟ್ಟು ಫಾರ್ಮನ್ನು ಸೈನ್ ಮಾಡಬೇಡ. ಯಾಕಂದರೆ ಯಾರ್ಯಾರು ಸೈನ್ ಮಾಡಿ ವಾಪಸ್ ಕೊಡ್ತಾರೋ ಅವ್ರ ಹೆಸರು ಮಾತ್ರ ನಾವು ಡ್ರಾಫ್ಟ್ ಹಾಕ್ತೀವಿ. ಸೊ ನೀವು 3 ಕಡೆ ಹೆಸರು ಇದ್ದಂತ ಇಟ್ಟುಕೊಳ್ಳಿ, ಅವಾಗ ನೀವು ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡುವಾಗ ನಿಮ್ಗೆ ಎಲ್ಲಿ ಬೇಕಾದ್ರೆ ಒಂದು ಕಡೆ ಸೈನ್ ಮಾಡಿಕೊಳ್ಳಿ, ಅವಾಗ ಏನಾಗ್ತದೆ ಒಂದು ಕಡೆ ಮಾತ್ರ ಹೆಸರು ಉಳಿತೆ ಬಾಕಿ 2 ಕಡೆ ಇರಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅಕಸ್ಮಾತ್ ನೀವು 3 ಕಡೆನೂ ಸೈನ್ ಮಾಡಿ ಕೊಡ್ತೀರಿ ಅಂತ ಇಟ್ಕೊಳ್ಳಿ, ನಾಳೆ ಈ ಫಾರ್ಮೆಲ್ಲ ಡಿಜಿಟೈಸ್ ಆಗೋದ್ರಿಂದ ನಾವು ಫೋಟೋ ಸಿಮಿಲರ್ ಎಂಟ್ರೀಸ್ ಮತ್ತು ಡೆಮೋಗ್ರಫಿಕ್ ಸಿಮಿಲರ್ ಎಂಟ್ರೀಸ್ ಅಂತ ಎಂಟ್ರಿಯನ್ನು ಮಾಡಿ ಕಂಡಿಡಿಯುವ ಸಾಧ್ಯತೆ ಇರ್ತದೆ, ಯಾರ್ಯಾರು ಎಲ್ಲೆಲ್ಲಿ ಮೋರ್ ದೆನ್ 1 ಇಟ್ಕೊಂಡಿದ್ದಾರೆ ಅಂತ. ಆಮೇಲೆ ಎನ್ಯುಮರೇಷನ್ ಫಾರ್ಮಲ್ಲಿ ತಾವು ಸೈನ್ ಮಾಡಿ ಕೊಡ್ತೀರಾ ಏನಂತ, ನಾನು ಭಾರತೀಯರಾಗಿದ್ದೀನಿ, ಬೇರೆ ಯಾವುದೇ ರಾಜ್ಯ ದೇಶದ ಸಿಟಿಜನ್ಶಿಪ್ ತೊಗೊಂಡಿರುವುದಿಲ್ಲ, ಎರಡನೇದು ನಾನು 1 ಕಡೆ ಮಾತ್ರ ವೋಟ್ ಇಟ್ಕೊಂಡಿದ್ದೀನಿ, ಮೂರನೇದು ನಾನು ತಪ್ಪು ಮಾಹಿತಿ ಕೊಟ್ಟರೆ ನಾನು ಶಿಕ್ಷೆಗೆ ಒಳಗಾಗಿದ್ದಂತ ಬಾಧಿಸಿದಂತ ಸೈನ್ ಮಾಡಿ ಕೊಟ್ಟಿರ್ತೀರಾ. ಅದರಿಂದ ಒಂದಕ್ಕಿಂತ ಮೇಲ್ಪಟ್ಟು ವೋಟ್ ಲಿಸ್ಟ್ಲಿ ಹೆಸರು ಇಟ್ಕೊಳ್ಳೋದು ಕಾನೂನು ಅಪರಾಧ ಆಗುತ್ತದೆ, ದಯವಿಟ್ಟು ಅದನ್ನು ಮಾಡಬಾರದು ಎಂದು ನಾನು ತುಂಬ ಗೌರವದಿಂದ ವಿನಂತಿ ಮಾಡ್ತೀನಿ ಎಲ್ಲರಿಗೂ. ಯಾವುದೇ ಕಾರಣಕ್ಕೂ ಒಂದಕ್ಕಿಂತ ಮೇಲ್ಪಟ್ಟು ಎಲ್ಲಿನೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರ್ತೀನಿ.
1: ನೀವು ನಮ್ಮ ವೆಬ್ಸೈಟ್ ಅಂತ ಹೇಳಿದ್ರಿ, ವೆಬ್ಸೈಟ್ ವಿಳಾಸ ಒಮ್ಮೆ
0: ಸಿಇಒ ಕರ್ನಾಟಕ ಅಂತ ಬಿಡಿ, ಸಿಇಒ ಕರ್ನಾಟಕ ಅಂತ ಆದರೆ ಸಾಕು, ಚೀಫ್ ಆಫ್ ಕ್ಲಾಸ್ ಕರ್ನಾಟಕ ಅಂದರೆ ಸಾಕು, ಆಟೋಮೆಟಿಕ್ ಬರ್ತದೆ. ಎಲ್ಲ ಲಿಂಕ್ ಅದರಲ್ಲಿ ಕೊಟ್ಟಿದ್ದೀವಿ, ಅದರಲ್ಲಿ ಫಾರ್ಮ್ ಹೇಗಿರ್ತದೆ, ಎಕ್ಸ್ಪ್ಲೇನ್ ವೀಡಿಯೋಸ್, ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು, ಬಿಎಲ್ಒ ಜವಾಬ್ದಾರಿ ಏನು, ಮತ್ತು ಎಲ್ಲೆಲ್ಲೆಲ್ಲ ಬಿಎಲ್ಒ ನಂಬರ್ ಇದೆ ಅದೆಲ್ಲ, ಮತ್ತು ECI ನೆಟ್ ಅಂತ ಒಂದು ಆ್ಯಪ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜನವರಿಯಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಸುಮಾರು ಈಗಾಗಲೇ 14 ಕೋಟಿಗೂ ಮೇಲ್ಪಟ್ಟು ಡೌನ್ಲೋಡ್ ಆಗಿದೆ. ಅದು ಭಾಳ ಅದ್ಭುತ ಆ್ಯಪ್ ಇರ್ತದೆ. ಸುಮಾರು 42 ಫಂಕ್ಷನ್ಸನ್ನು ಒಗ್ಗೂಡಿಸಿ ಒಂದು ಆ್ಯಪಲ್ಲಿ ತಂದಿದ್ದಾರೆ. ಆ್ಯಪ್ ಡೌನ್ಲೋಡ್ ಇಟ್ಕೊಂಡ್ರೆ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲ, ಅದರಿಂದ ನೇರವಾಗಿ ಆ್ಯಪ್ ಮುಖಗಳನ್ನು ಪಡಿಬೋದು. ಸೊ ನಮ್ಮ ವೆಬ್ಸೈಟ್ನ ಫಾಲೋ ಮಾಡಿದ್ರು ತಮಗೆ ಎಲ್ಲ ಮಾಹಿತಿ ಸಿಕ್ಕೇ ಸಿಗ್ತದೆ.
1: ಈಗ ಮನೆ ಹತ್ರ ಬರ್ತಾರಲ್ಲ, ನಮ್ಮ ಮತದಾರರು ಏನೇನನ್ನ ಸಿದ್ಧವಾಗಿ ಇಟ್ಕೊಂಡಿರ್ಬೇಕು, ಯಾಕೆಂದ್ರೆ ಅವ್ರ ಸಮಯನೂ ಉಳಿಬೇಕು ಬಿಎಲ್ಒಗಳದ್ದು, ಇವ್ರ ಸಮಯನೂ ಉಳಿಬೇಕು.
0: ಸದ್ಯ ಈ ಹಂತದಲ್ಲಿ ನಾವು ಮತದಾರದ ಯಾವುದು ದಾಖಲೆ ಕೇಳುವುದಿಲ್ಲ, ಅದರಿಂದ ತಾವು ಬಿಎಲ್ಒ ಬರುವ ಸಂದರ್ಭದಲ್ಲಿ ಮನೆಯಲ್ಲಿ ಇರಿ. ಅಕಸ್ಮಾತ್ ಎಲ್ಲರೂ ಇಲ್ಲಂದ್ರೂ ಯಾರ ಮನೆ ಕುಟುಂಬದಲ್ಲಿ ಒಬ್ಬರಿದ್ರು ಸಮೇತ ಅವರೆಲ್ಲ ಫಾರ್ಮ್ಸನ್ನು ತೊಗೊಂಡು ಫಿಲ್ಅಪ್ ಮಾಡಿ ಕೂಡಲೇ ಬಿಎಲ್ಒಗೆ ವಾಪಸ್ ಕೊಡಿ, ಅದರಿಂದ ಬಿಎಲ್ಒಗೆ ಅನುಕೂಲ ಆಗ್ತದೆ. ಅಕಸ್ಮಾತ್ ತಮ್ಮ ಪಕ್ಕದ ಮನೆಯವರು ಬೇರೆ ಯಾರಾದರೂ ಇಲ್ಲಾಂದ್ರೂ ಸಮೇತ ಅವ್ರಿಗೆ ಹೇಳಿ ಫೋನ್ ಮಾಡಿ ಈ ರೀತಿ ಬಿಎಲ್ಒ ಬಂದಿದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ, ಅವ್ರಿಗೆ ಒಂದು ಮಾಹಿತಿ ಕೊಡಿ. ಅದರಿಂದ ಏನಾಗ್ತದೆ, ಅರ್ಹ ಮತದಾರರು ಯಾರೂ ಸಮೇತ ನಮ್ಮ ವೋಟ್ ಲಿಸ್ಟಿಂದ ಬಿಟ್ಟು ಹೋಗದೆ ನೋಡಿಕೊಳ್ಳಲಿಕ್ಕೆ ನಾವು ಕ್ರಮ ಕೈಗೊಂಡಂಗೆ ಆಗುತ್ತದೆ. ಸೊ ತಮ್ಮ ಸಹಕಾರ ಇರಲಿ ಅಂತ ನಾನು ಮತದಾರರ ಹತ್ರನು ಕೋರ್ತೀನಿ.
1: ಈಗ ಒಂದು ಮನೆಯಲ್ಲಿ ಒಬ್ರು ಇದ್ದಾರೆ ಅಂತ, ಇನ್ನಿಬ್ರು ಹೊರಗಡೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, 3 ಫಾರ್ಮ್ಗಳನ್ನ ಅವ್ರ ಹತ್ರ ಕೊಡ್ತಾರೆ, ಅವರು ತುಂಬಿಸಿ ಕೊಡುವಾಗ ಅವ್ರದೇ ಸಹಿ
0: ಆಗ್ಬೋದು. ಮತದಾರರು ಇಲ್ಲ ಅಂದ ಸಂದರ್ಭಗಳಲ್ಲಿ ಮತದಾರರ ಪರವಾಗಿ ಅವರ ಕುಟುಂಬದ ಅಡಲ್ಟ್ ಮೆಂಬರ್ ಕ್ಯಾನ್ ಸೈನ್. 16/6/2026 ನಾವು ಮತದಾರ ಪಟ್ಟಿನ ಫ್ರೀಸ್ ಮಾಡಿದ್ವಿ. ಅವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸನ್ನು 2 ಸೆಟ್ ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ ಜೂನ್ 30 ರಿಂದ 29 ಜುಲೈ ಒಳಗಾಗಿ ಪ್ರತಿಯೊಂದು ಮತದಾರರ ಕೈಗೆ ತಲುಪಿಸುವಂಗೆ ಬಿಎಲ್ಒ ಮುಖಾಂತರ ಫಾರ್ಮ್ಸನ್ನು ಕಳಿಸ್ಕೊಡ್ತಾ ಇದ್ವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮನ್ನು ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ದರೆ ದಯವಿಟ್ಟು ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದ್ದರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಡ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ. ಸೊ ಬಾಕಿ ಮಾಹಿತಿಗಳು

0: ಡ್ರಾಫ್ಟ್ ರೋಲ್ ಆದ ನಂತರ ನೋಟಿಸ್ ಅಂದರೆ ಏನು, ಯಾರಿಗೆ ನೋಟಿಸ್ ಬರ್ತದೆ, ಅದು ಯಾವ ರೀತಿ ಉತ್ತರಿಸಬೇಕು, ಏನು ದಾಖಲಾತಿ ಕೊಡಬೇಕೆಂಬ ಎಲ್ಲ ಮಾಹಿತಿಯನ್ನು ಆಗಸ್ಟ್ 5 ನಂತರ ಮತ್ತೊಮ್ಮೆ ನಾನು ತಮ್ಮ ಕೇಳುಗರ ಹತ್ರ ಮಾತಾಡ್ತೀವಿ ಮೇಡಮ್. ತಮ್ಮ ಮುಖಾಂತರ ನಾನು ಮತದಾರರಿಗೆ ಹೇಳಲಿಕ್ಕೂ ಇಷ್ಟಪಡ್ತೀನಿ ಆ ಸಂದರ್ಭದಲ್ಲಿ.
1: ತುಂಬ ಸಂತೋಷ ವಿ ಅಂಬುಕುಮಾರ್ ಅವರೇ, ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳಾಗಿ ಬಹಳ ದೊಡ್ಡ ಏನು ಯೋಜನೆ ಇದೆ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ರೂವಾರಿಯಾಗಿ ನಮ್ಮ ಕರ್ನಾಟಕದಲ್ಲಿ ನಿಂತಿದ್ದೀರಿ. ನಿಮ್ಮ ಈ ದೊಡ್ಡ ಶ್ರಮ ಇದೆ, ಈ ಯೋಜನೆ ಏನಿದೆ ಇದು ಯಶಸ್ವಿಯಾಗಲಿ ಅನ್ನುವ ಹಾರೈಕೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ. ಈ ಮಾಹಿತಿಯನ್ನು ನಮ್ಮ ಶ್ರೋತೃಗಳಿಗೆ ನೀವು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ಕರ್ನಾಟಕದಲ್ಲಿ ಇಂದಿನಿಂದ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ SR ಭಟ್. ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಂಗಳೂರು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡಗಳ ನಡುವೆ ನಡೆಯಲಿರುವ T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಮೊದಲ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ವಾರ್ತಾ ಪ್ರಸಾರವನ್ನು ಹೊರತುಪಡಿಸಿ ಆಟದ ಮುಕ್ತಾಯದವರೆಗೂ ನಮ್ಮ ನಿಲಯದಿಂದ ಕೇಳುವಿರಿ. ಇನ್ನು ನಮ್ಮ ನಾಳೆಯ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ವಂದನ, 6:30 ಚಿಂತನ ಸಿ.ಕೆ. ಮಂಜುನಾಥ್ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು, ರೈತರಿಗೆ ಸಲಹೆ 6:50, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು, 7:45 ಚಿತ್ರಗೀತೆಗಳು, 8:30 ಕಾವ್ಯಯಾನ ಕಾರ್ಯಕ್ರಮದ 64 ಭಾಗ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ, ವಾಚನಕಾರರು ಮೇಧ ಅಶೋಕ, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ, 9:00 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 9:30 ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 SMS ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ವನಿತಾ ವಾಣಿ ವಸಂತ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿಯ ಓದು, 11:30 ಶಾಸ್ತ್ರೀಯ ಸಂಗೀತ ಚಿಂತಲಪಲ್ಲಿ ರಾಮಚಂದ್ರರಾವ್ ಅವರ ಹಾಡುಗಾರಿಕೆ, 12:05 ವನಿತಾ ವಿಹಾರ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಭಾಷಣ, ಜನರಕ್ಷಕರಿಗೊಂದು ನಮನ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮ, ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ, ಬಳಿಕ ಹಿರಿಯರಲ್ಲಿ ಮೂಳೆ ಸವಿತ, ಈ ಕುರಿತು ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನವಿದೆ. ಪ್ರಸ್ತುತಿ ಜಾಂಪಣ್ಣ ಆಶಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, PM ವಿಕಸಿತ್ ಭಾರತ್ ಜೈರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ಮೂಡಿ ಬರಲಿದೆ. 1:20 ಸ್ವರಮಾಧುರಿಯ BR ಛಾಯಾ ಹಾಡಿರುವ ಭಕ್ತಿಗೀತೆಗಳು, 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಕಾನೂನು ಸಲಹೆ ಕಾರ್ಯಕ್ರಮದ 37 ಸಂಚಿಕೆ, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಈ ಕುರಿತು ಮಂಗಳೂರಿನ ವಕೀಲರು ಮತ್ತು ನೋಟರಿಯಾಗಿರುವ ಇಸ್ಮಾಯಿಲ್ S ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಪ್ರದೀಪ್ DM ಹಾವಂಜೆ, 5:30 ಕನ್ನಡ ಯುವವಾಣಿ, 6:00

0: Paraguay have advanced to the round of 16. Morocco defeated Netherlands 3-2 on penalties after a thrilling 1-1 draw in Guadalupe, Mexico. Tonight, Ivory Coast will take on Norway in Texas, United States. The match is scheduled to begin at 10:30 p.m. Indian time. And that is the end of this news bulletin.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಮುಂದೆ ವಿದ್ಯಾಭೂಷಣ ಹಾಡಿರುವ ಭಕ್ತಿಗೀತೆಗಳು. ಮೊದಲಿಗೆ ವಿಜಯದಾಸರ ಕೀರ್ತನೆ, ಕಾಯೇ ಕರುಣಾಂಬುದಿಯೇ ಇಂದಿರಾದೇವಿ.

ಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ.

0: ಗ್ವಾಡಾಲೂಪ್ ನಗರೆ ಆಯೋಜಿತೆ ರಮಣೀಯ ದ್ವಂದ್ವೆ ಮೊರಕ್ಕೋದಲೇನ ನೆದರ್ಲ್ಯಾಂಡ್ ದಲಂ ತ್ರೀಣಿ ದ್ವಯಂ ಇತ್ಯಂಕೈ ಪರಾಜಿತಂ. ಅದ್ಯ ರಾತ್ರೌ ಅಮೆರಿಕಾ ದೇಶಸ್ಯ ಟೆಕ್ಸಾಸ್ ಪ್ರಾಂತೆ ಐವರಿ ಕೋಸ್ಟ್ ತಥಾ ನಾರ್ವೆ ಇತ್ಯನಯೋಃ ಮಧ್ಯೆ ಸ್ಪರ್ಧಾ ಭವಿಷ್ಯತಿ ಇತಿ ವಾರ್ತಾಃ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಅವಲೋಕನ ವಿಷಯ ಉದ್ಯೋಗ ಖಾತ್ರಿಗೆ ಕಾಯಕಲ್ಪ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ ಬರೆದವರು ಸಂತೋಷ್ ಓದುತ್ತಿರುವವರು ಸರ್ವಮಂಗಳ ಎಂ. ಗ್ರಾಮೀಣ ಭಾರತದಾದ್ಯಂತ ನಾಳೆಯಿಂದ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ ಜಾರಿಯಾಗಲಿದೆ. ಇದು ಗ್ರಾಮೀಣ ಜೀವನೋಪಾಯದ ಬಲವರ್ಧನೆಗೆ 125 ದಿನಗಳ ಶಾಸನಬದ್ಧ ಉದ್ಯೋಗ ಖಾತ್ರಿ ನೀಡಲಿದೆ. ಉದ್ಯೋಗ ಜೀವನೋಪಾಯ ಮತ್ತು ಗ್ರಾಮೀಣ ಪರಿವರ್ತನೆಗೆ ವೇಗ ನೀಡಲು ದಾಖಲೆಯ 95,692 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಹಂಚಿಕೆ ಮಾಡಿದೆ. ಈ ಯೋಜನೆಯಡಿ ಹಾಲಿ ಇರುವ ಉದ್ಯೋಗ ಕಾರ್ಡುಗಳು ಮಾನ್ಯವಾಗಲಿದೆ. ಪ್ರಗತಿಯಲ್ಲಿರುವ ಕಾಮಗಾರಿಗಳು ಅಡೆತಡೆ ಇಲ್ಲದೆ ಮುಂದುವರಿಯಲಿದೆ. ಭಾರತದ ಗ್ರಾಮೀಣಾಭಿವೃದ್ಧಿ ಪಯಣದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲನ್ನು ಗುರುತಿಸಲಾಗಿರುವ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಅನುಷ್ಠಾನವನ್ನು 2026 ಜುಲೈ 1 ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಈಗಾಗಲೇ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿಗೆ ಬರುವುದರೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ನಾಳೆಯಿಂದ ರದ್ದಾಗಲಿದೆ. ಇದು ಭಾರತದ ಗ್ರಾಮೀಣಾಭಿವೃದ್ಧಿ ಚೌಕಟ್ಟಿನಲ್ಲಿ ಒಂದು ಐತಿಹಾಸಿಕ ಪರಿವರ್ತನೆಯನ್ನು ಸೂಚಿಸುತ್ತದೆ ಮತ್ತು ವಿಕಸಿತ ಭಾರತ 2047 ರಾಷ್ಟ್ರೀಯ ದೂರದೃಷ್ಟಿಗೆ ಅನುಗುಣವಾಗಿ ಸಮಗ್ರ ಭವಿಷ್ಯ ಸಿದ್ಧ ಮತ್ತು ಉತ್ಪಾದಕತೆ ಆಧಾರಿತ ಗ್ರಾಮೀಣ ಪರಿವರ್ತನೆಯ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ಹೊಸ ಚೌಕಟ್ಟಿನಡಿಯಲ್ಲಿ ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿಯೊಂದು ಗ್ರಾಮೀಣ ಕುಟುಂಬದ ವಯಸ್ಕ ಸದಸ್ಯರು ಕೌಶಲ್ಯರಹಿತ ದೈಹಿಕ ಕಾಮಗಾರಿಯನ್ನು ಕೈಗೊಳ್ಳಲು 100 ದಿನಗಳ ಗರಿಷ್ಠ ಮಿತಿಯನ್ನು ಮೀರಿ 125 ದಿನಗಳ ವೇತನ ಉದ್ಯೋಗದ ಶಾಸನಬದ್ಧ ಖಾತರಿಗೆ ಅರ್ಹರಾಗಿರುತ್ತಾರೆ. ಈ ವರ್ಧಿತ ಖಾತರಿಯು ಜೀವನೋಪಾಯ ಭದ್ರತೆಯನ್ನು ಬಲಪಡಿಸಲು ಗ್ರಾಮೀಣ ಆದಾಯವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಗ್ರಾಮ ಮಟ್ಟದ ಅಭಿವೃದ್ಧಿಯನ್ನು ಬೆಂಬಲಿಸಲು ಉದ್ದೇಶಿಸಲಾಗಿದೆ. ಕಾರ್ಮಿಕರ ಕೆಲಸದ ಬೇಡಿಕೆಯ ಮೇರೆಗೆ ನಿಗದಿತ ಸಮಯದೊಳಗೆ ಅವರಿಗೆ ಉದ್ಯೋಗ ಒದಗಿಸಲಾಗುವುದು. ಅದಕ್ಕೆ ವಿಫಲವಾದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಮಿಕರು ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ಕಾಯ್ದೆಯು ಸಕಾಲಿಕ ಮತ್ತು ಪಾರದರ್ಶಕ ವೇತನ ಪಾವತಿಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ವೇತನವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ವರ್ಗಾಯಿಸುವುದನ್ನು ಮುಂದುವರಿಸಲಾಗುತ್ತದೆ. ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಾಸ್ಟರ್ ರೋಲ್ ಮುಕ್ತಾಯದ 15 ದಿನಗಳೊಳಗೆ ಪಾವತಿಸಬೇಕು. ಇಲ್ಲದಿದ್ದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ವಿಳಂಬಕ್ಕೆ ಪರಿಹಾರ ಪಡೆಯಲು ಕಾರ್ಮಿಕರು ಅರ್ಹರಾಗಿರುತ್ತಾರೆ. ಭಾರತ ಸರ್ಕಾರ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ 2025 ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಸಮಗ್ರ ಹಣಕಾಸು ನಿಬಂಧನೆಗಳನ್ನು ಖಚಿತಪಡಿಸಿದೆ. 2026-27 ಹಣಕಾಸು ವರ್ಷಕ್ಕೆ ಕೇಂದ್ರ ಸರ್ಕಾರ 95,692 ಕೋಟಿ 31 ಲಕ್ಷ ರೂಪಾಯಿಗಳ ಅನುದಾನ ಹಂಚಿಕೆಯನ್ನು ಮಾಡಿದ್ದು, ಇದು ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮಕ್ಕಾಗಿ ಅಂದಾಜು ವೆಚ್ಚದಲ್ಲಿ ಈವರೆಗಿನ ಅತ್ಯಧಿಕ ಹಂಚಿಕೆಯಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯ ಜಾರಿಯು ಹಿಂದಿನ ಅವಧಿಯಲ್ಲಿ ಯಾವುದೇ ಅರ್ಹ ಗ್ರಾಮೀಣ ಕುಟುಂಬವು ಅನಾನುಕೂಲತೆಯನ್ನು ಎದುರಿಸದಂತೆ ಬೇಡಿಕೆ ಮಾದರಿಗಳು ಮತ್ತು ತಳಮಟ್ಟದಲ್ಲಿ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನ ಲಭ್ಯವಾಗುವಂತೆ ಸರ್ಕಾರ ಮಾಡಿದೆ. ಹಾಲಿ ಇರುವ ಇಕೆವೈಸಿ ಪರಿಶೀಲಿಸಿದ ಮನ್ರೇಗಾ ಉದ್ಯೋಗ ಕಾರ್ಡುಗಳು ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡುಗಳನ್ನು ನೀಡುವವರೆಗೆ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಮಾನ್ಯವಾಗಿರುತ್ತವೆ. ಉದ್ಯೋಗ ಕಾರ್ಡುಗಳಿಲ್ಲದ ಕಾರ್ಮಿಕರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಮುಂದುವರೆಸಬಹುದು. ಬಾಕಿ ಇರುವ ಇಕೆವೈಸಿ ಕಾರಣದಿಂದಾಗಿ ಕಾರ್ಮಿಕರಿಗೆ ಉದ್ಯೋಗ ನಿರಾಕರಿಸಬಾರದು ಮತ್ತು ರಾಜ್ಯ ಸರ್ಕಾರ ಇಕೆವೈಸಿ ಪೂರ್ಣಗೊಳಿಸುವಿಕೆ ಕಾರ್ಯಕ್ಕಾಗಿ ತಳಮಟ್ಟದಲ್ಲಿ ಸೌಲಭ್ಯಗಳನ್ನು ಮುಂದುವರೆಸಬೇಕು ಎಂದು

0: ಕೇಂದ್ರ ಸರ್ಕಾರ ಹೇಳಿದೆ. ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ 2025 ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಾವಲಂಬನೆಗೆ ಹೊಸ ಸಂಚಲನ ನೀಡುವ ನಿರೀಕ್ಷೆ ಇದೆ. ಗ್ರಾಮ ಪಂಚಾಯತ್ಗಳನ್ನು ಗ್ರಾಮೀಣ ಪರಿವರ್ತನೆಯ ಕೇಂದ್ರ ಸ್ತಂಭವಾಗಿ ಇರಿಸುವ ಮೂಲಕ ಈ ಕಾಯ್ದೆಯು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಗ್ರಾಮೀಣ ಭಾರತವನ್ನು ನಿರ್ಮಿಸುವಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು ಇನ್ನೀಗ ಕಾಣೆಯಾದವರು ಕುರಿತಂತೆ
2: ಆಕಾಶವಾಣಿ ಮಂಗಳೂರು.
3: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15. ನಾಳಿನ ಕಾರ್ಯಕ್ರಮದಲ್ಲಿ ಮಯೋಪಿಯ ಕಾರಣಗಳು ಹಾಗೂ ಚಿಕಿತ್ಸೆ ಈ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ವಸಂತ ಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಕಂಕನಾಡಿ ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15.

ಈಗ ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜೆಎಂನ ಅಡಿ 4708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5 ನಿಮಿಷದಲ್ಲಿ ಫಲಿತಾಂಶ ಪ್ರಕಟ. ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ವಾರ್ತೆಗಳ ವಿವರ. ಅಗತ್ಯ ಸುರಕ್ಷತಾ ಕ್ರಮದೊಂದಿಗೆ ಬಂಡೀಪುರ ನಾಗರಹೊಳೆ ಸಫಾರಿ ಆರಂಭಿಸಲು ಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ಮೇಕೆದಾಟು ಯೋಜನೆಗೆ ಇರುವ ಸಣ್ಣಪುಟ್ಟ ತಾಂತ್ರಿಕ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಲು ನಿರ್ದೇಶನ ನೀಡಿದ್ದಾರೆ. ಮೇಕೆದಾಟು ಯೋಜನೆಗೆ ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಸುಪ್ರೀಂಕೋರ್ಟ್ನಲ್ಲಿ ತಕರಾರು ಮಾಡಲು ತಮಿಳುನಾಡು ಪ್ರಯತ್ನ ಮಾಡುತ್ತಿದ್ದು ಈ ತಾಂತ್ರಿಕ ಸಮಸ್ಯೆಗಳನ್ನು ಪರಿಶೀಲಿಸುವಂತೆ ತಿಳಿಸಿದ್ದಾರೆ. ಸಭೆಯಲ್ಲಿ ಬಿಎಂಐಸಿ ಕಾರಿಡಾರ್ ನಿರ್ಮಾಣದಿಂದ ಆನೆ, ಹುಲಿ ಹಾಗೂ ಚಿರತೆಗಳ ಸಾಂಪ್ರದಾಯಿಕ ಸಂಚಾರ ಮಾರ್ಗಗಳಿಗೆ ಅಡ್ಡಿಯಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಇದರ ಪರಿಣಾಮವಾಗಿ ಚನ್ನಪಟ್ಟಣ ಹಾಗೂ ರಾಮನಗರ ಭಾಗಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗಲು ಕಾರಣ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆಶಿವಕುಮಾರ್, ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಿ ಅಪಾಯಕಾರಿಯಾಗಿರುವ ಮರಗಳು ಮತ್ತು ಕೊಂಬೆಗಳ ಗುರುತು ಪತ್ತೆ, ತೆರವು ಹಾಗೂ ತಡೆಗಟ್ಟುವ ಕ್ರಮಗಳನ್ನು ತುರ್ತಾಗಿ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆಯ ವೆಚ್ಚದ ಪೈಕಿ 4708 ಕೋಟಿ ರೂಪಾಯಿಗಳನ್ನು ಜಲಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ಭರಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಹಾಗೂ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಿ ಈ ಕುರಿತಂತೆ ಚರ್ಚಿಸಿದ್ದಾರೆ. ನೀರಿನ ಕೊರತೆ ಇರುವ ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳ ಸುಮಾರು 6657 ಹಳ್ಳಿಗಳು ಮತ್ತು 38 ಪಟ್ಟಣಗಳ 75,59,000 ಜನರಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು ಜೆಜೆಎಂ ಯೋಜನೆಯಡಿ ಪರಿಗಣಿಸುವಂತೆ ಕೋರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಿಗೆ ಸುಸ್ಥಿರ ಮತ್ತು ಸುರಕ್ಷಿತ ಕುಡಿಯುವ ನೀರು ಸರಬರಾಜು ಮಾಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸಲು ವಿಶೇಷವಾಗಿ ಬೇಡ ಬ್ರೋ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ, ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದ ಯಾವ ಜಿಲ್ಲೆಯಲ್ಲೂ ಸದ್ಯಕ್ಕೆ ಬರ ಪರಿಸ್ಥಿತಿ ಘೋಷಿಸುವ ವಾತಾವರಣ ಇಲ್ಲ ಎಂದು ಇಂಧನ, ಪ್ರವಾಸೋದ್ಯಮ ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಜಾರ್ಜ್ ತಿಳಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ವಿಕೋಪ ನಿರ್ವಹಣೆ ಕುರಿತು ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗುವ ಆಶಾಭಾವನೆ ಇದೆ ಎಂದು ಹೇಳಿದ್ದಾರೆ. ಬರ ನಿರ್ವಹಣೆಗೆ ಅಗತ್ಯವಿರುವಂತಹ ಮೇವು, ಕುಡಿಯುವ ನೀರು ಪೂರೈಕೆಯತ್ತ ಸರ್ಕಾರ ವಿಶೇಷ ಗಮನ ಹರಿಸುತ್ತಿದ್ದು, ಯಾವುದೇ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಸರ್ಕಾರ ಸಿದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ವಿರೋಧಿಸುತ್ತಿರುವ ರಾಜ್ಯ ಸರ್ಕಾರ ಬಿಎಲ್ಒಗಳನ್ನು ನೇಮಿಸಲು ಅಡ್ಡಗಾಲು ಹಾಕಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳಿಗೆ ಸರ್ಕಾರ ಟಿಎಡಿಎ ನೀಡದೆ ಸತಾಯಿಸುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಕಾಂಗ್ರೆಸ್ ಶಾಸಕರಿರುವ ಕಡೆ 100 ಕೋಟಿ

0: ರೂಪಾಯಿ ಅನುದಾನ ನೀಡಿದರೆ ಬಿಜೆಪಿ ಶಾಸಕರಿರುವ ಕಡೆ 40-50 ಕೋಟಿ ರೂಪಾಯಿ ನೀಡಿದ್ದು ಕೂಡಲೇ ಈ ತಾರತಮ್ಯವನ್ನು ನಿವಾರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್

0: ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR 2026 ಆರಂಭಗೊಂಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಶಿವನಾಪುರ ರಮೇಶ್ ನಿವಾಸದಲ್ಲಿ ನಿಗದಿತ ನಮೂನೆಗಳನ್ನು ನೀಡಿ ಭರ್ತಿ ಮಾಡಿಕೊಳ್ಳುವ ಮೂಲಕ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜಿಲ್ಲಾಧಿಕಾರಿ ಡಾ.ಕೆ.ಎನ್. ಅನುರಾಧ ಚಾಲನೆ ನೀಡಿದರು. ಹುಬ್ಬಳ್ಳಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್, ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ FH ಜಕ್ಕಪ್ಪನವರ ನಿವಾಸಕ್ಕೆ ತೆರಳಿ ನಿಗದಿತ ನಮೂನೆಗಳನ್ನು ವಿತರಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಮ್ಮ ಕಾರವಾರದ ನಿವಾಸದಲ್ಲಿ BLO ಅವರಿಂದ ಎನ್ಯುಮರೇಷನ್ ಫಾರ್ಮ್ ಸ್ವೀಕರಿಸಿದರು. ವಿಜಯಪುರ ಜಿಲ್ಲಾಧಿಕಾರಿ ಡಾ. ಆನಂದ್ ಕೆ ಅವರ ನಿವಾಸಕ್ಕೆ ತೆರಳಿದ BLOಗಳು ಗಣತಿ ನಮೂನೆಗಳನ್ನು ವಿತರಣೆ ಮಾಡಿದರು. ಕೊಪ್ಪಳ ಜಿಲ್ಲಾಧಿಕಾರಿ ಡಾ. ಸುರೇಶ್ ಇಟ್ನಾಳ, ಸ್ವಾತಂತ್ರ್ಯ ಹೋರಾಟಗಾರ ಸುಮಂತರಾವ್ ಪಟವಾರಿ ಅವರ ನಿವಾಸಕ್ಕೆ ತೆರಳಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯ ಗಣತಿ ನಮೂನೆಯನ್ನು ವಿತರಿಸಿ ಚಾಲನೆ ನೀಡಿದರು. ಕೋಲಾರ ಜಿಲ್ಲೆಯಾದ್ಯಂತ BLOಗಳು ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಗಣತಿ ನಮೂನೆ ನೀಡುವ ಕಾರ್ಯವನ್ನು ಆರಂಭಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ. ಎಂ.ಆರ್. ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 1538 ಮತಗಟ್ಟೆ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಸುಮಾರು 1,200,000 ಅಧಿಕ ಮತದಾರರನ್ನು ತಲುಪುವ ಗುರಿಯನ್ನು ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹ ಕಾರ್ಯದಲ್ಲಿ ತೊಡಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದಲ್ಲಿ ಜಿಲ್ಲಾಧಿಕಾರಿ ಕವಿತಾ ಎಸ್. ಮನಿಕೇರಿ, ಸ್ವಾತಂತ್ರ್ಯ ಹೋರಾಟಗಾರ ದೇಸಾಯಿ ಗುಂಡೂರಾವ್ ಕುಟುಂಬದ ಮತದಾರರಿಗೆ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆಗಿರುವಂತಹ ಕಾರ್ ಮಂಚಪ್ಪ ಅವರ ಕುಟುಂಬದ ಮತದಾರರಿಗೆ ಗಣತಿ ನಮೂನೆ ನೀಡುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನು ನೀಡಿದರು. ವಿಶ್ವೇಶ್ವರ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಈ ಬಾರಿ 6ನೇ ಸೆಮಿಸ್ಟರ್ ಎಂಜಿನಿಯರಿಂಗ್ ಪರೀಕ್ಷೆ ಮುಗಿದ ಕೇವಲ 5 ನಿಮಿಷದ ಒಳಗೆ ಫಲಿತಾಂಶ ಪ್ರಕಟಿಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದೆ. ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್. ವಿದ್ಯಾಶಂಕರ್ ಹಾಗೂ ಕುಲಸಚಿವರಾದಂಥ ಪ್ರೊಫೆಸರ್ UJ ಉಜ್ವಲ್ ಹಾಗೂ ಡಾ. ಪ್ರಸಾದ್ ಬಿ. ರಾಂಪುರೆ ಫಲಿತಾಂಶವನ್ನು ಜಂಟಿಯಾಗಿ ಬಿಡುಗಡೆ ಮಾಡಿದರು. ಈ ಮೂಲಕ ಈ ಹಿಂದೆ ಸೃಷ್ಟಿಸಿದ್ದ ಎಲ್ಲಾ ದಾಖಲೆಗಳನ್ನು ವಿಟಿಯು ಮುರಿದಿದೆ. ಬಿ ಮತ್ತು ಬಿಟೆಕ್ 6ನೇ ಸೆಮಿಸ್ಟರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ 60,856 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇಂದು ಸಂಜೆ 5:30 ಪರೀಕ್ಷೆ ಅಂತ್ಯವಾಗಿದ್ದು 5:35 ಫಲಿತಾಂಶವನ್ನು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. 2026ರಲ್ಲಿ ಅಂತಿಮ ವರ್ಷದ 56,000 ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪರೀಕ್ಷೆ ಮುಗಿದ ಕೇವಲ 10 ನಿಮಿಷಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಪ್ಪರಗಿ ಬ್ಯಾರೇಜ್ನಲ್ಲಿ ನೀರಿನ ಕೊರತೆ ಇರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಬೋರ್ವೆಲ್ಗಳು ಮತ್ತು ಬಾವಿಗಳನ್ನು ಬಳಸಿ ಜನರಿಗೆ ಕುಡಿಯುವ ನೀರು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ GBA ವ್ಯಾಪ್ತಿಯಲ್ಲಿ 100%ರಷ್ಟು ಪ್ರಾಣಿ ಸಂತಾನ ನಿಯಂತ್ರಣ ಗುರಿ ಸಾಧಿಸಲು ಕಾರ್ಯಸೂಚಿ ಸಿದ್ದಪಡಿಸುವಂತೆ GBA ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವರ್ಷಕ್ಕೆ 90,000 ಬೀದಿ ನಾಯಿಗಳಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ BBMP ವ್ಯಾಪ್ತಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅತಿಯಾದ ವೆಚ್ಚ ಮತ್ತು ಭ್ರಷ್ಟಾಚಾರವಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ಕೆಂಪೇಗೌಡ ಜಯಂತಿ ವೇಳೆ ನಡೆದ ಘಟನೆ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಸಿದ್ದರಾಮಯ್ಯ ಘಟನೆ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ತಿಳಿಸಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಆಡಳಿತ ಪಕ್ಷದ ಶಾಸಕರಿಗೆ ಈ ರೀತಿಯಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಯ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ JGM ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ

0: ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5 ನಿಮಿಷದಲ್ಲಿ ಫಲಿತಾಂಶ ಪ್ರಕಟ. ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು.
2: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222553.
3: ಹಲೋ
4: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
3: ಮತ್ತೆ?
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
6: ಏನಾಯ್ತಪ್ಪ?
5: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
4: ಅರೆ,
5: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
5: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಇನ್ನು ಮುಂದೆ ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡಗಳ ನಡುವೆ ನಡೆಯುವ T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಮೊದಲ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದಿಂದ.
8: ರಾಕೇಶ್, ಆಪ್ಕೋ ಏಕ್ ಡಾಟ್ ಬಾಲ್ ಖೇಲ್ನೆ ಸೇ ಭಿ ಮನಾ ಕರ್ ರಹೆ ಹೈನ್.
9: ಆಕಾಶವಾಣಿ ಬೆಂಗಳೂರು.

ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ದಾಲ್ಚಿನ್ನಿ ಬೆಳೆಯ ಬೇಸಾಯವನ್ನು ಹೇಗೆ ಮಾಡೋದು ಅನ್ನೋದರ ಕುರಿತಂತೆ ಡಾಕ್ಟರ್ ಶರಣ್ಯ ಬಿ ಆರ್ ಅವರೊಂದಿಗಿನ ಸಂದರ್ಶನ ಇರುತ್ತೆ. ನಂತರದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಘಗಳಿಂದ ಭಜನೆ ಪದಗಳು ಪ್ರಸಾರವಾಗಲಿವೆ.

0: ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗದ ಆರಂಭದಲ್ಲಿ ಕೇಳೋಣ ದಾಲ್ಚಿನ್ನಿ ಬೆಳೆಯ ಬೇಸಾಯದ ಕ್ರಮಗಳ ಕುರಿತಂತೆ ಡಾಕ್ಟರ್ ಶರಣ್ಯ ಬಿ ಆರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿರುವ ಸಂದರ್ಶನ.
1: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ನಮ್ಮ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಒಂದಾದ ದಾಲ್ಚಿನ್ನಿ ಬೆಳೆ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ಸಿನ್ನಮನ್, ಇದು ಇಂಗ್ಲೀಷ್ನಲ್ಲಿ ಇದರ ಬಗ್ಗೆ ಕರೆಯಲಾಗುತ್ತೆ. ಸಾಕಷ್ಟು ನಮ್ಮ ದೇಶದಲ್ಲಿ ದಾಲ್ಚಿನ್ನಿ ಅಂದರೆ ಎಲ್ಲರಿಗೂ ಗೊತ್ತಿದೆ. ದಾಲ್ಚಿನ್ನಿ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಇದನ್ನು ಈ ಎಲೆನ ತಿಂದೆ ಅಥವಾ ಅದರ ಚಕ್ಕೆನ ತಿಂದೆ ಜನಕ್ಕೆ ಗೊತ್ತಿದೆ. ಹಸಿ ಎಲೆ ತಿಂದಾಗ ಮತ್ತು ಹಸಿ ದಂಟನ್ನು ತಿಂದಾಗ ಅಥವಾ ಹಸಿ ಬೇರನ್ನು ತಿಂದಾಗ ದಾಲ್ಚಿನ್ನಿ ಅನ್ನೋದು ಗೊತ್ತಾಗುತ್ತೆ ಅವರಿಗೆ. ಹಾಗಾಗಿ ಮತ್ತೆ ಇದನ್ನು ತೋಟದ ಆಜುಬಾಜು, ಅಡಿಕೆ ತೋಟ, ತೆಂಗಿನ ತೋಟ ಮತ್ತು ಅರಣ್ಯ ಪ್ರದೇಶಗಳಲ್ಲೂ ಕೂಡ ಇದು ತನ್ನಷ್ಟಕ್ಕೆ ತಾನೇ ಬೆಳೆದು ಬಂದಿರುತ್ತೆ. ಹಾಗಾಗಿ ಇದನ್ನು ಅನೇಕ ವರ್ಷಗಳಿಂದ ನಾವು ಇದನ್ನು ದಾಲ್ಚಿನ್ನಿ ಕೃಷಿನ ಮಾಡೋದನ್ನು ನಾವು ನೋಡ್ತಾ ಇರಲಿಲ್ಲ.

0: ಆದರೆ ಇತ್ತೀಚಿನ ಸಂಶೋಧನೆಗಳು ಮತ್ತು ಈಗ ದಾಲ್ಚಿನಿ ಬೆಳೆಗೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನೋ ಒಂದು ವಿಷಯ ಬಂದಾಗ ಈ ವಿಚಾರ ತಲೆಗೆ ಬಂದು ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಇನ್ನೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅರಣ್ಯ ಬೆಳೆಗಳಿಗೂ ಕೂಡ ಮಹತ್ವ ಕೊಡಬೇಕು, ಅರಣ್ಯ ಸಂಪತ್ತನ್ನು ಬಳಸಿಕೊಂಡು ನಮ್ಮ ದೇಶದ ರೈತರ ಆದಾಯ ಹೆಚ್ಚು ಮಾಡಬೇಕು, ಈ ಎಲ್ಲ ವಿಚಾರಗಳು ಬಂದಾಗ ಇವತ್ತು ದಾಲ್ಚಿನಿ ಬೆಳೆ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಇದೆ. ಬನ್ನಿ ಹಾಗಾದರೆ ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ರೇಷ್ಮೆ ಕೃಷಿ ಮತ್ತು ರೇಷ್ಮೆ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿಯಾದ ಡಾಕ್ಟರ್ ಶರಣ್ಯ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶರಣ್ಯ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್. ನಮಸ್ಕಾರ.
0: ಡಾಕ್ಟರ್ ಶರಣ್ಯ ಅವರೇ ಹೇಳಿ, ಈಗ ದಾಲ್ಚಿನಿ ಸಿನಮನ್ನ ಅಂತ ನಾವು ಹೇಳ್ತೇವೆ, ಇದರ ಹಿನ್ನೆಲೆ ಏನು, ನಮ್ಮ ದೇಶದಲ್ಲಿ ಇದನ್ನು ಯಾವ ಥರ ಈಗ ಪರಂಪರಾಗತವಾಗಿ ಬಳಕೆಯಲ್ಲಿದೆ, ಆಯುರ್ವೇದಕ್ಕೆ ಆಗಿ ಇದನ್ನು ಯಾವ ಥರ ಮಹತ್ವ ಕೊಡಲಾಗಿದೆ ಸ್ವಲ್ಪ ಹೇಳಿ ಮುಂದೆ ಮಾತಾಡಿ.
1: ಸರ್ ನಮಸ್ಕಾರ. ನಮ್ಮೆಲ್ಲರಿಗೂ ಗೊತ್ತಿದೆ ದಾಲ್ಚಿನಿ ಒಂದು ಪ್ರಮುಖವಾದ ಮಸಾಲೆ ಬೆಳೆ ಅಂತ ಹೇಳಿಬಿಟ್ಟು, ಇದರಲ್ಲಿ ನಾವು ಎಲೆ ಮತ್ತು ತೊಗಟೆಯನ್ನು ಸಾಂಬಾರು ಪದಾರ್ಥವನ್ನಾಗಿ ಬಹಳಷ್ಟು ವರ್ಷಗಳಿಂದ ಎಲ್ಲ ಸರ್ವ ಋತುಗಳಲ್ಲೂ ಸಿಹಿ ಮತ್ತು ಖಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸ್ಕೊಂಡು ಬಂದಿರ್ತೀವಿ. ಸುಗಂಧದಿಂದಲೇ ಮನಸ್ಸೆಳೆಯುವ ದಾಲ್ಚಿನಿ ಅಡುಗೆಗೆ ಮಾತ್ರವಲ್ಲದೆ ರೈತರಿಗೂ ಸಹ ಇದೊಂದು ಚಿನ್ನದ ಬೆಳೆ. ಇದರ ಸುವಾಸನೆ, ಔಷಧೀಯ ಗುಣ ಮತ್ತು ಉತ್ತಮ ಮಾರುಕಟ್ಟೆ ಮೌಲ್ಯ ಈ ಬೆಳೆಯನ್ನು ವಾಣಿಜ್ಯ ಬೆಳೆಯಾಗಿ ಹೊರಹೊಮ್ಮುವಂತೆ ಮಾಡಿದೆ. ಶ್ರೀಲಂಕಾದಲ್ಲಿ ಈ ಬೆಳೆಯನ್ನು ಹೆಚ್ಚು ಬೆಳೆಯಲಾಗ್ತಾ ಇದ್ದು, ಭಾರತದಲ್ಲಿ ಬಂದರೆ ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೆ ಈಶಾನ್ಯ ರಾಜ್ಯಗಳಲ್ಲಿ ಈ ಬೆಳೆಯನ್ನು ಜಾಸ್ತಿ ಬೆಳೀತಾ ಇದ್ದಾರೆ. ಅದೇ ನಮ್ಮ ಕರ್ನಾಟಕಕ್ಕೆ ಬಂದರೆ ಕರಾವಳಿ ಪ್ರದೇಶ, ಘಟ್ಟ ಪ್ರದೇಶಗಳಲ್ಲಿ ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಈ ಬೆಳೆಯನ್ನು ನಾವು ನೋಡ್ಬೋದು. ನಾನು ಆವಾಗಲೇ ಹೇಳಿದಂತೆ ಇದನ್ನು ಬಹಳ ಬೇರೆ ಬೇರೆ ರೀತಿಯ ವ್ಯಂಜನ ಅಂದರೆ ಅಡುಗೆ ತಯಾರಿಕೆಯಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ರೂ ಬಹಳ ಔಷಧೀಯ ಗುಣಗಳು ಬಹಳನೇ ಇದೆ. ಅಂದರೆ ಇವಾಗ ಕೆಮ್ಮು, ಜ್ವರ, ನೆಗಡಿ ಬಂದಂಥ ಸಂದರ್ಭದಲ್ಲಿ ಈ ಚಕ್ಕೆ ಪುಡಿನ ಜೇನುತುಪ್ಪದೊಂದಿಗೆ ಸೇವಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗೆ ಮಧುಮೇಹವನ್ನು ಕೂಡ ನಿಯಂತ್ರಣದಲ್ಲಿ ಇಡಬೇಕಾದ್ರೆ ಈ ಚಕ್ಕೆ ಅನ್ನೋದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇದು ಲೊರೇಸಿಯೆ ಎಂಬ ಕುಟುಂಬಕ್ಕೆ ಸೇರಿರುವಂತಹ ಬೆಳೆ. ಮತ್ತೆ ಮೂಲತಃ ಈ ಬೆಳೆ ಬಂದಿರುವಂಥದ್ದು ಶ್ರೀಲಂಕಾ ದೇಶದಿಂದ ಸರ್.
0: ಹಾಗಾಗಿ ಇವತ್ತು ಆಯುರ್ವೇದ ವೈದ್ಯರು ಕೂಡ ಈ ದಾಲ್ಚಿನಿ ಬಗ್ಗೆ ಸಾಕಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ನಮ್ಮ ದಿನನಿತ್ಯ ನಮ್ಮ ಆರೋಗ್ಯದಲ್ಲಿ, ನಮ್ಮ ಆಹಾರದಲ್ಲಿ ಇದು ಒಂದು ಪ್ರಮುಖ ಅರಣ್ಯ ಅಥವಾ ಏನು ಸ್ಪೈಸ್ ವಸ್ತು ಅಂತ ನಾವು ಹೇಳ್ಬೋದು. ಡಾಕ್ಟರ್ ಶರಣ್ಯವರೇ, ಈಗ ನಾವು ದಾಲ್ಚಿನಿನ ಅನೇಕ ಈಗ ಸ್ಪೈಸ್ ಏನು ಪ್ಲ್ಯಾಂಟ್ಗಳನ್ನು ನಾವು ವಿಚಾರ ಮಾಡಿದಾಗ ಈ ದಾಲ್ಚಿನಿಗೆ ನಾವು ಬಹಳ ಮಹತ್ವ ಕೊಟ್ಟಿಲ್ಲ. ಇದು ಕೇವಲ ಎಲೆ ರೂಪದಲ್ಲಿ ಅಥವಾ ಅದರ ಏನು ತೊಗಟೆ ಅಥವಾ ಚಕ್ಕೆ ರೂಪದಲ್ಲಿ ಮಾತ್ರ ನಾವು ಉಪಯೋಗಿಸ್ತಾ ಇದ್ದೇವೆ. ಸ್ವಲ್ಪ ಬೀಜನೂ ಕೂಡ ಇದು ಬಳಕೆಗೆ ಬರುತ್ತೆ. ಯಾವ್ಯಾವ ಥರದಿಂದ ಇದು ಬಳಕೆ ಆಗ್ತದೆ, ನಾವು ಈಗ ನಮ್ಮ ದೇಶದಲ್ಲಿ ಇದರ ಬಗ್ಗೆ ಹೇಳಿ, ನಮ್ಮ ದೇಶದಲ್ಲಿ ಯಾವ ಥರ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಮತ್ತು ರೈತರು ಇದರಿಂದ ಮೌಲ್ಯವರ್ಧನೆ ಹೆಂಗೆ ಮಾಡ್ಕೊಳ್ತಾ ಇದ್ದಾರೆ?
1: ಸರ್, ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಅಂದರೆ ದಾಲ್ಚಿನಿ ಅಂತ ಬಂದರೆ ಬಹಳಷ್ಟು ಬೇರೆ ಬೇರೆ ಪ್ರಭೇದಗಳನ್ನು ನಾವು ನೋಡ್ಬೋದು ಸರ್. ಇವಾಗ ನಾನೇ ಒಂದು ಅಂಗಡೀಲಿ ಹೋದರೆ ನನಗೆ ನೈಜವಾದ ದಾಲ್ಚಿನಿ ಯಾವುದು ಅಥವಾ ನಿಜವಾದ ದಾಲ್ಚಿನಿ ಯಾವುದು ಅಲ್ಲ ಅಂತ ಹೇಳಿ ಕಂಡುಹಿಡಿಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ.
0: ನಾವು ಇದ್ರ ಬಗ್ಗೆ ಗೊತ್ತಿದೆ ದಾಲ್ಚಿನಿ ಅಂದ್ರೇನು, ದಾಲ್ಚಿನಿ ಅಂತದೇ ಮರಗಳು ಬಹಳಷ್ಟಿದಾವೆ ಅರಣ್ಯದಲ್ಲಿ.
1: ಹೌದು ಹೌದು ಸರ್, ಅದೇ
0: ಒಂದು ಸ್ವಲ್ಪನೂ ಎಲೆ ಮತ್ತೆ ಅದರ ಚಕ್ಕೆ ಎಲ್ಲ ಒಂದೇ ತರ ಕಾಣ್ತವೆ.
1: ಹೌದು
0: ಅದು. ಹಾಗಾಗಿ ದಾಲ್ಚಿನಿ ಅದು ತಿಂದಾಗ ಮಾತ್ರ ಅದು ಗೊತ್ತಾಗುತ್ತೆ ನಮಗೆ.
1: ಹೌದು ಹೌದು ಸರ್, ಇದರಲ್ಲಿ ಪ್ರಮುಖವಾಗಿ ನಾವು ಗ್ರಾಹಕರು ಮತ್ತೆ ರೈತರು ತಿಳ್ಕೊಬೇಕಾಗತ್ತೆ ಯಾವ ರೀತಿ ಅಂತಂದ್ರೆ. ಇದರಲ್ಲಿ ಎರಡು ಮುಖ್ಯ ಪ್ರಭೇದಗಳಿದೆ ಸರ್. ಒಂದು ಸಿನಮೋನ್ ವೇರಂ ಅಂತ, ಅದು ನೈಜವಾದ ದಾಲ್ಚಿನಿ. ಹಾಗೆ ಇನ್ನೊಂದು ಸಿನಮೋನ್ ಕ್ಯಾಶಿಯಾ, ಅದನ್ನ ಕ್ಯಾಶಿಯಾ ಅಂತಾನೆ ಕರಿತೀವಿ. ಇದರ ಮಧ್ಯದಲ್ಲಿರುವಂತಹ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ಈಗ ನೈಜ ದಾಲ್ಚಿನಿಯಲ್ಲಿ ಅದು ಸಿಹಿಯಾಗಿರುತ್ತೆ ಮತ್ತೆ ಅದರ ತೊಗಟೆ ಏನಿರುತ್ತೆ ಬಹಳ ಮೃದುವಾಗಿರುತ್ತೆ ಮತ್ತೆ ಅದರ ಬಣ್ಣ ತೆಳುವಾದ ಕಂದು ಬಣ್ಣ. ಹಾಗೆ ಹೆಚ್ಚು ಬೆಲೆ ಇರುತ್ತೆ ಮಾರುಕಟ್ಟೆಯಲ್ಲಿ, ತೈಲದ ಪ್ರಮಾಣ ಕಡಿಮೆ ಇರುತ್ತೆ.
0: ಮತ್ತೆ ಇನ್ನೊಂದು ಏನಂದ್ರೆ ಈ ದಾಲ್ಚಿನಿ ಅದರ ಸುವಾಸನೆ ಹೇಗೆ, ನಾವು ಯಾಲಕ್ಕಿ ಜಗದಾಗ ಹೇಗೆ ಸುವಾಸನೆ ಬರುತ್ತೋ ಆ ತರ ಬರುತ್ತೆ.
1: ಹೌದು ಹೌದು ಸರ್, ಅದೇ ಯೂಜಿನಾಲ್ ಎಂಬ ಅಂಶ ಇರುತ್ತೆ ಸರ್ ಈ ನೈಜವಾದ ದಾಲ್ಚಿನಿಯಲ್ಲಿ. ಮತ್ತೆ ಇದು ನಾವು ಸೇವಿಸುವುದರಿಂದ ಆರೋಗ್ಯಕ್ಕೂ

0: ಕೂಡ ಬಹಳ ಒಳ್ಳೆಯದು ನೈಜ ದಾಲ್ಚಿನ್ನಿ. ಅದೇ ನೀವು ಕ್ಯಾಸಿಯಾಕ್ಕೆ ಬಂದರೆ ಖಾರವಾಗಿರುತ್ತೆ, ತಿಂದಾಗ ಸ್ವಲ್ಪ ಖಾರವಾಗಿರುತ್ತೆ, ದಪ್ಪವಾದ ತೊಗಟೆ, ಗಾಢವಾದ ಕಂದು ಬಣ್ಣ, ಹಾಗೆ ಎಲೆಯಲ್ಲಿ ಎಣ್ಣೆಯ ಪ್ರಮಾಣ ಅಥವಾ ತೈಲದ ಪ್ರಮಾಣ ಕೂಡ ಜಾಸ್ತಿ ಆಗಿರುತ್ತೆ, ಮತ್ತು ಎಲೆಯಲ್ಲಿರುವ ಅಂಶ ಸಿನಮಾಲ್ ಡಿಹೈಡ್ ಅಂತ ಬೇರೆ ಅಂಶ ಇರುತ್ತೆ. ಆದ್ದರಿಂದ ನಾವು ಆರೋಗ್ಯಕ್ಕೆ ಉತ್ತಮವಾದಂತಹ ನೈಜವಾದ ದಾಲ್ಚಿನಿಯನ್ನ ಸೇವಿಸೋದು ಬಹಳ ಮುಖ್ಯ ಆಗಿದೆ.
1: ಈಗ ದಾಲ್ಚಿನಿ ಶ್ರೀಲಂಕಾದಿಂದ ಬಂದಿದೆ ಅಂದರೆ, ಆದರೆ ಇವತ್ತು ಭಾರತದಾದ್ಯಂತ ಇದು ಇತ್ತೀಚಿನ ವರ್ಷಗಳಲ್ಲಿ ಬೆಳೀತಾ ಇದ್ದಾರೆ, ಸಂಶೋಧನೆ ಮಾಡ್ತಾ ಇದೆ, ಆದರೆ ಅರಣ್ಯದಲ್ಲಿ ತನ್ನಷ್ಟಕ್ಕೆ ತಾನೇ ಕಂಡು ಬರ್ತಾ ಇದೆ.
0: ಹೌದು,
1: ದೊಡ್ಡ ಪ್ರಮಾಣದಲ್ಲಿ ಅದು ಬೆಳೀತಾ ಇದೆ.
0: ಹೌದು,
1: ಬಹಳಷ್ಟು ಜನ ಏನು ಸೊಪ್ಪು ಮತ್ತೆ ತೋಟದ ಮುಚ್ಚಲಿಕ್ಕಾಗಿ ಇದನ್ನ ಕಳೆಗಳನ್ನ ಬರ್ದಿದ್ದಾನೆ ನಿಯಂತ್ರಣ ಮಾಡೋ ಸಲುವಾಗಿ ಇದನ್ನು ಉಪಯೋಗಿಸ್ತಾರೆ, ಗೊತ್ತಿಲ್ಲದೇನೆ ಹಂಗ್ ಮಾಡ್ತಾ ಇದ್ದಾರೆ.
0: ಹೌದು ಸರ್.
1: ಹೌದಲ್ಲ, ಇದರಲ್ಲಿ ಎಷ್ಟು ತಳಿಗಳಿದಾವೆ ಮತ್ತೆ ಈ ತಳಿಗಳನ್ನ ಯಾವ ತರ ಅಭಿವೃದ್ಧಿ ಪಡಿಸಲಾಗಿದೆ?
0: ಸರ್, ಇದರಲ್ಲಿ ಪ್ರಮುಖವಾಗಿ YCD1, ನವ್ಯಶ್ರೀ, ನಿತ್ಯಶ್ರೀ, ಕೊಂಕಣ್ ತೇಜ್ ಮತ್ತು ಸುಗಂಧಿನಿ ಅಂತ ಹೇಳಿ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಸರ್. ಇದು ಮೂಲತಃ ಕೆಲವೊಂದು ತಳಿಗಳು ಮಹಾರಾಷ್ಟ್ರದಿಂದ ಮತ್ತು ಕೆಲವೊಂದು ತಳಿಗಳು ಕೇರಳದಿಂದ ರಿಲೀಸ್ ಆದಂತಹ ತಳಿಗಳು. ಎಲ್ಲದರಲ್ಲೂ ತೊಗಟೆಯ ಒಂದು ಏನು ಇಳುವರಿ ಬರುತ್ತೆ, ಎಣ್ಣೆ ಅಂಶ ಏನಿರುತ್ತೆ ಎಲೆಗಳ ಮೇಲೆ, ಮತ್ತು ಕಟಾವಿಗೆ ಬರುವ ಸಮಯದ ಮೇಲೆ ಈ ತಳಿಗಳನ್ನು ನಾವು ನಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಬೆಳಿಬೇಕಾಗತ್ತೆ.
1: ಡಾಕ್ಟರ್ ಶರಣ್ಯವರೇ, ಇನ್ನೂ ನಾನು ಹೇಳ್ತೇನೆ, ಈಗ ದಾಲ್ಚಿನಿ ಅಂದ ತಕ್ಷಣ ಅದು ಒಂಥರ ತುಂಬ ಏನು ಮೌಲ್ಯದಾಯಕವಾದ ಒಂದು ವಸ್ತು. ಈಗ ಹೇಗೆ ನಾವು ಶ್ರೀಗಂಧದ ಬಗ್ಗೆ ನಾವು ಹೇಗೆ ಕೇಳಿದೆವು, ಶ್ರೀಗಂಧದ ಎಣ್ಣೆಯನ್ನು ತೆಗೆದು ನಾವು ಕೇಳಿದ್ದೇವೆ, ಅದೇ ಥರ ದಾಲ್ಚಿನಿ ಎಣ್ಣೆನು ಕೂಡ ತೆಗೆಯೋ ಸಾಧ್ಯತೆ ಇದೆಯಾ?
0: ಹೌದು ಸರ್, ಖಂಡಿತವಾಗಿಯೂ ದಾಲ್ಚಿನಿ ಎಣ್ಣೆನ ತೆಗಿಬಹುದು. 1 ಟನ್ ಎಲೆಯಿಂದ 4-5 ಕೆಜಿ ದಾಲ್ಚಿನಿ ಎಣ್ಣೆಯನ್ನ ತೆಗೆದು, ಅದು ಕೂಡ ಈಗ ಟೂತ್ ಪೇಸ್ಟ್ಗಾಗಿರ್ಬೋದು, ಅಡಿಗೆಯಲ್ಲಿ ಪರ್ಫ್ಯೂಮು, ಬೇರೆ ಬೇರೆ ರೀತಿಯ ಕಾಸ್ಮೆಟಿಕ್ ಕಂಪ್ನಿಗಳಲ್ಲೆಲ್ಲ ಈ ಎಣ್ಣೆನ ಉಪಯೋಗಿಸುವಂತ ಪದ್ಧತಿ ಇದೆ ಸರ್.
1: ಮೊದಲೇ ಇತ್ತ, ಇದು ಇತ್ತೀಚೆಗೆ ಬಂದಿದೆ?
0: ಮೊದಲಿಂದನೂ ಇದೆ ಸರ್, ಇದು ಮೊದಲಿಂದನೂ ಇದೆ, ಆದ್ರೆ ಇತ್ತೀಚೆಗೆ ಸ್ವಲ್ಪ ಈ ಬೆಳೆಯ ಪ್ರಾಮುಖ್ಯತೆ ಜಾಸ್ತಿ ಆದಂತೆ ಬೇಡಿಕೆ ಕೂಡ ಜಾಸ್ತಿ ಆಗಿದೆ ಮಾರುಕಟ್ಟೆಯಲ್ಲಿ.
1: ಇದು ಈಗ ಎಣ್ಣೆ ತೆಗೆಯೋದು ಅಥವಾ ಈಗ ಸಂಸ್ಕರಣೆ ಮಾಡೋದು ಅದು ಹೇಗಿರುತ್ತೆ ಅದರದ್ದು?
0: ಎಣ್ಣೆ ತೆಗೆಯೋದು ಸರ್, ಬಟ್ಟಿ ಇಳಿಸೋದ್ರ ಮುಖಾಂತರ ಎಣ್ಣೆ ತೆಗೆಯುವಂತ ಕಾರ್ಯನ ಮಾಡ್ತಾರೆ. ಅದಕ್ಕೆಲ್ಲ ನಾವು
1: ಅಂದ್ರೆ ನೀರಿನ ಜೊತೆಗೆ ಅದು ಬೇಯಿಸ್ತಾರ?
0: ನೀರಿನ ಜೊತೆಗೆ ಬೇಯಿಸ್ತಾರೆ, ಇಲ್ಲ ಅಂತ ಅಂದ್ರೆ ಬರೀ
1: ಹಬೆಯಲ್ಲೇನೆ ಬೇಯಿಸ್ತಾರ ಅಥವಾ ಒಣಗಿದ ಎಲೆಯನ್ನೇ ಬೇಯಿಸ್ತಾರ?
0: ಒಣಗ್ಬೇಕು ಸರ್, ಸ್ವಲ್ಪ ನೆರಳಲ್ಲಿ ಒಣಗಿಸಿ ನಂತರ ಎಣ್ಣೆಯನ್ನ ತೆಗೆಯುವಂತ ಕಾರ್ಯನ ಮಾಡ್ಬೇಕಾಗುತ್ತೆ.
1: ತೀರಾ ಅದು ತ್ರಾಸದಾಯಕ ಆಗಿರುತ್ತೆ, ಬಹಳ ಕಷ್ಟ ಇರುತ್ತೆ.
0: ಹೌದು, ಬಹಳ
1: ಎಷ್ಟು ಟನ್ಗಳ ಎಲೆಗಳಿಂದ ನೀವು
0: 1 ಟನ್ ಎಲೆಯಿಂದ 4-5 ಕೆಜಿ ಎಣ್ಣೆ ಬರುವಂತ ಸಾಧ್ಯತೆ ಇರುತ್ತೆ.
1: ನೋಡಿ ಅದು ಎಷ್ಟು ಅದು ಹಿಂಡಿ ಹಿಂಡಿ ಹಿಂಡಿ ತೆಗಿಬೇಕಾಗುತ್ತೆ.
0: ಹೌದು ಸರ್,
1: ಅದಕ್ಕಾಗಿ ಬೇರೆ ತರದ ಮಷಿನ್ ಕೂಡ ಬಂದಿರಬಹುದು.
0: ಹೌದು, ಬಟ್ಟಿ ಇಳಿಸೋದಕ್ಕೆ ಬೇರೆ ಬೇರೆ ರೀತಿಯ ಬಟ್ಟಿ ಇಳಿಸುವ ವಿಧಾನದಿಂದ ಎಣ್ಣೆನ ತೆಗೆಯುವಂತ ಕೆಲಸನ ಮಾಡ್ತಾರೆ ಸರ್.
1: ಈಗ ಇದಕ್ಕಾಗಿ ಈಗ ವಿಶ್ವವಿದ್ಯಾಲಯ ಮತ್ತೆ ಸಂಶೋಧನಾ ಕೇಂದ್ರಗಳು ತಲೆ ಎತ್ತಿದ್ದೇವೆ, ಸಾಮಾನ್ಯವಾಗಿ ಎಲ್ಲಿ ಇರಬಹುದು ಅವು? ಈಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ
0: ಗಿಡಗಳ ಸರ್
1: ಅಲ್ಲ, ಈಗ ಈ ಒಂದು ಇದು ಸಂಸ್ಕರಣ ಮಾಡುವ ಘಟಕಗಳು,
0: ಸಂಸ್ಕರಣಾ ಘಟಕಗಳು ಸಣ್ಣ ಪ್ರಮಾಣದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಇರುತ್ತೆ ಸರ್.
1: ಅಂದ್ರೆ ತೋರಿಸಿಕೊಡ್ಲಿಕ್ಕಾಗಿ,
0: ತೋರಿಸಿಕೊಡ್ಲಿಕ್ಕೋಸ್ಕರ. ಬಟ್ ರೈತರು ಬೆಳೆದಂತ ಸಂದರ್ಭದಲ್ಲಿ ಅವರೇ ಒಂದು ಬಟ್ಟಿ ಇಳಿಸುವ ಕೇಂದ್ರವನ್ನ ಅವರು ಸ್ಥಾಪಿಸಿಕೊಂಡು, ಅವರೊಂದು ರೈತರ ಗುಂಪು ಮಾಡಿಕೊಂಡು, ನಮಗೆ ಇಷ್ಟು ಟನ್ ಎಲೆ ಸಿಗತ್ತೆ ಅಂತ ಆದ್ರೆ ಅವರು ಒಂದು ಕೇಂದ್ರವನ್ನ ಸ್ಥಾಪಿಸಿಕೊಂಡು ಅವರು ಎಣ್ಣೆಯನ್ನು ತೆಗೆಯುವಂತ ಕೆಲಸನ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು ಸರ್.
1: ಇದು ಮಾರುಕಟ್ಟೆ ಅಂತ ತಕ್ಷಣ ಇದು ಎಲೆ ಚಕ್ಕೆ ಬಗ್ಗೆ ನಾವು ಮಾರುಕಟ್ಟೆ ಕೇಳಿದ್ದೇವೆ, ಇದು ದಾಲ್ಚಿನಿ ಎಣ್ಣೆ ಬಗ್ಗೆ ಅಷ್ಟು ವ್ಯವಸ್ಥಿತವಾದ ಒಂದು ಮಾರುಕಟ್ಟೆ ಇರಲಿಕ್ಕಿಲ್ಲಲ್ಲ.
0: ಅದಕ್ಕೆ ನಾವು ಬೇರೆ ಬೇರೆ ರೀತಿಯ ಕಂಪನಿಗಳ ಜೊತೆ ಮಾತಾಡ್ಕೋಬೇಕಾಗುತ್ತೆ ಸರ್. ಫಸ್ಟ್ ಯಾವುದಾದ್ರೂ ಒಂದು ಆಯುರ್ವೇದಿಕ್ ಕಂಪನಿಗಳ ಜೊತೆ ನಾವು ಇಷ್ಟು ಎಣ್ಣೆನ ಬೈಬ್ಯಾಕ್ ಅಗ್ರಿಮೆಂಟ್ ತರ ಸರ್, ನಾವು ಇಷ್ಟು ಎಣ್ಣೆನ ತೆಗಿತಾ ಇದೀವಿ, ನೀವು ಅದನ್ನ ಕೊಂಡುಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಹೇಳಿ ಫಸ್ಟೇನೆ ಅವ್ರ ಜೊತೆ ಮಾತುಕತೆ ನಡೆಸಿ ನಾವು ಎಣ್ಣೆ ತೆಗೆದಿದ್ದೆ ಆದ್ರೆ ಉತ್ತಮ ಮಾರುಕಟ್ಟೆ ಸಿಗತ್ತೆ ಸರ್. ಅದಕ್ಕೆಲ್ಲ ನಾವು ಫಸ್ಟೇನೆ ನಿರ್ಧಾರ ಮಾಡ್ಕೊಂಡಿರ್ಬೇಕು, ಈ ತರ ನಾವು ತೆಗಿತಾ ಇದೀವಿ, ನಮ್ಗೆ ಎಲ್ಲಿ ಮಾರುಕಟ್ಟೆ ಇದೆ, ಎಷ್ಟು ಬೆಲೆ ಇದೆ, ನಮಗೆ ಎಷ್ಟು ಲಾಭ ಸಿಗತ್ತೆ, ಇದನ್ನೆಲ್ಲ ಯೋಚನೆ ಮಾಡಿಕೊಂಡಲ್ಲಿ ಖಂಡಿತ ಇದೊಂದು ಲಾಭದಾಯಕ ಬೆಳೆನೆ ಸರ್.
1: ಆಯ್ತು, ಈಗ ದಾಲ್ಚಿನಿಯಲ್ಲಿ ತಾವು ಕೆಲವು ತಳಿಗಳ ಬಗ್ಗೆ ಹೇಳಿದ್ರಿ, ತಳಿಗಳಲ್ಲಿ ಈಗ ಗ್ರಾಫ್ಟ್ ಮಾಡಿದ ತಳಿಗಳು ಕೂಡ

0: ಬಂದಿದೆ ಮಾರ್ಕೆಟ್ಗೆ ಅಲ್ಲ,
1: ಹೌದು.
0: ಈಗ ಕೃಷಿ ಮಾಡಿದ ಗಿಡಗಳಿದ್ದಾವೆ. ಈಗ ಬೇಸಾಯ ಕ್ರಮದ ಬಗ್ಗೆನೂ ಕೂಡ ಸ್ವಲ್ಪ ಹೇಳಿ, ಯಾವ ಮಣ್ಣಲ್ಲಿ ಬೆಳಿಬೋದು, ಮತ್ತೆ ಅದು ಎಷ್ಟು ವರ್ಷಕ್ಕೆ ಅದು ಏನು ಇಳುವರಿ ಕೊಡಕ್ಕೆ ತಯಾರಾಗುತ್ತೆ, ಒಂದು ಗಿಡ ನೆಟ್ಟಾಗ ಯಾವ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಯಥೇಚ್ಛವಾಗಿ ಬೆಳಿಬೋದು, ಅಥವಾ ಹೊಸದಾಗೂ ಕೂಡ ನಾವು ಅದನ್ನ ಆರಂಭ ಮಾಡ್ಬೋದಾ ಹೆಂಗೆ?
1: ಸರ್, ಇದನ್ನ ಮರಳು ಮತ್ತೆ ನಾವು ಹವಾಗುಣಕ್ಕೆ ಬಂದ್ರೆ ಬೇರೆ ಬೇರೆ ರೀತಿಯ ಮಣ್ಣಲ್ಲಿ ಇದನ್ನ ಬೆಳಿಬಹುದು. ಆದ್ರೂ ಮರಳು ಗೋಡು ಮಣ್ಣು ಎಲ್ಲಿ ಜಾಸ್ತಿ ನೀರು ನಿಂತ್ಕೊಳ್ಳೋದಿಲ್ಲ ಅಂತ ಮಣ್ಣುಗಳು ಜಾಸ್ತಿ ಸೂಕ್ತವಾಗಿರುತ್ತೆ. ಅದೇ ಹವಾಗುಣಕ್ಕೆ ಬಂದ್ರೆ ಸಮುದ್ರ ಮಟ್ಟದಿಂದ 1000 ಮೀಟರ್ ಎತ್ತರ ಇರುವ ಪ್ರದೇಶದಲ್ಲಿ ಎಲ್ಲಿ 1500 ರಿಂದ 3000 mm ಮಳೆ ಬೀಳುತ್ತೋ ಅಂತ ಪ್ರದೇಶಗಳು ಈ ಬೆಳೆಯನ್ನ ಬೆಳೆಯೋದಕ್ಕೆ ಬಹಳ ಸೂಕ್ತ ಆಗಿರುತ್ತೆ. ಹಾಗೆ ಇದರ ಸಸ್ಯಾಭಿವೃದ್ಧಿಗೆ ನಾವು ಬಂದ್ರೆ ಇದರಲ್ಲಿ 3 ರೀತಿಯ ಸಸ್ಯಾಭಿವೃದ್ಧಿನ ನಾವು ಮಾಡಬಹುದು. ಒಂದು ಬೀಜದಿಂದ ಮಾಡಬಹುದು, ಅಥವಾ ಗುಟಿ ಅಥವಾ ಏರ್ ಲೇಯರಿಂಗ್ ಅಂತ ಏನ್ ಹೇಳ್ತೀವಿ ಅದರಿಂದ ಮಾಡಬಹುದು. ಹಾಗೆ ಕಾಂಡದ ತುಂಡುಗಳು ಅದನ್ನು ಬಳಸಿ ಕೂಡ ನಾವು ಸಸ್ಯಾಭಿವೃದ್ಧಿನ ಮಾಡಬಹುದು. ಆದರೆ ಈಗ ಸಾಮಾನ್ಯವಾಗಿ ನಾವು ಬೀಜಗಳನ್ನು ಉಪಯೋಗಿಸಿದಾಗ ಈ ದಾಲ್ಚಿನಿ ಗಿಡ ಹೂ ಬಿಡುವಂತಹ ಕಾಲ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಹೂ ಬಿಟ್ಟು ಮೇ ಮತ್ತು ಜೂನಲ್ಲಿ ಹಣ್ಣಾಗುತ್ತೆ. ಚೆನ್ನಾಗಿ ಮಾಗಿದ ಹಣ್ಣನ್ನು ನಾವು ಮರದಿಂದ ಸಂಗ್ರಹಿಸಿ ಆ ಬೀಜ ಮತ್ತು ತೊಳೆ ಏನ್ ಪಲ್ಪ್ ಇರುತ್ತೆ ಒಳಗಡೆ ಅದನ್ನ ಸೆಪರೇಟ್
0: ಮಾಡ್ಕೋಬೇಕು.
1: ಬೀಜ ಮತ್ತೆ ಅದರೊಳಗಡೆ ಹಣ್ಣಿನ ಒಳಗಡೆ ಅದನ್ನ ಸೆಪರೇಟ್ ಮಾಡಿಬಿಟ್ಟು ಬೀಜವನ್ನ ಚೆನ್ನಾಗಿ ನೀರಲ್ಲಿ ತೊಳಿಬೇಕು. ಯಾವಾಗ ಬೀಜ ಫ್ರೆಶ್ ಇರುತ್ತೋ ಆ ಟೈಮಲ್ಲೇ ನಾವು ಅದನ್ನ ನರ್ಸರಿಲಿ ಬಿತ್ತನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ಇದು ತುಂಬಾ ದಿನ ಇಟ್ಟರೆ
0: ನಮ್ಗೆ
1: ಒಣಗ್ಬಿಡತ್ತೆ, ಹಾಗೆ ಬೀಜ ಮೊಳಕೆ ಒಡೆಯುವ ಸಾಧ್ಯತೆ ಕೂಡ ತುಂಬಾ ಕಡಿಮೆ ಇರುತ್ತೆ. ಆದ್ರಿಂದ ಇದನ್ನ ತೆಗೆದ್ಮೇಲೆ ಒಂದು ನರ್ಸರಿ ಮಾಡಿ ಒಂದು ನೆರಳಿರುವಂತಹ ಪ್ರದೇಶದಲ್ಲಿ ಒಂದು ಸಸಿ ಮಡಿ ಮಾಡಿ ಅದರಲ್ಲಿ ಹಾಕಿದಾಗ ಒಂದು 20 ದಿನಕ್ಕೆಲ್ಲ ಬೀಜ ಮೊಳಕೆ ಒಡೆಯುತ್ತೆ. ಆ ನಂತರ ನಾವು ಆ ಮೊಳಕೆ ಒಡೆದಂತಹ ಬೀಜಗಳು ಯಾವಾಗ 2-3 ಎಲೆಯ ಒಂದು ಸ್ಟೇಜ್ಗೆ ಬಂದಾಗ ಒಂದು ಪಾಲಿ ಬ್ಯಾಗ್ ಅಲ್ಲಿ ಮಣ್ಣು ಮತ್ತೆ ಗೊಬ್ಬರ ಹಾಕೊಂಡು ಸಸಿಗಳನ್ನ ಪ್ಯಾಕ್ ಒಳಗೆ ಹಾಕುವಂತ ಕೆಲಸಗಳನ್ನ ಮಾಡ್ಕೋಬಹುದು. ಇಲ್ಲ ನಾವು ಏರ್ ಲೇಯರಿಂಗ್ ಮಾಡಬೇಕು ಅಂತ ಇದ್ರೆ ಗುಟಿ ಅಂತ ಅದನ್ನ ಮಾಡಬೇಕಾದ್ರೆ ಒಂದು ವರ್ಷದ ತಾಯಿ ಗಿಡದಲ್ಲಿ 1 ವರ್ಷದ ಕೊಂಬೆನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆ ಕೊಂಬೆಯ ಮಧ್ಯಭಾಗದಲ್ಲಿ ಒಂದು 3-4 cm ವೃತ್ತಾಕಾರದಲ್ಲಿ ತೊಗಟೆಯನ್ನ ತೆಗೆದು ಆ ತೊಗಟೆಯನ್ನು ತೆಗೆದ ಭಾಗಕ್ಕೆ ನಾವು ಬೇರ್ ಬಿಡ್ಲಿ ಚೆನ್ನಾಗಿ ಅನ್ನೋ ಕಾರಣಕ್ಕೆ ರೂಟಿಂಗ್ ಹಾರ್ಮೋನ್ ಅಂತ IBA ಅಂತ ಏನ್ ಹೇಳ್ತೀವಿ ಅದನ್ನ ಹಚ್ಚಿಬಿಟ್ಟು ಒದ್ದೆ ಆದಂತಹ ಕೋಕೋಪೀಟ್ ಅಥವಾ ಸ್ಪ್ಯಾಗ್ನೋಮಾಸ್ ನ ಹಾಕಿ ಪಾಲಿಥೀನ್ ಇಂದ ಕಟ್ಟಬೇಕಾಗತ್ತೆ. ಇದು 1-2 ತಿಂಗಳಷ್ಟೊತ್ತಿಗೆ ನಮಗೆ ಸುಮಾರಾಗಿ ಚೆನ್ನಾಗಿ ಬೇರ್ ಬರುತ್ತೆ. ಆಮೇಲೆ ತಾಯಿ ಗಿಡದಿಂದ ಈ ನಾವು ಗ್ರಾಫ್ಟ್ ಮಾಡಿರೋದನ್ನ ತೆಗೆದು ಬಿಟ್ಟು ಪಾಲಿ ಬ್ಯಾಗ್ ಅಲ್ಲಿ ಹಾಕೊಂಡು 1-12 ತಿಂಗಳಾದ್ಮೇಲೆ ನಾಟಿ ಮಾಡೋದಕ್ಕೆ ಸಿದ್ಧ ಆಗತ್ತೆ. ಹಾಗೆ ಕಾಂಡದ ತುಂಡುಗಳಾದ್ರೂ ಅಷ್ಟೇ, 1-10 cm ಉದ್ದದ ಕಾಂಡದ ತುಂಡು, 1-2-3 ಎಲೆ ಇರುವಂತದ್ದನ್ನ ತಗೊಂಡು ನರ್ಸರಿಲಿ ಹಾಕಿ ಅದನ್ನು ಕೂಡ 12 ತಿಂಗಳಿಗೆ ನಾಟಿ ಮಾಡೋದಕ್ಕೆ ಸಿದ್ಧ ಆಗುತ್ತೆ. ಈ 3 ವಿಧಾನಗಳಲ್ಲಿ ನಾವು ಸಸ್ಯಾಭಿವೃದ್ಧಿನ ಮಾಡ್ಕೋಬಹುದು. ಆದ್ರೆ ಇದರಲ್ಲಿ ಬಹಳ ಪ್ರಚಲಿತವಾದಂತಹ ಸಸ್ಯಾಭಿವೃದ್ಧಿ ಅಂತ ಅಂದ್ರೆ ಅದು ಬೀಜದಿಂದ ಮಾಡುವಂತದ್ದು.
0: ಡಾಕ್ಟರ್ ಶರಣವರೇ, ಈಗ ನಾವು ದಾಲ್ಚಿನಿನ ಒಂದು ಬೆಳೆ ಮಧ್ಯದಲ್ಲಿ ಬೆಳೆದ್ರೆ ಉತ್ತಮನ, ಅಥವಾ ಇದನ್ನೇ ಕೇವಲ ಏನು ದಾಲ್ಚಿನಿ ತೋಟನೇ ನಾವು ಮಾಡ್ಕೊಂಡು ಹೋದ್ರೆ ಸರಿಯಾಗುತ್ತಾ?
1: ಇದಕ್ಕೆ ಸ್ವಲ್ಪ ನೆರಳು ಬೇಕಾಗಿರುತ್ತೆ. ಆದ್ರಿಂದ ನಾವು ಅಡಿಕೆ ಮತ್ತು ತೆಂಗಿನಲ್ಲಿ ಸಾಮಾನ್ಯವಾಗಿ ಮಿಶ್ರ ಬೆಳೆಯಾಗಿ ಮಾಡ್ಕೋಬಹುದು. ಹಾಗೆ ಅದೇ ರೀತಿ ಅದನ್ನ ಸೋಲ್ ಕ್ರಾಪ್ ಅಂತ ಏನ್ ಹೇಳ್ತೀವಿ ದಾಲ್ಚಿನಿಯನ್ನ, ಅದು ಒಂದೇ ಕ್ರಾಪ್ನು ಕೂಡ ನಾವು ಬೆಳೆಯುವಂತಹ ಪದ್ಧತಿನೂ ಕೂಡ ಇದೆ.
0: ಈಗ ಒಂದು ಗ್ರಾಫ್ಟ್ ಗಿಡವನ್ನ ನಾವು ನಮ್ಮ ಹೊಲದಲ್ಲಿ ಹಾಕಿದಾಗ ಅದು ಎಷ್ಟು ವರ್ಷಕ್ಕೆ ಫಲ ಕೊಡಕ್ ಶುರು ಮಾಡುತ್ತೆ?
1: 3-4 ಕಟಾವಿಗೆ. ಇದು ಕೊಂಬೆ, ಇದರ ಒಂದು ಕೊಂಬೆಯಿಂದ ನಾವು ತೊಗಟೆಯನ್ನ ತೆಗೆಯೋದ್ರಿಂದ 3-4 ವರ್ಷಕ್ಕೆಲ್ಲ ಕಟಾವಿಗೆ ಸಿದ್ಧತೆ ಆಗತ್ತೆ. ವರ್ಷದಲ್ಲಿ ನಾವು 1-2 ಬಾರಿ ಕಟಾವು ಮಾಡಬಹುದು. ಒಂದು
0: ಹೇಗೆ ಕಟಾವು ಮಾಡೋದದು?
1: ಇದನ್ನ ಫಸ್ಟ್ ನಾವು ಏನ್ ಮಾಡಬೇಕು ಅಂತ ಅಂದ್ರೆ ಕೊಪಿಸಿಂಗ್ ಅಂತ ಮಾಡ್ಕೋಬೇಕಾಗತ್ತೆ. ಅದು ಗಿಡ ನೆಟ್ಟು 2 ವರ್ಷ ಆದ ನಂತರ ಗಿಡ 1-2 ಮೀಟರ್ ಉದ್ದ ಬೆಳೆದಿರುತ್ತೆ. ಆವಾಗ ನಾವು ಏನ್ ಮಾಡಬೇಕು ಅಂತ ಅಂದ್ರೆ ನೆಲಮಟ್ಟದಿಂದ 15 cm ಗಿಡವನ್ನ ಸವರಬೇಕು. ಅದನ್ನ ನಾವು ಕೊಪ್ಪಿಸಿಂಗ್ ಅಂತ ಹೇಳ್ತೀವಿ. ಅದ್ ಯಾಕೆ ನಾವು ಮಾಡ್ತೀವಿ ಅಂತ ಅಂದ್ರೆ ನಮಗೆ ಜಾಸ್ತಿ ಕೊಂಬೆಗಳು ನೆಲಮಟ್ಟದಲ್ಲಿಯೇ ಜಾಸ್ತಿ ಕೊಂಬೆಗಳು ಬರಲಿ ಅಂತ ಹೇಳಿ. ಜಾಸ್ತಿ ಕೊಂಬೆಗಳು ಬಂದಾಗ ನಮ್ಮ ಆದಾಯ ಕೂಡ 2x ಆಗುವಂತ ಸಾಧ್ಯತೆ ಇರುತ್ತೆ. ಇದನ್ನ ಕಟಾವಿಗೆ ಬಂದ್ರೆ 3-4 ವರ್ಷ ನೆಟ್ಟಾದ್ಮೇಲೆ ಕಟಾವಿಗೆ ಬರುತ್ತೆ. ವರ್ಷದಲ್ಲಿ 2 ಬಾರಿ ಕಟಾವು ಮಾಡಬಹುದು, ಒಂದು

0: ಮೇ ತಿಂಗಳಲ್ಲಿ, ಮತ್ತೊಂದು ನವೆಂಬರ್ ತಿಂಗಳಲ್ಲಿ. ನಾವು ಕಟಾವು ಮಾಡಬೇಕಾದ್ರೆ ಏನ್ ಅಂಶವನ್ನ ನೆನಪಿನಲ್ಲಿ ಇಟ್ಕೋಬೇಕು ಅಂತ ಅಂದ್ರೆ, ಯಾವಾಗ ಜೀವರಸ ಕಾಂಡ ಮತ್ತು ತೊಗಟೆಯ ಮಧ್ಯದಲ್ಲಿ ಪರಿಚಲನೆ ಆಗ್ತಾ ಇರುತ್ತೋ ಅಂತ ಸಮಯದಲ್ಲಿ ನಾವು ಕಟಾವು ಮಾಡಬೇಕಾಗತ್ತೆ. ಯಾಕೆ ಅಂದ್ರೆ ತೊಗಟೆ ಕಾಂಡದಿಂದ ಈಸಿಯಾಗಿ ಬೇರ್ಪಡಿಸುವಂತಿರ್ಬೇಕು. ಆ ಸಮಯದಲ್ಲಿ ನಾವು ಕಟಾವು ಮಾಡಬೇಕು. ಯಾವಾಗಲೂ ಹರಿತವಾದಂತಹ ಚಾಕುಗಳನ್ನು ಬಳಸಿ ಕಟ್ ಮಾಡಬೇಕಾಗಿರುತ್ತೆ. ಯಾಕೆಂದ್ರೆ ಕಟ್ ಮಾಡಿದ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಚಕ್ಕೆ ಕಟ್ ಆಗಬಾರ್ದು, ಅಂದರೆ ಚಕ್ಕೆ ಬಿರುಕು ಬಿಡಬಾರದು. ಆ ನಂತರ ನಾವು ಕಾಂಡದಿಂದ ತೊಗಟೆಯನ್ನು ಬೇರ್ಪಡಿಸಿ ಒಂದು ಕೊಳವೆ ಥರ ಅದನ್ನು ರೋಲ್ ಮಾಡಿ ಒಂದು 4-5 ದಿನ ಒಣಗಿಸಿ ಆದಮೇಲೆ ಅದನ್ನು ನಾವು ಮಾರುಕಟ್ಟೆ ಮಾಡಬಹುದು.
1: ಈಗ ಈ ದಾಲ್ಚಿನಿಗೆ ಮಾರುಕಟ್ಟೆ ಅಂದರೆ ಹೇಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ?
0: ಸದ್ಯದ ಪರಿಸ್ಥಿತಿಯಲ್ಲಿ ಸರ್, ಇದನ್ನ ಅಂಗಡಿಗಳಲ್ಲಿ ಮಾರಾಟ ಮಾಡುವಂತ
1: ಯಾವ ಪ್ರಮಾಣದಲ್ಲಿ ಇದನ್ನ ನಾವು ಅದು ಶೇಖರಣೆ ಮಾಡಬೇಕಾಗುತ್ತೆ, ಹೇಗೆ ಶೇಖರಣೆ ಮಾಡಬೇಕಾಗುತ್ತೆ? ಎಲೆನ ಮತ್ತೆ ಚಕ್ಕೆಗಳನ್ನ
0: ಎಲೆನ ಒಣಗಿಸಿ ಶೇಖರಣೆ
1: ಮಾಡಬೇಕು.
0: ನೆರಳಲ್ಲಿ ಒಣಗಿಸಬೇಕಾಗತ್ತೆ ಎಲೆನ. ಹಾಗೆ ಈ ಏನು ತೊಗಟೆ ಏನಿರುತ್ತೆ ಅದನ್ನ ಬಿಸಿಲಲ್ಲಿ ಒಣಗಿಸ್ಬೋದು. ನಾವು ಬಿಸಿಲಲ್ಲಿ ಒಣಗಿಸಿ ಅದನ್ನ ರೋಲ್ ಮಾಡಿರ್ತೀವಿ. ಆ ರೋಲ್ ಮಾಡಿದ ಮೇಲೆ ಆ ಕೊಳವೆ ಮೇಲೆ ಅದು ಬೇರೆ ಬೇರೆ ಶ್ರೇಣಿಗಳಲ್ಲಿ ನಾವು ಮಾರುಕಟ್ಟೆಗೆ ಸಾಗಿಸಬೇಕಾಗುತ್ತೆ.
1: ಗ್ರೇಡಿಂಗ್
0: ಇರುತ್ತೆ, ಬೇರೆ ಬೇರೆ ಶ್ರೇಣಿ ಇರುತ್ತೆ. ಕ್ವಿಲ್ಲಿಂಗ್ಸ್ ಅಂತ ಇರುತ್ತೆ, ಫೆದರಿಂಗ್ಸ್ ಅಂತ ಇರುತ್ತೆ. ಅದ್ರ ಸೈಜ್ ಮೇಲೆ ಬೇರೆ ಬೇರೆ ಗ್ರೇಡಿಂಗ್ ಇರುತ್ತೆ. ಅದ್ರ ಮೇಲೆ ಮಾರುಕಟ್ಟೆಯಲ್ಲಿ ನಮಗೆ ಪ್ರೈಸ್ ಫಿಕ್ಸ್ ಆಗುತ್ತೆ.
1: ಈಗ ಮಾರುಕಟ್ಟೆಯಲ್ಲಿ ಯಾವ ತರ ಇದರದ ರೇಟ್ ಇದೆ? ಈ ಕೆಜಿಗೆ ಬೇರೆ ಬೇರೆ ಕ್ವಾಲಿಟಿ ಗ್ರೇಡಿಂಗ್ ಮೇಲೆ ರೇಟ್ ಕೊಡ್ತಾರ ಹೇಗೆ?
0: ಹೌದು, ಗ್ರೇಡಿಂಗ್ ಮೇಲೆ ರೇಟ್ ಇರುತ್ತೆ. ಸಾಮಾನ್ಯವಾಗಿ ಇವಾಗ ಟಾಪ್ ಗ್ರೇಡ್ ಅಂತ ಬಂದ್ರೆ 1700 to 2100 ವರ್ಗುನು ಪ್ರತಿ ಕೆಜಿಗೆ.
1: ಎಲೆ ಅಷ್ಟೇ ಚಕ್ಕೆ ಅಷ್ಟೇನಾ?
0: ಚಕ್ಕೆ ಎಲೆಗೆ ಇದಕ್ಕಿಂತ ಕಡಿಮೆ
1: ಇರುತ್ತೆ, ಅರ್ಧ ಇರಬಹುದು,
0: ಅರ್ಧ ಇದೆ ಅಷ್ಟೇ.
1: ಚಕ್ಕೆಗೆ ಜಾಸ್ತಿ ಬೆಲೆ,
0: ಚಕ್ಕೆಗೆ ಜಾಸ್ತಿ ಬೆಲೆ.
1: ಇನ್ನೊಂದು ಡಾಕ್ಟರ್ ಶರಣ ಅವರೇ, ಈಗ ದಾಲ್ಚಿನಿ ಚಕ್ಕೆಗಳನ್ನ ನಾವು ಕಷಾಯ ರೂಪದಲ್ಲಿ ಉಪಯೋಗಿಸ್ಬೋದಾ ಅಥವಾ ಇನ್ನೇನು ಪಾನೀಯ ರೂಪದಲ್ಲಿ ಏನೋ ಉಪಯೋಗಿಸೋಳಗ ಸಾಧ್ಯತೆ ಉಂಟಾ?
0: ಅದೇ, ಪಾನೀಯ ಅಂತಂದ್ರೆ ಎಲ್ಲದರಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಅದರ ಒಂದು ಸುವಾಸನೆಗೋಸ್ಕರ ನಾವು ಪಾನೀಯಗಳಲ್ಲಿ ಹಾಕುವಂತ.
1: ಕೆಲವೊಬ್ರು ನಾವು ಕೇಳಿದ್ದೇವೆ, ಹೇಗೆ ಈಗ ಟೀ ಪೌಡರ್ ಹಾಕಿ ಟೀ ಮಾಡ್ತಾರೆ, ಕಾಫಿ ಪೌಡರ್ ಹಾಕಿ ಕಾಫಿ ಮಾಡ್ತಾರೆ, ಅದೇ ತರ ದಾಲ್ಚಿನಿನು ಕೂಡ ಅದೇ ತರ ಉಪಯೋಗಿಸೋಳ ಸಾಧ್ಯತೆ ಉಂಟಾ?
0: ದಾಲ್ಚಿನಿಯನ್ನ ಮಾತ್ರ ಆ ರೀತಿ ಉಪಯೋಗಿಸೋದಕ್ಕೆ ನಾವು ಆಗಲ್ಲ. ಬಿಕಾಸ್ ಅದರಲ್ಲಿ ಆಕ್ಟಿವ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಏನ್ ಹೇಳ್ತೀವಿ, ಸಿನಮಾಲ್ ಡಿಹೈಡು, ಯೂಜಿನಾಲು ಅಂತೆಲ್ಲ ಅಂಶಗಳಿರುತ್ತೆ. ಅದನ್ನೆಲ್ಲ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇವಿಸಿದ್ರೆ ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದು,
1: ಇಲ್ಲ
0: ಅಧಿಕ ಪ್ರಮಾಣದಲ್ಲಿ ಆದರೆ ಅದು ಒಳ್ಳೆಯದಲ್ಲ,
1: ಏರುಪೇರು ಆಗುತ್ತೆ.
0: ಆದ್ರಿಂದ ಇದು ಒಂದು ಸುವಾಸನೆಗೋಸ್ಕರ ಟೀಯಲ್ಲಿ ಬೇರೆ ಟೀ ಪೌಡಿ ಜೊತೆಗೆ ಸ್ವಲ್ಪ ಇದನ್ನ ಕುಟ್ಟಿ ಹಾಕುವಂಥದ್ದಾಗಿರ್ಬೋದು, ಅಥವಾ ಸ್ವಲ್ಪ ಈ ಚಕ್ಕೆ ಪುಡಿನ ತಗೊಂಡು ಜೇನುತುಪ್ಪದ ಜೊತೆಗೆ ಕಲಸಿ ತಿನ್ನುವಂಥದ್ದು, ಇದೆಲ್ಲ ಆರೋಗ್ಯಕ್ಕೆ ಸಹಕಾರಿಯಾಗುತ್ತೆ.
1: ಆಮೇಲೆ ಕೊನೆಯದಾಗಿ ಡಾಕ್ಟರ್ ಶರಣೆ ಅವರೇ, ಈಗ ದಾಲ್ಚಿನಿ ಗಿಡ ಬೆಳೆಸಬೇಕು ಅನ್ನೋ ರೈತರಿಗೆ ಎಲ್ಲಿ ಒಂದು ಅವಕಾಶ ಇದೆ, ಎಲ್ಲಿ ಗಿಡ ಲಭ್ಯತೆ ಇದೆ?
0: ಇದರ ಗಿಡಗಳಿಗೆ ಬಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ತೋಟಗಾರಿಕಾ ವಿಶ್ವವಿದ್ಯಾಲಯ ಹಾಗೂ ತೋಟಗಾರಿಕಾ ಇಲಾಖೆಗಳಲ್ಲಿ ಎಲ್ಲ ಈ ಗಿಡಗಳ ಲಭ್ಯ ಇರುತ್ತೆ. ಅದರ ದರ ಬಂದ್ಬಿಟ್ಟು ಒಂದು 30-50 ರೂಪಾಯಿ ವರೆಗೂ ಒಂದು ಗಿಡಕ್ಕೆ ಫಿಕ್ಸ್ ಮಾಡಿರ್ತಾರೆ. ಹಾಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಕೂಡ ತೋಟಗಾರಿಕಾ ಸಮಗ್ರ ಮಿಷನ್ ಅಡಿಯಲ್ಲಿ ಸಹಾಯಧನ ಕೂಡ ರೈತರಿಗೆ ಸಿಗತ್ತೆ. 40% ಅಷ್ಟು ಸಹಾಯಧನ ಸಿಗತ್ತೆ. ಯಾಕೆ ಈ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಅಂದರೆ, ಈ ದಾಲ್ಚಿನಿ ಬೆಳೆ ನಮ್ಮ ದೇಶದಲ್ಲಿ 1400 ಹೆಕ್ಟರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದೀವಿ. ಹಾಗೆ ನಮ್ಮದು ಏನು ಉತ್ಪಾದನೆ ಇದೆ ಅದು 3,500 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಇದೆ. ಅದೇ ಉತ್ಪಾದಕತೆ, ಒಂದು ಹೆಕ್ಟರ್ಗೆ ಉತ್ಪಾದಕತೆ ಬಂದ್ಬಿಟ್ಟು 2.5 ಟನ್ ಅಷ್ಟಿದೆ. ನಾವು ರಫ್ತು ಮತ್ತು ಆಮದು ವಿಚಾರಕ್ಕೆ ಬಂದರೆ, ನಾವು $14.5 million ಮೌಲ್ಯದ ದಾಲ್ಚಿನಿಯನ್ನ ಬೇರೆ ದೇಶಕ್ಕೆ ರಫ್ತು ಮಾಡ್ತಾ ಇದ್ದೀವಿ. ಆದರೆ ಅದರ ಬದಲಿಗೆ $85.5 million ದಾಲ್ಚಿನಿಯನ್ನ ನಾವು ಆಮದು ಮಾಡ್ಕೋತಾ ಇದ್ದೀವಿ, ಇಂಪೋರ್ಟ್
1: ಮಾಡಿ ಬೇರೆ ದೇಶದಿಂದಾನೇ ಬೇಕಾಗಿದೆ.
0: ನಾವು ವಿಯೆಟ್ನಾಂ, ಶ್ರೀಲಂಕಾ, ಇಂಡೋನೇಷ್ಯಾ, ಚೀನಾ ಈ ದೇಶಗಳಿಂದ ಎಲ್ಲ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಆದ್ರಿಂದ ರಫ್ತಿಗಿಂತ ಆಮದಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಈ ಸೂಕ್ತವಾದ ರೀತಿಯಲ್ಲಿ, ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಈ ಕೃಷಿನೇ ಮಾಡಿದ್ದೇ ಆದಲ್ಲಿ ದಾಲ್ಚಿನಿ ಒಂದು ಲಾಭದಾಯಕ ಬೆಳೆ, ಹಾಗೆ ಅದರ ಉತ್ಪಾದನೆಯನ್ನು ಕೂಡ ನಾವು ಜಾಸ್ತಿ
1: ಮಾಡುವಂತಹ ಜಾಸ್ತಿ
0: ಕೆಲಸ ಏನು ಇಲ್ಲ, ಯಾಕೆಂದ್ರೆ ಇದು ವಾರ್ಷಿಕ ಬೆಳೆ, ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ.
1: ಹೌದು,

0: ಪೆರಿನಿಯಲ್ ಅಂತಾನು ಹೇಳ್ಬೋದು,
1: ಪೆರಿನಿಯಲ್
0: ಯಾವಾಗ್ಲೂ ಸಿಗುತ್ತೆ ದಾಲ್ಚಿನಿಯಲ್ಲೇ.
1: ಹೌದು,
0: ಹಾಗಾಗಿ ನೀವು ಮಳೆಗಾಲ ಮಳೆ ಬಿದ್ರ ಅಂದ್ರೆ ನಿಮ್ ಗೊಬ್ಬರ ಹಾಕದಂಗೆ ಆಯ್ತು ಅದು.
1: ಹೌದು,
0: ಮಳೆ ಎಷ್ಟು ಬಿತ್ತೋ ಅಷ್ಟು ಚಲೋ ಅದಕ್ಕೆ.
1: ಹೌದು,
0: ತುಂಬಾ ಸಂತೋಷ ಡಾಕ್ಟರ್ ಶರಣ್ಯ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ದಾಲ್ಚಿನಿ ಬೆಳೆ ಬೇಸಾಯ ಮತ್ತೆ ಇದರ ಸಮಗ್ರ ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ ಸಾಂಬಾರು ಪದಾರ್ಥಗಳಲ್ಲಿ ಒಂದಾದ ದಾಲ್ಚಿನಿ ಬೇಸಾಯ ನಾವು ಮಾಡಬಹುದು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
1: 6363027303 ಇದು ನನ್ನ ಫೋನ್ ಪರ್ಸನಲ್ ನಂಬರು.
0: ಇನ್ನೊಂದ್ಸಾರಿ ಹೇಳಿ,
1: 6363027303.
0: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ರೈತ ಬಾಂಧವರೇ, ಇಲ್ಲಿಯ ತನಕ ದಾಲ್ಚಿನ್ನಿ ಬೆಳೆಯ ಬೇಸಾಯದ ಕ್ರಮಗಳು ಯಾವ್ಯಾವುವು ಅನ್ನೋದರ ವಿಷಯದ ಕುರಿತಂತೆ ಡಾಕ್ಟರ್ ಶರಣ್ಯ ಬಿ ಆರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದಂತಹ ಸಂದರ್ಶನವನ್ನು ಕೇಳಿದ್ರಿ. ಇನ್ನೀಗ ಜನಪದ ಸಂಗೀತ ಕೇಳಿ. ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು.
3: ಜೈ ಗುರು ಮಂಗಳ ನಮಃ ಪಾರ್ವತಿ ಪದರ ಹರ ಮಾದೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಸಜೇ ಭವರೋಗಿಣಾಂ

ಜೈ ಗುರುಮಂಗಳ ನಮಃ ಪಾರ್ವತಿ ಸ್ವಧರ ಮಹದೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕ

ಇಲ್ಲಿ ತನಕ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಘಟನೆಗಳಿಂದ ಭಜನಾ ಪದಗಳನ್ನು ಕೇಳಿದಿರಿ. ರೈತ ಬಾಂಧವರು, ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸುಸ್ಥಿರ ಆದಾಯ ಹಾಗೆಯೇ ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತಂತೆ ಡಾಕ್ಟರ್ ವೀರನಾಗಪ್ಪ ಪಿ ಅವರನ್ನೇ ಸಂದರ್ಶನ ಇರುತ್ತೆ. ನಂತರ ತುರುವೇಕೆರೆ ತಾಲೂಕು ನಿರ್ಗುಂದ ಪಾಳ್ಯದ ಕಂಚಿರಾಯ ಹಾಗೂ ಸಂಘದಿಂದ ಭಜನೆ ಪದಗಳನ್ನು ಕೇಳಬಹುದು. ರೈತ ಬಾಂಧವರಿಗಾಗಿ ಇದುವರೆಗೆ ಕೃಷಿರಂಗ ಕಾರ್ಯಕ್ರಮವನ್ನು ನೀವು ಕೇಳಿದಿರಿ.

0: ರಾಷ್ಟ್ರವೊಂದರ ಸರ್ವಾಂಗೀಣ ಅಭಿವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
1: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು. ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ, ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನ್ ಭೇಟಿ, ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16 ಸುತ್ತಿಗೆ ಮೊರಾಕೊ ಪರಾಗ್ವೆ ಮುನ್ನಡೆ. ವಾರ್ತೆಗಳ ವಿವರ: ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ ರೂಪಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ರಾಸಾಯನಿಕಗಳು, ಎಲೆಕ್ಟ್ರಾನಿಕ್ಸ್, ಹಡಗು ನಿರ್ಮಾಣ ಮತ್ತು ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರಗಳಲ್ಲಿ ಬಲವಾದ ಉಪಸ್ಥಿತಿಯೊಂದಿಗೆ ಗುಜರಾತ್ ಶೀಘ್ರದಲ್ಲೇ ರಕ್ಷಣಾ ಉತ್ಪಾದನೆಗೆ ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2014ರಲ್ಲಿ ಸುಮಾರು 46,000 ಕೋಟಿ ರೂಪಾಯಿ ಇದ್ದ ಭಾರತೀಯ ದೇಶೀಯ ರಕ್ಷಣಾ ಉತ್ಪಾದನೆಯು ಪ್ರಸ್ತುತ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಗಮನಾರ್ಹವಾಗಿ ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. ವಡೋದರದಲ್ಲಿ ಪ್ರಸ್ತುತ ಟಾಟಾ ಗ್ರೂಪ್ ಮತ್ತು ಏರ್ಬಸ್ ಜಂಟಿಯಾಗಿ C-295 ಸಾರಿಗೆ ವಿಮಾನವನ್ನು ತಯಾರಿಸುತ್ತಿವೆ. ಇದು ದೇಶದ ಏರೋಸ್ಪೇಸ್ ಪ್ರಯಾಣದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮಾತನಾಡಿ, 2 ದಿನಗಳ ಕಾಲ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಶೃಂಗಸಭೆಯಲ್ಲಿ 3.34 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಗಿದೆ. ಮುಂಬರುವ ದಿನಗಳಲ್ಲಿ ಈ ಪ್ರದೇಶದಲ್ಲಿ 1.97 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣವನ್ನು ಸಮಾನ ಮತ್ತು ಎಲ್ಲರನ್ನೂ ಒಳಗೊಂಡ ಸಮಾಜ ನಿರ್ಮಿಸುವ ಸಾಧನವಾಗಿ ಬಳಸಬೇಕು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿಂದು ಕೇಂದ್ರ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾವಂತ ಯುವಕರು ತಮ್ಮ ಸ್ವಂತ ಪ್ರಗತಿಗಾಗಿ ಮಾತ್ರ ಕೆಲಸ ಮಾಡಬಾರದು, ದುರ್ಬಲ ವರ್ಗಗಳನ್ನು ಮೇಲೆತ್ತಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಶ್ರಮಿಸಬೇಕು ಎಂದು ಸಲಹೆ ನೀಡಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧಿಸಲು ವಿದ್ಯಾರ್ಥಿಗಳು ಕೊಡುಗೆಯನ್ನು ನೀಡಬೇಕು, ಶೈಕ್ಷಣಿಕ ಕಲಿಕೆಯನ್ನು ಪ್ರಾಯೋಗಿಕ ಜ್ಞಾನದೊಂದಿಗೆ ಸಂಯೋಜಿಸಬೇಕು ಮತ್ತು ವೇಗವಾಗಿ ಬದಲಾಗುತ್ತಿರುವ ಪ್ರಪಂಚದ ಬೇಡಿಕೆಗಳನ್ನು ಪೂರೈಸಲು ನೂತನ ಕೌಶಲ್ಯಗಳನ್ನು ಕಲಿಯಬೇಕು ಎಂದು ವಿದ್ಯಾರ್ಥಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಭಾರತ 26ಕ್ಕೂ ಹೆಚ್ಚು ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ರಮ ವಲಸೆ, ಶೋಷಣೆ, ಮಧ್ಯವರ್ತಿಗಳಿಂದ ವಂಚನೆ ಮತ್ತು ಮಾನವ ಕಳ್ಳ ಸಾಗಾಣೆ ಎದುರಿಸಲು ರಾಷ್ಟ್ರದ ಸಾಮೂಹಿಕ ಜವಾಬ್ದಾರಿ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುರಕ್ಷಿತ, ಕ್ರಮಬದ್ಧ ಮತ್ತು ಕಾನೂನುಬದ್ಧ ವಲಸೆ ಖಚಿತಪಡಿಸಿಕೊಳ್ಳುವಲ್ಲಿ ದ್ವಿಪಕ್ಷೀಯ ಸಹಯೋಗದ ಅಗತ್ಯವನ್ನು ಭಾರತ ಗುರುತಿಸುತ್ತದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭಾರತೀಯ ಸೇನೆಯ 31ನೇ ಮುಖ್ಯಸ್ಥರಾಗಿ ಜನರಲ್ ಧೀರಜ್ ಸೇಠ್ ಇಂದು ಅಧಿಕಾರ ವಹಿಸಿಕೊಂಡರು. ಇಂದು ನಿವೃತ್ತರಾದಂತಹ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಜನರಲ್ ಧೀರಜ್ ಸೇಠ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಜನರಲ್ ಧೀರಜ್ ಸೇಠ್ ಅವರು ಪುಣೆಯ ಖಡಕ್ ವಾಸ್ಲಾದ ರಾಷ್ಟೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1986ರ ಡಿಸೆಂಬರ್ನಲ್ಲಿ ಆರ್ಮಡ್ ಕಾರ್ಪ್ಸ್ಗೆ ನಿಯೋಜನೆಗೊಂಡರು. ಸುಮಾರು 4 ದಶಕಗಳ ಕಾಲ ತಮ್ಮ ಮಿಲಿಟರಿ ವೃತ್ತಿ ಜೀವನದಲ್ಲಿ ಅವರು ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ವ್ಯಾಪಕ ಅನುಭವವನ್ನು ಹೊಂದಿದ್ದಾರೆ. ಭಾರತೀಯ ಸೇನೆಯ ಯುದ್ಧ ಪರಿಣಾಮಕಾರಿ ತತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2.0 ಪೋರ್ಟಲ್ ಮತ್ತು ಎಲೆಕ್ಟ್ರಾನಿಕ್ ಓವರ್ಸೀಸ್ ಸಿಟಿಜನ್

0: ಆಫ್ ಇಂಡಿಯಾ ಕಾರ್ಡ್ಗೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಎರಡೂ ಉಪಕ್ರಮಗಳು ನಾಗರಿಕ ಸೇವೆಗಳನ್ನು ಸುಧಾರಿಸುತ್ತವೆ. FCRA ಪೋರ್ಟಲ್ ಮೂಲಕ ದೇಣಿಗೆ ಪಡೆಯುವವರು ಎದುರಿಸುತ್ತಿರುವ ತೊಂದರೆಗಳನ್ನು ಪರಿಹರಿಸುತ್ತದೆ. ತಪ್ಪು ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕಣ್ಗಾವಲು ವ್ಯವಸ್ಥೆಯನ್ನು ಸ್ಥಾಪಿಸಲಾಗುತ್ತದೆ ಮತ್ತು ದೇಶವು ಹೆಚ್ಚು ಸುರಕ್ಷಿತವಾಗುತ್ತದೆ ಎಂದು ಹೇಳಿದ್ದಾರೆ. OCI ವ್ಯವಸ್ಥೆಯಲ್ಲಿ ಎದುರಿಸುತ್ತಿರುವಂತಹ ಆರಂಭಿಕ ಸಮಸ್ಯೆಗಳನ್ನು ಹೊಸ ವ್ಯವಸ್ಥೆಯಲ್ಲಿ ಪರಿಹರಿಸಲಾಗಿದೆ. ಇದು 50 ಲಕ್ಷಕ್ಕೂ ಹೆಚ್ಚು OCI ಕಾರ್ಡ್ದಾರರಿಗೆ ಹೆಚ್ಚಿನ ಅನುಕೂಲವನ್ನು ತರುತ್ತದೆ ಎಂದು ಹೇಳಿದ್ದಾರೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಅನುಸರಣೆಯನ್ನು ಸರಳಗೊಳಿಸಲು ಮತ್ತು ಮೇಲ್ವಿಚಾರಣೆ ಹಾಗೂ ಜಾರಿ ಕಾರ್ಯವಿಧಾನವನ್ನು ಬಲಪಡಿಸಲು FCRA 2.0 ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಅರ್ಜಿಗಳು, ನವೀಕರಣಗಳು, ವಾರ್ಷಿಕ ರಿಟರ್ನ್ಸ್ ಮತ್ತು ಇತರ ಸೇವೆಗಳಿಗೆ ಸಂಬಂಧಿಸಿದ ಎಲ್ಲ ಪ್ರಮುಖ ಪ್ರಕ್ರಿಯೆಗಳನ್ನು ಈಗ ಆನ್ಲೈನ್ ವ್ಯವಸ್ಥೆಯ ಮೂಲಕ ಸಂಪೂರ್ಣವಾಗಿ ಡಿಜಿಟಲ್ ಮಾಡಲಾಗಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶಾದ್ಯಂತ ಅಪಘಾತ ವಲಯಗಳು ಮತ್ತು ಭೂಕುಸಿತ ಸಂಭವಿಸುವ ಪ್ರದೇಶಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿದ್ದು 50,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ರಸ್ತೆ ಸುರಕ್ಷತೆ ಕುರಿತಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಸೂಕ್ತ ಸೂಚನಾ ಫಲಕಗಳು, ಪಥಗಳು ಮತ್ತು ಕೆಳ ಸೇತುವೆಗಳು ಸೇರಿದಂತೆ ಅಂತಾರಾಷ್ಟೀಯ ಗುಣಮಟ್ಟದ ರಸ್ತೆಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ರಸ್ತೆ ಸುರಕ್ಷಿತ ಉತ್ತೇಜಿಸುವಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ಅಗತ್ಯ. ವಾಹನ ಚಾಲಕರು ಸಂಚಾರ ನಿಯಮಗಳನ್ನು ಪಾಲಿಸಬೇಕು, ಅತಿ ವೇಗದ ಚಾಲನೆಯನ್ನು ತಪ್ಪಿಸಬೇಕು, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ಗಳನ್ನು ಧರಿಸಬೇಕು ಮತ್ತು ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಕೆ ತಪ್ಪಿಸಬೇಕು ಎಂದು ಸಚಿವ ನಿತಿನ್ ಗಡ್ಕರಿ ಜನತೆಗೆ ಸಲಹೆ ನೀಡಿದ್ದಾರೆ. ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ನಾಳೆ ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಹಣಕಾಸು ಕ್ರಿಯಾಪಡೆಗೆ ತಮ್ಮ ಬಲವಾದ ಬೆಂಬಲವನ್ನು ಭಾರತ ಪುನರುಚ್ಚರಿಸಿದೆ. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಹಣ ವರ್ಗಾವಣೆಯ ವಿರುದ್ಧ ಜಾಗತಿಕ ಹೋರಾಟದಲ್ಲಿ ಇದು ಅನಿವಾರ್ಯವಾಗಿದೆ ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿಯಾಗಿರುವಂತಹ ಪಿ ಹರೀಶ್, FATF ವಿಶ್ವಾಸಾರ್ಹತೆ ಪ್ರಶ್ನಿಸುವ ಪ್ರಯತ್ನಗಳು ನಿಜವಾದ ಕಾಳಜಿಯ ವಿಷಯವಾಗಿದೆ. ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ಧ ಕ್ರಮವನ್ನು ಬಲಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಮೊರಾಕೋ ಮತ್ತು ಪರಾಗ್ವೆ ತಂಡಗಳು 16ರ ಸುತ್ತಿಗೆ ಪ್ರವೇಶ ಪಡೆದಿವೆ. ಮೆಕ್ಸಿಕೋದ ಗ್ವಾಡಾಲುಪೇಯಲ್ಲಿ ನಡೆದಂತಹ ರೋಮಾಂಚಕ ಪಂದ್ಯದಲ್ಲಿ 1-1 ಡ್ರಾ ನಂತರ ಮೊರಾಕೋ ತಂಡ ಪೆನಾಲ್ಟಿ ಶೂಟೌಟ್ನಲ್ಲಿ ನೆದರ್ಲ್ಯಾಂಡ್ಸ್ ತಂಡವನ್ನು 3-2 ಗೋಲುಗಳಿಂದ ಮಣಿಸಿತು. ಅಮೆರಿಕದ ಬೋಸ್ಟಾನ್ನಲ್ಲಿ ನಡೆದ ಪಂದ್ಯದ ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿ ವಿರುದ್ಧ 3-4 ಗೋಲುಗಳಿಂದ ಪರಾಗ್ವೆ ತಂಡ ಜಯ ಗಳಿಸಿತು. ಅಮೆರಿಕದ ಟೆಕ್ಸಾಸ್ನಲ್ಲಿ ಇಂದು ರಾತ್ರಿ ನಡೆಯುವ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡ ನಾರ್ವೆ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026ರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ ಸೆಪ್ಟೆಂಬರ್ 19ರಂದು ಆರಂಭವಾಗಲಿದ್ದು ಅಕ್ಟೋಬರ್ 4ರವರೆಗೆ ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು ಗಾಯಾಳು ಯಾಸ್ತಿಕಾ ಭಾಟಿಯಾ ಬದಲಿಗೆ

0: ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನವನ್ನು ಕಲ್ಪಿಸಲಾಗಿದೆ. ಕಳೆದ ಬಾರಿ ಚೀನಾದಲ್ಲಿ ನಡೆದಿದ್ದ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದಿದ್ದ ಭಾರತ ತಂಡ ಈ ಬಾರಿ ಹಾಲಿ ಚಾಂಪಿಯನ್ ಆಗಿ ಕಣಕ್ಕೆ ಇಳಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16 ಸುತ್ತಿಗೆ ಮೊರಾಕೋ ಪರಾಗ್ವೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು ಕೆಲವರೆ ಇನ್ನೀಗ ಆಸ್ಟ್ರೇಲಿಯಾ ಹಾಗೂ ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಲಂಡನ್ನ ಓವೆಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ

0: ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು ಕೆಳಗರೆ ಇನ್ನೀಗ ಆಸ್ಟ್ರೇಲಿಯಾ ಹಾಗೂ ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಲಂಡನ್ನ ಓವೆಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ T20 ಮಹಿಳಾ ವರ್ಲ್ಡ್ ಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಮುಂದುವರಿಯುವುದು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನಮ್ಮ ಎಂದಿನ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕೇಳಿ ಆನಂದಿಸಿ. ನೀವು ಟ್ಯೂನ್ ಮಾಡಿದ್ದೀರಿ ನ್ಯೂಸ್ ಆನ್ ಏರ್ ಆ್ಯಪ್. ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ನೀವೆಲ್ಲ ಕೂಡ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ. ಹೌದು, ಹೇಗಿದ್ದೀರಿ ನೀವು? ಚೆನ್ನಾಗಿದ್ದೀರಾ ಅಂತ ಕೇಳೋದಿದೆಯಲ್ಲ, ಅದು ನಮ್ಮ ನಿಮ್ಮ ನಡುವಿನ ಒಂದು ಆತ್ಮೀಯತೆಯನ್ನು ಸೂಚಿಸುತ್ತೆ. ಇಂಥದ್ದೊಂದು ಆತ್ಮೀಯತೆ ನಮ್ಮೆಲ್ಲರ ನಡುವೆ ಇರಬೇಕು. ಯಾಕೆಂದರೆ ನಾವು ಮನುಷ್ಯರು. ಮನುಷ್ಯರು ಅಂದರೆ ಸಹಜವಾಗಿಯೇ ನಮ್ಮ ಸಮಾಜಶಾಸ್ತ್ರ ಹೇಳುವ ಹಾಗೆ ಸಂಘಜೀವಿ ಮನುಷ್ಯ. ಹೌದು, ಸಂಘಜೀವಿ ಅಂತ ಯಾಕೆ ನಮ್ಮನ್ನು ಕರೀತಾರೆ ಅಂತಂದರೆ, ಹೌದು, ನಾವು ಒಬ್ಬರಿಗೊಬ್ಬರು ಆಗಿ ಬರ್ತೀವಿ, ಒಬ್ಬರನ್ನೊಬ್ಬರು ಯೋಗಕ್ಷೇಮವನ್ನು ನಾವು ವಿಚಾರಿಸ್ಕೊಳ್ತಾ ಇರ್ತೀವಿ ಪರಸ್ಪರ ಭೇಟಿ ಆದಾಗ. ಹೌದು, ಪರಸ್ಪರ ಭೇಟಿಯಾದಾಗ ಯೋಗಕ್ಷೇಮವನ್ನು ವಿಚಾರಿಸಬೇಕು. ಅದರಲ್ಲೂ ಕೂಡ ನಾವು ಭಾರತೀಯರು. ಹೌದು, ಭಾರತೀಯರು ಅಂತಂದಾಗ ನಮ್ಮಲ್ಲಿ ಒಂದಿಷ್ಟು ದಾಯಿತ್ವ ಈ ವಿಚಾರದಲ್ಲಿ ಹೆಚ್ಚಿಗೆ ಇರುತ್ತೆ ಅನ್ನಿ. ಯೋಗಕ್ಷೇಮ ವಿಚಾರಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಮತ್ತು ಮಾನವೀಯತೆಯ ಅತ್ಯಂತ ಪ್ರಮುಖ ಮೌಲ್ಯಗಳಲ್ಲಿ ಒಂದು. ಹೌದು, ಒಬ್ಬ ವ್ಯಕ್ತಿ ಇನ್ನೊಬ್ಬರ ಸುಖ ದುಃಖಗಳಲ್ಲಿ ಭಾಗಿ ಆಗೋದಿದೆಯಲ್ಲ, ಅದುವೇ ಮಾನವೀಯತೆ ಅಂತ ತತ್ವಜ್ಞಾನಿಗಳು ಬಹಳ ಘಂಟಾಘೋಷವಾಗಿ ಕಟ್ಟಪೂರ್ತಿಯಾಗಿ ಹೇಳಿದ್ದಾರೆ. ಯಾರನ್ನಾದರೂ ನಾವು ಭೇಟಿಯಾದಾಗ ಅವರ ಸುಖ ದುಃಖಗಳ ವಿಚಾರವನ್ನು ಕೇಳುವಂಥದ್ದಿರ್ಬೋದು, ಅವರ ಆರೋಗ್ಯದ ಬಗ್ಗೆ ಕೇಳುವಂಥದ್ದಿರ್ಬೋದು, ಅವರ ಸ್ಥಿತಿಗತಿಗಳನ್ನು ಕೇಳಿ ತಿಳಿದುಕೊಳ್ಳೋದು, ಇದು ನಮ್ಮ ಮತ್ತು ಅವರ ನಡುವಿನ ಸಂಬಂಧವನ್ನು ವೃದ್ಧಿ ಮಾಡೋದು ಅಷ್ಟೇ ಅಲ್ಲ, ಒಂದು ಸಮಾಜದ ಹಿತದೃಷ್ಟಿಯಿಂದಲೂ ಕೂಡ ಅಷ್ಟೇ ಮುಖ್ಯ. ಏನಂತೀರಿ? ಆದರೆ ನೋಡಿ, ಕಾಲ ಈಗ ಬದಲಾಗ್ಬಿಟ್ಟಿದೆ. ಯೋಗಕ್ಷೇಮ ವಿಚಾರಿಸುವಂತಹ ಪದ್ಧತಿ ಬಹಳ ದೂರ ಆಗ್ತಾ ಇದೆ ಅನ್ನೋದು ಅನೇಕರ ಅಭಿಪ್ರಾಯ. ಕಾರಣ ಇಷ್ಟೇ, ಬೆಳೀತಾ ಇರುವಂತಹ ತಂತ್ರಜ್ಞಾನ, ನಮ್ಮ ಕೈಗೆ ಬಂದಿರುವಂತಹ ಮೊಬೈಲ್ ಫೋನ್, ಇಂಟರ್ನೆಟ್, ಇನ್ನು ಎಕ್ಸೆಟ್ರಾ ಎಕ್ಸೆಟ್ರಾ. ಹೌದು, ಬದಲಾದಂತಹ ಕಾಲಘಟ್ಟದಲ್ಲಿ ನಾವು ಅಂದರೆ ನಮ್ಮ ಆಪ್ತರನ್ನು ಕೂಡ ಮಾತನಾಡಿಸೋದು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ನಮ್ಮವರ ಒಂದು ಅನುತನವನ್ನು ವಿಚಾರಿಸುವಂಥದ್ದು, ಯೋಗಕ್ಷೇಮವನ್ನು ಕೇಳುವಂಥದ್ದು ಬಹಳ ದೂರ ಆಗಿದೆ. ಇದರಿಂದ ಸಾಕಷ್ಟು ಸಂಬಂಧದಲ್ಲಿ ಬಿರುಕು ಕೂಡ ಮೂಡುತ್ತೆ. ಆತ್ಮೀಯತೆ ಅನ್ನೋದು ಕನಸಿನ ಮಾತೇ ಆಗ್ತಾ ಇದೆ. ಏನಂತೀರಿ ಸ್ನೇಹಿತರೆ? ಇಷ್ಟೊಂದು ದೀರ್ಘ ಪೀಠಿಕೆ ಯಾಕೆ ಅಂತ ಕೇಳ್ತಿದ್ದೀರಾ? ಹೌದು, ಖಂಡಿತವಾಗಿ ಕೂಡ ಇದೊಂದು ಅವಶ್ಯಕವಾಗಿರುವಂತಹ ವಿಚಾರ ಅಂತ ಅನ್ನಿಸ್ತು. ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ಸಿರಿಗಂತ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ. ಯೋಗಕ್ಷೇಮ ವಿಚಾರಣೆ ಅಂದು ಇಂದು. ಹೌದು, ಯಾವುದೆಲ್ಲ ರೀತಿಯಿಂದ ಆ ಕಾಲದಲ್ಲಿ ಮಾಡ್ತಾಯಿದ್ರು, ಈ ಕಾಲದಲ್ಲಿ ಹೇಗಾಗಿಬಿಟ್ಟಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ

ಸಾಗೋಣ. ಇವತ್ತಿನ ಸಿರಿಗನ್ನಡ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಕನ್ನಡ ಗೀತೆಗಳೊಂದಿಗೆ ಈ ವಿಷಯವನ್ನು ಮಾತನಾಡ್ತಾ ಇರೋದು ನಿಮ್ಮ ಬಾನುಲಿ ಗೆಳೆಯ ನಾನು ಡಾಕ್ಟರ್ ಗಣಪತಿ ಆರ್ ಭಟ್. ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಯಾರೇ ನೀನು ಚಲುವೆ ಚಿತ್ರದಿಂದ ಆಯ್ದ ಗೀತೆ. ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಯುಗಲ ಧ್ವನಿಗಳು. ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತ ಅಳವಡಿಸಿದ್ದಾರೆ. ಕುಶಲವೇ ಕ್ಷೇಮವೇ

ಹೌದು, ಮನುಷ್ಯ ಸಂಘ ಜೀವಿ ಅಂತ ನಾನು ಹೇಳ್ತಾ ಇದ್ದೆ. ಸಂಘ ಜೀವಿ ಅಂತಂದರೆ ಹೌದು, ಸಮುದಾಯದಲ್ಲಿರಬೇಕು, ಸಮಾಜದಲ್ಲಿ ಆತ ವಾಸಿಸಬೇಕು. ಸಮಾಜ ಅನ್ನುವಂತಹ ಪರಿಕಲ್ಪನೆ ಇದೆಯಲ್ಲ, ಅದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಹಿತಾಸಕ್ತಿಯನ್ನು ಗಮನಿಸಿಕೊಂಡು ಆತನ ಬಗ್ಗೆ ಆಸಕ್ತಿಯನ್ನು ವಹಿಸಿ ಅವನ ಜೊತೆಗೆ ಸ್ನೇಹಮಯವಾಗಿ ವರ್ತಿಸುವುದು. ಹಾಗೆ ಪ್ರತಿಯೊಬ್ಬರೂ ವರ್ತಿಸಿದಾಗ ತಾನೇ ಎಲ್ಲರೂ ಕೂಡ ಒಂದು ಸಂಘ ಅಥವಾ ಒಂದು ಸಮುದಾಯದಲ್ಲಿ ಇರೋದಕ್ಕೆ ಸಾಧ್ಯ. ಹೌದು, ಮನುಷ್ಯನ ಮೂಲಭೂತವಾದಂತಹ ಒಂದು ವಾಸ್ತವಿಕತೆ, ಅವನ ಜೀವನ ಅದರ ತಿರುಳು ಏನು ಅಂತಂದರೆ, ಹೀಗೆ ಒಬ್ಬರಿಗೊಬ್ಬರು ಆಗ್ತಾ ಪರಸ್ಪರ ಸುಖ ದುಃಖಗಳಲ್ಲಿ ಭಾಗಿಯಾಗ್ತಾ ಬದುಕೋದು ಅಂತರ್ಥ. ಹೌದು, ಅದಕ್ಕೋಸ್ಕರವಾಗಿ ನೋಡಿ, ನಮ್ಮಲ್ಲಿ ಎಷ್ಟೆಲ್ಲ ರೀತಿಯಿಂದ ಪರಸ್ಪರ ಉಭಯ ಕುಶಲೋ ಪರಿ ಅಂತ ಹೇಳ್ತೀವಲ್ಲ, ನೀನು ಹೇಗಿದೀಯಾ, ಊಟ ಆಯ್ತಾ, ನೀನು ಆರಾಮಾಗಿದೀಯಾ, ಹೀಗೆ ನೋಡಿ. ಅತಿಥಿ ಸತ್ಕಾರ ಅನ್ನುವಂಥದ್ದು ಬಹಳ ದೊಡ್ಡ ವಿಷಯವೇ ನಮ್ಮಲ್ಲಿ ಆಗಿಬಿಟ್ಟಿದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಂತ. ಯಾಕೆ ಹೀಗೆ ಅಂತಂದರೆ, ಅದಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಕೊಡೋದಕ್ಕೆ ಕಾರಣ ಮನುಷ್ಯರಾಗಿ ನಾವು ಬದುಕಬೇಕು ಅಂತ. ಮನುಷ್ಯರಾಗಿ ನಾವು ಬದುಕಬೇಕು ಅಂತಂದರೆ ಮೂಲಭೂತವಾಗಿ ಬೇಕು ಇನ್ನೊಬ್ಬರ ಬಗ್ಗೆ ನಮಗೆ ಕಾಳಜಿ. ನೋಡಿ, ನಮ್ಮ ಸಂಸ್ಕೃತಿ ಅಂದ ತಕ್ಷಣ ನನಗೆ ನೆನಪಾಗ್ತಾ ಇದೆ ಅತಿಥಿ ದೇವೋ ಭವ ಅಂತ. ಆತಿಥ್ಯಕ್ಕೆ ಎಲ್ಲಿಲ್ಲದಂತಹ ಒಂದು ಮನ್ನಣೆ ಪುರಸ್ಕಾರ ಇತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಆದರೆ ಇವತ್ತು ಇದೆ ಅನ್ನೋದಕ್ಕೆ ಮಾತ್ರವೇ ಇದೆ. ಆದರೆ ಹಿಂದಿನ ಕಾಲದ ಏನು ಅತಿಥಿ ಸತ್ಕಾರದ ವೈಭವ ಇದೆಯಲ್ಲ, ಅವೆಲ್ಲವೂ ಕೂಡ ಇವತ್ತು ದೂರವಾಗ್ತಾ ಇದೆ. ಯಾಂತ್ರೀಕೃತವಾಗಿರುವಂತಹ ಅಥವಾ ನಗರ ಪ್ರದೇಶದ ಧಾವಂತದ ಈ ಜೀವನದಲ್ಲಿ ಪರಸ್ಪರ ಸಹಕಾರ, ಪ್ರೀತಿ ಮತ್ತು ವಿಶ್ವಾಸದ ಮೇಲೆ ಸಮಾಜ ಖಂಡಿತವಾಗಿ ಕೂಡ ನಿರ್ಮಾಣವಾಗಿದೆ. ಈ ವಿಶ್ವಾಸವನ್ನು ಗಟ್ಟಿಗೊಳಿಸೋದಕ್ಕೆ ಪ್ರಮುಖ ಸಾಧನ ಹೌದು ಯೋಗಕ್ಷೇಮ. ಆ ಕಾರಣಕ್ಕಾಗಿ ಯೋಗಕ್ಷೇಮ ವಿಚಾರಿಸ್ಕೊಳ್ಬೇಕು ಅನ್ನೋದಕ್ಕಾಗಿ ಈ ಅತಿಥಿ ಸತ್ಕಾರದಲ್ಲಿ ಬಹಳ ಮೊದಲನೇ ಭಾಗವೇ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಬನ್ನಿ ಕುಳಿತುಕೊಳ್ಳಿ, ನೋಡಿ ಎಷ್ಟು ಚೆನ್ನಾಗಿತ್ತು ಈ ನಮ್ಮ ಸಂಸ್ಕೃತಿಯ ಭಾಗ. ಆದರೆ ಇವತ್ತು ಹಾಗಿಲ್ಲ. ನಾವು ಯಾರಾದರೂ ನಮ್ಮ ಮನೆಗೆ ಬರ್ತಾರೆ ಅಂತಂದರೆ ನಾವು ಏನು ಅಪೇಕ್ಷೆ ಮಾಡ್ತೀವಿ ಅಂದರೆ, ಅವರು ಒಂದು ದಿವಸ ಮುಂಚೆಯೋ ಅಥವಾ ಒಂದು ಗಂಟೆ ಕೊನೆ ಕನಿಷ್ಠ ಪಕ್ಷ ಒಂದು ಗಂಟೆ ಮೊದಲಾದರೂ ಇವರು ಫೋನ್ ಮಾಡಿ ಬರಬೇಕಿತ್ತಲ್ವಾ ಅಂತ ಹೀಗೆಲ್ಲ ವಿಚಾರ ಮಾಡ್ತೀವಿ. ಕಾರಣ ಇಷ್ಟೇ, ನಮ್ಮ ಕೈಯಲ್ಲಿ ಫೋನ್ ಅಥವಾ ಮೊಬೈಲ್ ಫೋನ್ ಅಂತ ಒಂದು ಸಾಧನ ಬಂದುಬಿಟ್ಟಿದೆಯಲ್ಲ, ಆ ಕಾರಣಕ್ಕಾಗಿ ನಾವು ಹೀಗೆಲ್ಲ ವಿಚಾರ ಮಾಡ್ತಾ ಇದ್ದೀವಿ. ಸ್ವಲ್ಪ ವರ್ಷಗಳ ಹಿಂದೆ ಅಂದರೆ ಒಂದು ತಲೆಮಾರು ಅಂತ ಅಂದರೂ ಪರವಾಗಿಲ್ಲ, ಇಲ್ಲ ನಮ್ಮದೇ ತಲೆಮಾರಿನಿಂದ ಸ್ವಲ್ಪ ವರ್ಷಗಳ ಹಿಂದೆ ಅಂದರೆ ನಾವೆಲ್ಲ ಕೂಡ ಬಾಲ್ಯವನ್ನು ಕಳೀತಾ ಇದ್ದಂತಹ ಸಂದರ್ಭದಲ್ಲಿ ಹೇಗಿತ್ತು ಆ ದಿನಗಳು ಅಂತಂದರೆ, ಫೋನೇ ಅಷ್ಟಾಗಿ ಇಲ್ಲದೇ ಇರುವಂತಹ ಅಥವಾ ಫೋನೇ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಯಾರೇ ಒಂದು ಅನಿರೀಕ್ಷಿತವಾಗಿ ಅತಿಥಿಗಳು ಬಂದರೂ ಕೂಡ ಅವರನ್ನು ನಾವು ಹೇಗಿದ್ದೀರಿ, ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳಿ ಮಾತನಾಡಿಸ್ತಾ ಅವರನ್ನು ಉಭಯ ಕುಶಲೋಪರಿಯನ್ನು ನಡೆಸ್ತಾ ಮನೆಯೊಳಗೆ ಕರಿತಾ ಇದ್ವಿ. ಆತಿಥ್ಯದ ಭಾಗ ಇದಾಗ್ತಾ ಇತ್ತು. ಆದರೆ ಮೊಬೈಲ್ ಫೋನ್ ಇವತ್ತು ಆ ಒಂದು ಸಂಸ್ಕೃತಿಯನ್ನು ದೂರ ಮಾಡ್ತಾ ಇದೆ. ಏನಂತೀರಿ? ಹೌದು, ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಈ ಗೀತೆ ಪ್ರಸಾರವಾಗ್ತಾ ಇದೆ ದಾಸವಾಳ ಚಿತ್ರದಿಂದ ಆಯ್ದಿದ್ದು. ಗುರುಕಿರಣ್ ಹಾಗೂ ಅನುಪಮಾ ಅವರ ಯುಗಲ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಕವಿರಾಜ್ ಬರೆದಿರುವ ಗೀತೆ, ಗುರುಕಿರಣ್ ಅವರದೇ ಸಂಗೀತ ನಿರ್ದೇಶನದಲ್ಲಿ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವು ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ

ನಾವು ಇತರರ ಯೋಗಕ್ಷೇಮವನ್ನು ವಿಚಾರಿಸಬೇಕು. ಹಾಗೆ ಮಾಡಿದಾಗ ಅವರಿಗೂ ಕೂಡ ನಮ್ಮ ಬಗ್ಗೆ ಒಂದಿಷ್ಟು ಗೌರವ ಭಾವನೆ, ಸಂಪ್ರೀತಿಯ ಭಾವನೆ ಮೂಡುತ್ತೆ. ಹಾಗೆ ಅವರು ಕೂಡ ನಮ್ಮಲ್ಲಿ ವಿಚಾರಿಸ್ತಾರೆ. ಹೀಗೆ ಉಭಯ ಕುಶಲೋಪರಿ ಅಂತ ನಡೆಯುತ್ತಲ್ಲ, ಇದರಿಂದ ಒಂದು ರೀತಿಯಲ್ಲಿ ಸಂಬಂಧದಲ್ಲಿ ಸ್ವಾಸ್ಥ್ಯ ಅನ್ನೋದು ಏರ್ಪಾಡಾಗತ್ತೆ. ವ್ಯಕ್ತಿ ವ್ಯಕ್ತಿಗಳ ನಡುವೆ ಒಂದು ಗಟ್ಟಿ ಸಂಬಂಧ ಅಂತ ಹೇಳ್ತೀವಲ್ಲ, ಹಾಗೆ ಇದ್ದಾಗ ಮಾತ್ರವೇ ಸಮಾಜವು ಕೂಡ ಸ್ವಾಸ್ಥ್ಯವಾಗಿ ಇರೋದಕ್ಕೆ ಸಾಧ್ಯ. ನೇರಾನೇರವಾಗಿ ಒಂದು ಸಮಾಜ ಚೆನ್ನಾಗಿ ಇರಬೇಕು ಅಂತಂದರೆ ಖಂಡಿತವಾಗಿ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಕಳಕಳಿ, ಅಂದರೆ ಇತರರ ಬಗ್ಗೆ ಕಳಕಳಿ ಖಂಡಿತವಾಗಿ ಕೂಡ ಇರಬೇಕು. ಆದರೆ ಕಾಲ ಈಗ ಬದಲಾಗಿದೆ, ತಂತ್ರಜ್ಞಾನದ ಕಾಲ. ಹಾಗಾಗಿ ತಂತ್ರಜ್ಞಾನದ ನಾನಾ ಸಲಕರಣೆಗಳು ನಮ್ಮ ಬದುಕನ್ನು ಬಹಳ ಸರಳಗೊಳಿಸ್ತಾ ಇದೆ. ಆದರೆ ಮಾನವ ಮಾನವ ನಡುವಿನ ಸಂಬಂಧವನ್ನು ಅದು ದೂರ ಮಾಡ್ತಾ ಇದೆ. ಇಂಥದ್ದೊಂದು ದೂರು ನಮ್ಮ ನಿಮ್ಮ ಕಿವಿಗೆ ಅದು ಬೀಳ್ತಾ ಇದೆ ಅಲ್ವಾ? ಹೌದು, ಖಂಡಿತವಾಗಿ ಕೂಡ ಇಂಥದ್ದೊಂದು ಚರ್ಚೆ ಅವಶ್ಯಕತೆ ಇಂದಿನ ಸಮಯಕ್ಕೆ ಖಂಡಿತವಾಗಿ ಕೂಡ ಇದೆ. ಆ ನಿಟ್ಟಿನಲ್ಲಿ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಯೋಗಕ್ಷೇಮ ವಿಚಾರ ಮಾಡುವುದು, ಅದರ ಅಗತ್ಯತೆ ಅದು ಅಂದು

ಮತ್ತೆ ಇಂದು ಈ ವಿಷಯದ ಕುರಿತಂತೆ ನಾವು ಮಾತನಾಡ್ತಾ ಸಾಗ್ತಾ ಇದ್ವಿ ಕನ್ನಡ ಗೀತೆಗಳನ್ನ ಕೇಳುವ ಮೂಲಕ. ಸ್ನೇಹಿತರೆ, ಒಂದು ಸಲ ನೆನಪು ಮಾಡ್ಕೊಳ್ಳಿ, ಹಳೆಯ ದಿನಗಳು ಹೇಗಿದ್ವು. ಅದರಲ್ಲೂ ವಿಶೇಷವಾಗಿ ನೀವು ಒಂದು ವೇಳೆ ಗ್ರಾಮೀಣ ಭಾಗಗಳಿಂದ ಬಂದಿದ್ರಂತೂ ಆಹಾ, ಎಷ್ಟು ಅದ್ಭುತವಾಗಿರ್ತಿತ್ತು. ಪ್ರತಿ ಊರಲ್ಲೂ ಕೂಡ ಒಂದಿಷ್ಟು ಗಿಡ ಮರದ ಕೆಳಗಡೆಗೆ ಕಟ್ಟೆ ಅಂತ ಕಟ್ತಾ ಇದ್ರು. ವಿಶೇಷವಾಗಿ ಅಶ್ವತ್ಥ ವೃಕ್ಷದ ಕೆಳಗಡೆಗೆ ಕಟ್ಟೆ ಇರ್ತಾ ಇತ್ತು, ಅಥವಾ ಆಲದ ವೃಕ್ಷದ ಕೆಳಗಡೆಗೆ ಒಂದಿಷ್ಟು ಬೆಂಚು ಇತ್ಯಾದಿಗಳೆಲ್ಲ ಕೂಡ ಇರ್ತಾ ಇತ್ತು. ಹಾಗೆ ಊರವರೆಲ್ಲ ಕೂಡ ಯಾವುದೋ ಒಂದು ಘನವಾದಂತಹ ಉದ್ದೇಶ ಇಲ್ಲದೇ ಇದ್ರೂ ಕೂಡ ಉಭಯ ಕುಶಲೋಪರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಸಾಯಂಕಾಲದ ಹೊತ್ತಲ್ಲೋ ಅಥವಾ ಅವರ ಬಿಡುವಿನ ಹೊತ್ತಲ್ಲೋ ಅಲ್ಲಿ ಸೇರ್ತಾ ಇದ್ರು, ಕುತ್ಕೊಳ್ತಾ ಇದ್ರು. ಯಾವುದೇ ಅಸೂಯೆ ಇಲ್ಲದೆ, ಯಾವುದೇ ಡಾಂಭಿಕತೆ ಇಲ್ಲದೆ, ಮುಕ್ತವಾಗಿ ನಿರರ್ಗಳವಾಗಿ ಪರಸ್ಪರ ತಮ್ಮ ಭಾವನೆಗಳನ್ನ ಅವರು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ತಾ ಇದ್ರು. ಅಂಥದ್ದೊಂದು ಕಾಲ ಹಳ್ಳಿಗಳಲ್ಲಿ ಅಂದು ಇತ್ತು. ಇಂದು ಹಳ್ಳಿಗಳಲ್ಲೂ ಕೂಡ ಇಲ್ಲ, ನಗರ ಪ್ರದೇಶದಲ್ಲಂತೂ ಇಲ್ಲವೇ ಇಲ್ಲ. ಹೌದು, ಹಿಂದೆಲ್ಲ ಕೂಡ ಈ ತರಹ ಸಾಕಷ್ಟು ಸಮಯ ಮಾತನಾಡೋದಕ್ಕೆ ಇರ್ತಾ ಇತ್ತು. ಇವತ್ತು ನಮ್ಮ ಕೈಗೆ ಫೋನ್ ಬಂದಿದೆ. ಕನಿಷ್ಠ ಪಕ್ಷ ಸಂಖ್ಯೆಯನ್ನು ಡಯಲ್ ಮಾಡಿ ನಮ್ಮ ಆಪ್ತರನ್ನು ಫೋನ್ ಮೂಲಕವಾಗಿ ಆದರೂ ಕೂಡ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ಬೇಕು ಅಂತಂದರೆ ಖಂಡಿತವಾಗ ಕೂಡ ಅದಕ್ಕೂ ಆಸ್ಪದವಿಲ್ಲದಂತಹ ಧಾವಂತದ ಬದುಕಲ್ಲಿ ನಾವೆಲ್ಲ ಕೂಡ ಸಿಕ್ಕಿ ಹಾಕಿಕೊಂಡುಬಿಟ್ಟಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಯುವಕರೆಲ್ಲ ಕೂಡ ಹೇಗಾಗ್ಬಿಟ್ಟಿದ್ದಾರೆ ಅಂತಂದರೆ ಅವರದೇ ಆದಂತಹ ಒಂದು ಚಿಂತನ ಪದ್ಧತಿಯಲ್ಲಿ ಅವರು ಮುಳುಗೋಗ್ಬಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಇತರರ ಬಗ್ಗೆ ಒಂದು ಗೋಜು ಗೊಡವೆ ಇದ್ಯಾವುದೂ ಕೂಡ ಬೇಕಾಗಿಲ್ಲ. ಅವರ ಪಾಡಿಗೆ ಅವರು ಯಾವುದೋ ಒಂದು ಗುಂಗಿನಲ್ಲಿ ಅವರು ಬದುಕ್ತಾ ಇರ್ತಾರೆ. ಹೀಗೊಂದು ದೂರು ಅನೇಕ ಬಾರಿ ಹಿರಿಯರಿಂದ ಕೇಳಿ ಬರ್ತಾ ಇದೆ. ನಿಜ ಕೂಡ ಅದು. ಫೋನ್ ಬಂದಿದೆ ಅಂದರೆ ಯೋಗಕ್ಷೇಮವನ್ನು ವಿಚಾರಿಸಬಾರ್ದು ಅಥವಾ ವಿಚಾರಿಸೋದಕ್ಕೆ ಆಗಲ್ಲ ಅಂತೇನಲ್ಲ. ಕನಿಷ್ಠ ಪಕ್ಷ ಫೋನಲ್ಲಾದರೂ ಕೂಡ ಬೇರೆಯವರ ಬಗ್ಗೆ ನಾವು ಕಳಕಳಿಯನ್ನು ವ್ಯಕ್ತಪಡಿಸ್ಬೋದು ಫೋನ್ ಮೂಲಕವಾಗಿ. ಅದಕ್ಕೂ ಕೂಡ ಒಂದು ಆಸ್ಪದ ಇದೆ ಈ ಟೆಕ್ನಾಲಜಿಯಲ್ಲಿ. ಆದರೂ ಕೂಡ ಅದರ ಬಳಕೆ ಇಂದಿನ ಕಾಲದಲ್ಲಿ ಅಷ್ಟಾಗಿ ಆಗ್ತಾ ಇಲ್ಲ. ಯಾಕೆಂತಂದರೆ ಈ ಮಾನವೀಯತೆ ಅಥವಾ ಮನುಷ್ಯರ ನಡುವಿನ ತುಡಿತ, ಮನುಷ್ಯರ ನಡುವಿನ ಇರಬೇಕಾದಂತಹ ಕಾಳಜಿ, ಈ ಎಲ್ಲ ಭಾವನೆಗಳು ದೂರ ಆಗ್ತಾ ಇದೆ. ಇವೆಲ್ಲವೂ ದೂರ ಆಗ್ತಾ ಇದೆ ಅನ್ನೋದಕ್ಕಿಂತ ನಮ್ಮ ಜೊತೆಗೆ ಇರುವಂತಹ ತಂತ್ರಜ್ಞಾನಗಳು ನಮ್ಮನ್ನು ಯಾಂತ್ರೀಕೃತವನ್ನಾಗಿ ಮಾಡ್ತಾ ಇದ್ದಾವೆ. ನಮ್ಮಲ್ಲಿರುವಂತಹ ಇಂತಹ ಭಾವನೆಗಳನ್ನು ಅವು ಕಸಿದುಕೊಳ್ತಾ ಇದ್ದಾವೆ ಅಂತ ಬಹುಶಃ ನನಗಷ್ಟೇ ಅಲ್ಲ, ನಿಮಗೂ ಕೂಡ ಅನಿಸ್ತಾ ಇರಬಹುದು. ಹೌದು, ಯಂತ್ರ ಅಂದ ತಕ್ಷಣ ಅದಕ್ಕೆ ಭಾವನೆ ಇರಲ್ಲ, ಆದರೆ ಯಂತ್ರವನ್ನು ಉಪಯೋಗಿಸುವಂತಹ ನಮ್ಮಲ್ಲಿ ಭಾವನೆ ಇರಬೇಕು. ಕನಿಷ್ಠ ಪಕ್ಷ ಇವತ್ತಿನ ದಿನದಲ್ಲಿ ನಾವು ಖುದ್ದಾಗಿ ಜನರನ್ನು ಭೇಟಿಯಾಗಿ ಯೋಗಕ್ಷೇಮವನ್ನು ವಿಚಾರಿಸೋದಕ್ಕೆ ಆಗಲ್ಲ ಅಂತಂದರೂ ಕೂಡ ಒಂದಿಷ್ಟು ಫೋನ್ ಮಾಡಿ ಅವರ ಜೊತೆಗೆ ನಾವು ಮಾತಾಡ್ಬೋದಲ್ಲ. ಹೌದು, ಹೆಲೋ, ಒಂದು ಫೋನ್ ಮಾಡಿ ಅಂತ ಕೇಳ್ಕೊಳ್ಬೇಕಾ? ಖಂಡಿತವಾಗಿಯೂ ಕೇಳ್ಕೊಳ್ಬೇಕಾಗಿಲ್ಲ. ನಮ್ಮ ಭಾವನೆಯಲ್ಲಿ ಅದು ಇದ್ರೆ ಸಾಕು, ನಾವು ಖಂಡಿತವಾಗಿಯೂ ಕೇಳಬಹುದು. ಇಂಥದ್ದೊಂದು ಗೀತೆಯನ್ನು ಇದೀಗ ಕೇಳೋಣ. ಕೆಂಪ ಚಿತ್ರದಿಂದ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ವಿ, ಹೆಲೋ ಒಂದು ಫೋನ್ ಮಾಡಿ. ಈ ಗೀತೆ ಇದು ಹರಿಹರನ್ ಹಾಗೂ ಮಹತಿ ಗೀತೆಯನ್ನು ಹಾಡಿದ್ದಾರೆ. ಕವಿರಾಜ್ ಬರೆದಿರುವ ಗೀತೆಗೆ ಗುರುಕಿರಣ್ ಅವರ ಸಂಗೀತ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

ಹೊರಭಾಗದಲ್ಲಿ ಅಥವಾ ಊರಿನ ಮಧ್ಯದಲ್ಲಾದರೂ ಇರ್ಬೋದು, ವೃಕ್ಷಗಳ ಕೆಳಗಡೆಗೆ ಕಟ್ಟೆಗಳ ಮೇಲೆ ಕುಳಿತುಕೊಂಡು ಜನರು ಪರಸ್ಪರ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಇದ್ರು, ತಮ್ಮ ಭಾವನೆಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ರು. ಆಹಾ, ಎಂಥ ದಿನಗಳು ಅವು! ಇವತ್ತು ಹಾಗೆ ಮಾತನಾಡೋದಕ್ಕೆ ನಮಗೆ ಅವಕಾಶ ಇಲ್ವಾ ಅಂತಂದರೆ ಖಂಡಿತವಾಗೂ ಕೂಡ ಇದೆ. ಹೆಚ್ಚಿಗೆನೇ ಮಾತಾಡ್ಬೋದು, ಯಾಕೆಂದರೆ ನಾವು ನಮ್ಮವರನ್ನು ನೋಡಬೇಕು ಅಂತಂದರೆ ಬಹಳ ದೂರ ಹೋಗಬೇಕಾಗಿಲ್ಲ. ನಾವೆಲ್ಲಿರ್ತೀವೋ ಅಲ್ಲಿಂದಲೇ ನಾವು ನಮ್ಮ ಇಷ್ಟದ ಜನರನ್ನ ಸಂಪರ್ಕ ಮಾಡ್ಬೋದು ಫೋನ್ ಮೂಲಕವಾಗಿ. ಸ್ನೇಹಿತರೆ, ಒಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂತಂದರೆ ನೋಡಿ, ಹಿಂದಿನ ಕಾಲದಲ್ಲಿ ಜನರು ಖುದ್ದಾಗಿ ಭೇಟಿ ಆಗ್ತಾಯಿದ್ರು, ಯಾವುದೋ ಒಂದು ಸ್ಥಳದಲ್ಲಿ ಅವರು ಪರಸ್ಪರ ಭೇಟಿ ಆಗ್ತಾಯಿದ್ರಲ್ಲ, ಹಾಗೆ ಭೇಟಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ನೋಡಿ, ಮಾತನಾಡೋದಕ್ಕಿಂತ ಮುಂಚೆ ಆ ಒಂದು ವ್ಯಕ್ತಿಯ, ನಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಯ ಕಣ್ಣಿರ್ಬೋದು, ಅವರ ಮುಖಚರ್ಯೆ, ಇವೆಲ್ಲವುದರ ಒಂದು ಸರಿಯಾದಂತಹ ದರ್ಶನ ಆಗ್ತಾ ಇತ್ತು. ಕಣ್ಣುಗಳ ಮೂಲಕವಾಗಿ ಭಾವನೆಗಳ ವಿನಿಮಯ ಆಗ್ತಾ ಇತ್ತು, ನಗುವಿನ ಮೂಲಕವೂ ಕೂಡ ಭಾವನೆಗಳ ವಿನಿಮಯ ಆಗ್ತಾ ಇತ್ತು. ಪರಸ್ಪರ ಶೇಕ್ ಹ್ಯಾಂಡ್ ಅಂತ ಹೇಳ್ತೀವಲ್ಲ, ಹಾಗೆ ಕೈ ಕುಲುಕುವ ಮೂಲಕವಾಗೂ ಕೂಡ ಭಾವನೆಗಳು ವ್ಯಕ್ತ ಆಗ್ತಾ ಇದ್ವು, ಜೊತೆಗೆ ನೇರವಾಗಿ ಮಾತನಾಡ್ತಾ ಇದ್ವಿ, ಸಾಕಷ್ಟು ಸಂಬಂಧದ ಅಭಿವೃದ್ಧಿ ಆಗ್ತಾ ಇತ್ತು ಅಂದಿನ ಕಾಲದಲ್ಲಿ. ಇವತ್ತು ಗಂಟೆಗಟ್ಟಲೆ ಮಾತನಾಡೋದಕ್ಕೆ ಬೇಕಾದಷ್ಟು ಟೆಲಿಫೋನ್ ಕಂಪನಿಯವರು ಕಾಲ್ ಸಿಸ್ಟಮ್ಗಳನ್ನು ಇಟ್ಟಿದ್ದಾರೆ. ಅನ್ಲಿಮಿಟೆಡ್ ಕಾಲ್ಗಳನ್ನು ಪ್ರತಿನಿತ್ಯ ನಾವು ಮಾಡ್ಬೋದು, ನಮ್ಮ ಆಪ್ತರ ಜೊತೆಗೆ ಮಾತನಾಡ್ಬೋದು, ಅಭ್ಯಂತರ ಏನೂ ಇಲ್ಲ. ಆದರೆ ನಾವು ಮಾತನಾಡ್ತೀವ ಇಲ್ಲ, ಮಾತನಾಡೋದಕ್ಕೆ ಯಾರ ಬಳಿಯೂ ಕೂಡ ಸಮಯ ಇಲ್ಲ. ಹೋಗಲಿ, ಫೋನ್ ಮಾಡ್ತೀವಿ, ಫೋನ್ ಮಾಡಿ ವಿಚಾರಿಸ್ತೀವಿ ಅಂತಂದರೂ ಕೂಡ ಎಷ್ಟೋ ಸಲ ಏನಾಗ್ತಾ ಇದೆ, ಫೋನ್ ಮೂಲಕವಾಗಿ ಮಾತನಾಡುವಾಗ ನಮಗೆ ಎಷ್ಟೋ ಸಲ ನಮ್ಮ ಭಾವನೆಗಳಿಗೆ ಜೀವಂತಿಕೆ ಇರೋಲ್ಲ. ಕೃತಕ ಅಂದರೆ ಆರ್ಟಿಫಿಷಿಯಲ್ ರೀತಿಯಲ್ಲಿ ನಾವು ಬೇರೆಯವ್ರ ಜೊತೆಗೆ ಮಾತನಾಡ್ತಾ ಇರ್ತೀವಿ ಕೂಡ ಫೋನ್ನಲ್ಲಿ. ಅಂದರೆ ನೇರವಾಗಿ ನಾವು ಮಾತನಾಡುವಾಗ ಹೇಗೆಲ್ಲ ನಮ್ಮ ಭಾವನೆಯನ್ನು ನಾವು ಇತರ ಜೊತೆಗೆ ಕಣ್ಣಿನ ಮೂಲಕವಾಗಿ, ಸ್ಪರ್ಶದ ಮೂಲಕವಾಗಿ ಅಥವಾ ನಮ್ಮ ಮಂದಹಾಸದ ಮೂಲಕವಾಗಿ ಬೇರೆಯವ್ರ ಜೊತೆಗೆ ವಿನಿಮಯ ಮಾಡಿಕೊಳ್ಬೋದು, ಅಷ್ಟು ಪರಿಣಾಮಕಾರಿಯಾಗಿ ನಾವು ಫೋನ್ ಮೂಲಕವಾಗಿ ಮಾತನಾಡಿದಾಗ ಆಗೋದಿಲ್ಲ. ಇನ್ನು ನೇರವಾಗಿ ನಾವು ಮಾತನಾಡೋದು ಅಥವಾ ನೇರವಾಗಿ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಿ ನಮ್ಮ ಕಷ್ಟ ಸುಖಗಳನ್ನು ವಿನಿಮಯ ಮಾಡಿಕೊಳ್ಳೋದು ಒಂದು ವಿಧ. ಆದರೆ ಒಂದು ಸಲ ವಿಚಾರ ಮಾಡಿ, ಅಂದಿನ ಕಾಲದಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿರುವಂತಹ ಒಂದು ಅಂಶ ಅಂದರೆ, ಹೇಗೆ ನಾವು ಬೇರೆಯವರ ಬಗ್ಗೆ ಕಾಳಜಿಯನ್ನು ತೋರ್ಬೋದಿತ್ತು, ಬೇರೆಯವ್ರ ಬಗ್ಗೆ ಹೇಗೆ ನಾವು ಒಂದು ಕಾಳಜಿಯನ್ನು ನಾವು ವಹಿಸ್ಬೋದಿತ್ತು, ಬೇರೆಯವರ ಯೋಗಕ್ಷೇಮವನ್ನು ನಾವು ಹೇಗೆ ವಿಚಾರಿಸ್ಬೋದಿತ್ತು ಅಂದ ತಕ್ಷಣ ಥಟ್ಟನೆ, ನೀವೊಂದು ವೇಳೆ 30-40 ಆಸುಪಾಸಲ್ಲಿ ಇದ್ದರೆ ನಿಮಗೆ ನೆನಪಾಗುತ್ತೆ, ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ನೀವು ಆಗಿದ್ದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅವುಗಳೇ ಸುಮಧುರವಾಗಿ ನಾವು ಬರಿತಾ ಇದ್ದಂತಹ ಪತ್ರಗಳು. ಎಷ್ಟೋ ಸಲ ಮಾತಿನಲ್ಲಿ ಹೇಳಿದಂತಹ ಭಾವನೆಗಳನ್ನು ಅಕ್ಷರಗಳಲ್ಲಿ ಪೋಣಿಸಿ ಹೇಳಬಹುದು, ಹಾಗೆ ಮಾಡ್ತಾ ಇದ್ವು ಅಂದು ಪತ್ರಗಳು. ಪತ್ರದ ಒಕ್ಕಣೆಯನ್ನು ಗಮನಿಸಿ, ಅದರಲ್ಲಿ ಕುಶಲವೇ ಕ್ಷೇಮವೇ ಅಥವಾ ಕ್ಷೇಮ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ, ಹೀಗೆಲ್ಲ ಬರೆದು ನಾವು ಕೌಟುಂಬಿಕವಾಗಿ ಅಥವಾ ನಮ್ಮ ಆಪ್ತರ ಜೊತೆಗೆ ನಾವು ಪತ್ರ ವ್ಯವಹಾರವನ್ನು ಇಟ್ಟುಕೊಳ್ತಾ ಇದ್ವಿ ಅಂದು. ಇವತ್ತು ಕೂಡ ಬರವಣಿಗೆ ಮೂಲಕವಾಗಿ ನಾವು ಇತರರ ಜೊತೆಗೆ ವ್ಯವಹಾರ ಮಾಡ್ಬೋದು, ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಅಂತ ನಾವೇನು ಹೇಳ್ತೀವಿ, ಮೊಬೈಲ್ ಫೋನ್ ಮೂಲಕವಾಗಿ ಕೂಡ ಮೆಸೇಜ್ಗಳನ್ನು ಕಳಿಸ್ಬೋದು. ಆದರೆ ಅಂದಿನ ಕಾಲದ ಒಂದು ತಿಳಿಯಾದಂತಹ ಒಂದು ವಾತಾವರಣ ಏನಿತ್ತು, ಪತ್ರದಲ್ಲಿ ನಮಗೆ ತಿಳಿಯಾದಂತಹ ಒಂದು ಬೆಸುಗೆ ನಮಗೆ ಆ ಪತ್ರಗಳು ನೀಡ್ತಾ ಇದ್ವು ಭಾವನೆಗೆ, ಅಂಥದ್ದೊಂದು ಇವತ್ತಿನ ಕಾಲದಲ್ಲಿ ಮೊಬೈಲ್ ಫೋನ್ಗಳ ಟೆಕ್ಸ್ಟ್ ಮೆಸೇಜ್ಗಳು ಸಿಗ್ತಾ ಇಲ್ಲ ಅನ್ನೋದು ಖಂಡಿತವಾಗಿಯೂ ಕೂಡ ಎಲ್ಲರ ಅನುಭವ. ಹೌದು, ಪತ್ರಗಳ ಬಗ್ಗೆ ಒಂದಿಷ್ಟು ಮಾತನಾಡೋದಿದೆ, ಆದರೆ ಅದಕ್ಕಿಂತ ಮುನ್ನ ಒಂದು ಗೀತೆಯನ್ನು ಕೇಳ್ಕೊಂಡು ಬಿಡೋಣ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮೊದಲ ಪ್ರೇಮ ಪತ್ರವೇ. ಇದು ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ ಆಯ್ದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರುಗಳು. ಗೀತೆಯನ್ನು ಬರೆದು ಸಂಗೀತ ಕೇಳಬರಿಸಿದ್ದಾರೆ ಕೆ ಕಲ್ಯಾಣ್. ಕೇಳಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ ಆಯ್ದ ಒಂದು ಗೀತೆ ಮೊದಲ ಪ್ರೇಮ ಪತ್ರವೇ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಹೌದು, ಯೋಗಕ್ಷೇಮ ಅನ್ನುವಂಥದ್ದು ಮಾನವ ಮಾನವ ನಡುವಿನ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಯೋಗಕ್ಷೇಮ ಅನ್ನೋದು ಮನುಷ್ಯನ ಸಮಾಜದ ಸ್ವಾಸ್ಥ್ಯಕ್ಕೆ ಖಂಡಿತವಾಗಿಯೂ ಬೇಕು ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾ ಇದ್ವಿ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಪತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ, ಸಿಹಿಯಾದಂತಹ ಪತ್ರದ ಪ್ರೇಮಿಯ ಗೀತೆಯನ್ನು ಕೂಡ ಕೇಳಿದ್ವಿ. ಹೌದು, ಪತ್ರವೂ ಕೂಡ ಸಾಕಷ್ಟು ಸಲ ನಮ್ಮ ಭಾವನೆಯನ್ನು ಕೆರಳಿಸ್ತಾ ಇತ್ತು, ಭಾವನೆಗೆ ಒಂದು ಓಘವನ್ನು ಕೊಡ್ತಾ ಇತ್ತು, ಭಾವನೆಗೆ ಎಷ್ಟೋ ಸಲ ಇಂಬನ್ನು ಅದು ಕೊಡ್ತಾ ಇತ್ತು. ಪತ್ರದ ಮೂಲಕವಾಗಿ ಯೋಗಕ್ಷೇಮ ಕೇಳೋದಿದೆಯಲ್ಲ, ಅದು ಸಾಕಷ್ಟು ಸಲ ಒಂದು ಪ್ರೀತಿಯ ವಿಷಯ ಇರ್ಬೋದು ಅಥವಾ ಸಂಬಂಧದಲ್ಲಿ ಬರುವಂತಹ ಪ್ರೇಮ ಅಥವಾ ಒಂದು ಮುಕ್ತವಾದಂತಹ ಭಾವನೆ ಇದೆಯಲ್ಲ, ಆ ಭಾವನೆಯನ್ನು ಗಟ್ಟಿಗೊಳಿಸೋದಕ್ಕೆ ಮಹತ್ತರವಾದಂತಹ ಒಂದು ಸಾಧನ ಅಂತ ಹೇಳ್ಬೋದು. ಅವತ್ತು ಪತ್ರಗಳ ಮೂಲಕವಾಗಿ ನಾವು ಬರಿತಾ ಇದ್ವಿ, ಸಂಬಂಧವನ್ನು ಉಳಿಸ್ಕೊಳ್ತಾ ಇದ್ವಿ, ಯೋಗಕ್ಷೇಮವನ್ನು ಪತ್ರಗಳ ಮೂಲಕವಾಗಿ. ಹೌದು, ಪತ್ರಗಳ ಮೂಲಕವಾಗಿ ಯೋಗಕ್ಷೇಮವನ್ನು ಕೇಳ್ತಾ ನಾವು ಕಾಯುವಿಕೆ ಅಂದರೆ ಪತ್ರ ನಮಗೆ ಬರಿಬೇಕು, ಬರೆದು ಅದನ್ನ ಬೇರೆಯವರಿಗೆ ಕಳಿಸ್ಬೇಕು, ಬೇರೆಯವರಿಗೆ ನಾವು ಕಳಿಸಿದಂತಹ ಪತ್ರವು ತಲುಪಬೇಕು ಅಂದರೆ ಖಂಡಿತವಾಗೂ ಕೂಡ ಕಾಯಬೇಕಾಗ್ತಾಯಿತ್ತು. ಅಷ್ಟೇ ಅಲ್ಲ, ಅವರಿಂದ ಪ್ರತಿಕ್ರಿಯೆ ಬರಬೇಕು ಅಂದರೂ ಕೂಡ ಮತ್ತೆ ಕಾಯುವಿಕೆ. ಹೀಗೆ ಕಾಯುವಿಕೆಯಲ್ಲೇ ಪ್ರೀತಿ ಕರಗ್ತಾ ಇತ್ತು ಪತ್ರದ ಯುಗದಲ್ಲಿ. ಇವತ್ತು ಸಂಪರ್ಕ ಏನೋ ಹೆಚ್ಚಾಗಿದೆ, ಮೊಬೈಲ್ ಫೋನ್ಗಳು ಕೈಯಲ್ಲಿ ಬಂದಿದೆ, ಕ್ಷಣಾರ್ಧದಲ್ಲಿ ನಾವು ನಮ್ಮ ಭಾವನೆಗಳನ್ನು ಇತರರ ಜೊತೆಗೆ ವಿನಿಮಯ ಮಾಡಿಕೊಳ್ಬೋದು ಅಥವಾ ಅವರ ಭಾವನೆಗೆ ನಾವು ಕಿವಿ ಆಗಬಹುದು ಕೂಡ. ಆದರೆ ಸಂಬಂಧಕ್ಕೆ ಆಸ್ಪದ ಇಲ್ಲ ಇವತ್ತಿನ ತಂತ್ರಜ್ಞಾನದ ಒಂದು ಯುಗದಲ್ಲಿ.

ಅವತ್ತು ನಾವು ಬರಿತಾ ಇದ್ದಂತಹ ಪತ್ರಗಳನ್ನು ಗಮನಿಸಿ ಒಂದ್ಸಲ ನೆನಪು ಮಾಡಿಕೊಡಿ, ಗೊತ್ತಾಗುತ್ತೆ. ಹಳದಿ ಪೋಸ್ಟ್ ಕಾರ್ಡ್ ಜೊತೆಗೆ ಇನ್ಲ್ಯಾಂಡ್ ಲೆಟ್ರಲ್ಲಿ ನಾವು ಬರಿತಾ ಇದ್ವಲ್ಲ, ಅಲ್ಲಿ ಕೇವಲ ಅಕ್ಷರಗಳು ಇರ್ತಾ ಇರಲಿಲ್ಲ, ಬದಲಾಗಿ ಬರಿತಾ ಇದ್ದಂತಹ ನಮ್ಮೆಲ್ಲರ ಹೃದಯದ ಮಿಡಿತಗಳೇ ಇರ್ತಾ ಇದ್ವು. ಪತ್ರವನ್ನು ಪೋಸ್ಟ್ ಬಾಕ್ಸ್ಗೆ ಹಾಕಿ ಅದು ತಲುಪಿ ಅಲ್ಲಿಂದ ಉತ್ತರ ಬರಿಬೇಕು, ಮರು ಉತ್ತರ ನಾವು ಪಡಿಬೇಕು ಅಂತಂದರೆ ಹೌದು, ಖಂಡಿತವಾಗೂ ಕೂಡ ವಾರಗಟ್ಟಲೆ, ಕನಿಷ್ಠ ಅಂದರೆ ವಾರಗಟ್ಟಲೆ ನಾವು ಕಾಯಬೇಕಾಗಿತ್ತು. ಕಾಯುವಿಕೆಯಲ್ಲೂ ಕೂಡ ಒಂದು ಅದ್ಭುತವಾದಂತಹ ಆಪ್ತತೆ ಇತ್ತು, ತಳಮಳ ಖಂಡಿತವಾಗೂ ಕೂಡ ಇರ್ತಾ ಇತ್ತು. ಆದರೆ ಇವತ್ತು ನೋಡಿ, ಮೊಬೈಲ್ ಫೋನ್ ಕೈಯಲ್ಲೇ ಇದೆ, ಇಂಟರ್ನೆಟ್ ಯುಗ ಇದು. ನಾವು ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಮಗೆ ಬೇಕಾದವರು ಇರಲಿ, ಅವ್ರನ್ನ ಕ್ಷಣಾರ್ಧದಲ್ಲಿ ನಾವು ಟೆಕ್ಸ್ಟ್ ಮೆಸೇಜ್ ಮೂಲಕವಾಗಿ ಸಂಪರ್ಕಿಸಬಹುದು. ಇದು ಪತ್ರಕ್ಕೆ ಸಮಾನ ಅಂದ್ಕೊಂಡ್ರೆ ಖಂಡಿತ ತಪ್ಪು. ಯಾಕೆಂದರೆ ಪತ್ರದಲ್ಲಿ ನಾವು ಬರಿತಾ ಇದ್ದಂತಹ ಪತ್ರದಲ್ಲಿ ಭಾವನೆಗಳ ಒಂದು ದೊಡ್ಡ ಒಂದು ಗುಂಚವೇ ಇರ್ತಾ ಇತ್ತು. ಆದರೆ ಟೆಕ್ಸ್ಟ್ ಮೆಸೇಜ್ಗಳಲ್ಲಿ ಹಾಗಲ್ಲ. ಹೇಗೆ ಅಂತಂದರೆ, ಇದು ಜೀವಂತಿಕೆ ಅನ್ನೋದು ಇದರಲ್ಲಿ ಇಲ್ಲವೇ ಇಲ್ಲ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಈ ಸಂಪರ್ಕದಲ್ಲಿ ಜೀವ ಖಂಡಿತವಾಗೂ ಕೂಡ ಇಲ್ಲ. ಟೆಕ್ಸ್ಚುವಲ್ ಮೆಸೇಜ್ಗಳು ಇವತ್ತು ಕ್ಷಣಾರ್ಧದಲ್ಲಿ ಸಂಪರ್ಕ ಸಾಧನವಾಗಿ ಮಾರ್ಪಟ್ಟಿದ್ದಾವೆ. ವಿಶೇಷತಃ ಯುವ ಜನರೆಲ್ಲ ಕೂಡ ತಮಗೆ ಆಪ್ತರಲ್ಲಿ ಅಥವಾ ತಮಗೆ ಇಷ್ಟವಾಗುವಂತಹ ಜನರಲ್ಲಿ ಟೆಕ್ಸ್ಟ್ ಮಾಡುವುದರ ಮೂಲಕವಾಗಿ, ಅದಕ್ಕೂ ಕೂಡ ಡಿ ಎಂ ಅಂತ, ಡೈರೆಕ್ಟ್ ಟು ಏನು ಮೆಸೇಜ್ ಅಂತ ಹೇಳಿ, ನೇರವಾಗಿ ಸಂಪರ್ಕ ಮಾಡೋದಕ್ಕೆ ಎಲ್ಲ ರೀತಿಯಿಂದ ಅವಕಾಶ ಇದೆ ಇವತ್ತಿನ ತಂತ್ರಜ್ಞಾನದ ಯುಗದಲ್ಲಿ. ಆದರೆ ಪತ್ರಗಳು ಯಾವ ರೀತಿಯಲ್ಲಿ ಒಕ್ಕಣೆಯನ್ನು ಹೊಂದುತ್ತಾ ಇದ್ವು, ಆ ಒಕ್ಕಣೆಗಳು ಯಾವ ರೀತಿಯಾದಂತಹ ಒಂದು ಗೌರವಯುತವಾದಂತಹ ಭಾವನೆಯನ್ನು ಬಿಂಬಿಸ್ತಾ ಇದ್ವು, ಅದು ಇಂದಿನ ಟೆಕ್ಸ್ಟ್ ಮೆಸೇಜಸ್ಗಳಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲ. ಬನ್ನಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ, ಟೆಲಿಫೋನ್ ಗೆಳತಿ. ಹೌದು, ಇವತ್ತು ತಂತ್ರಜ್ಞಾನ ಬದಲಾಗ್ತಾ ಇದ್ದ ಹಾಗೆ ನಮ್ಮ ಪತ್ರ ಹೋಗಿ ಟೆಲಿಫೋನ್ ಬಂದಿದೆ. ಪತ್ರದ ಗೆಳತಿಯನ್ನು ಉದ್ದೇಶಿಸಿ ನಾವು ಕಾಯೋದು ಕಾಲ ಮುಗಿದೋಗಿದೆ, ಟೆಲಿಫೋನ್ ಗೆಳತಿ ಆಗಿಬಿಟ್ಟಿದ್ದಾಳೆ ಈಗ. ಕುಶಲವೇ ಕ್ಷೇಮವೇ ಈ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆಯೂ ಕೂಡ ಇದೆ, ಟೆಲಿಫೋನ್ ಗೆಳತಿ. ಕೆ ಕಲ್ಯಾಣ್ ಈ ಗೀತೆಯನ್ನು ಬರೆದಿದ್ದಾರೆ ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ.

ಹಿಂದೆಲ್ಲ ಹಬ್ಬಗಳು ಬಂದರೆ ಸಾಕು, ನಾವು ಶುಭಾಶಯವನ್ನು ಕೋರ್ತಾ ಇದ್ವಿ ಪತ್ರ ಬರೆದು ಅಥವಾ ಗ್ರೀಟಿಂಗ್ ಕಾರ್ಡ್ಗಳ ಮೂಲಕವಾಗಿ. ಇವತ್ತು ಎಷ್ಟು ಯಾಂತ್ರಿಕೃತವಾಗಿದೆ ಅಂತಂದರೆ, ಇವತ್ತು ಹಬ್ಬಗಳು ಬಂದಾಗ ಟೆಕ್ಸ್ಟ್ ಮೆಸೇಜ್ಗಳ ಮೂಲಕವಾಗಿ ನಾವು ಶುಭಾಶಯ ಕೋರ್ತೀವಿ. ಆದರೆ ಆ ಶುಭಾಶಯಗಳಲ್ಲಿ ಯಾವುದೇ ಜೀವಂತಿಕೆ ಇಲ್ಲ ಅನ್ನೋದು ಅಷ್ಟೇ ಸತ್ಯ. ಇವೆಲ್ಲವೂ ಕೂಡ ಯಾಂತ್ರೀಕೃತವಾಗಿಬಿಟ್ಟಿದೆ. ಕಾರಣ ಇಷ್ಟೇ, ಬೆಳಗಿಂದ ರಾತ್ರಿವರೆಗೆ ಹಣ, ಕೆಲಸ, ವೃತ್ತಿ ಜೀವನ ಹೀಗೆ ಓಡಾಡ್ತಾ ಇರುವಂತಹ ನಮ್ಮೆಲ್ಲರಿಗೆ ಪಕ್ಕದಲ್ಲೇ ಇರುವವರ ಕಷ್ಟ ಕೇಳೋದಕ್ಕೆ ಖಂಡಿತ ಸಮಯ ಇಲ್ಲ. ನಮ್ಮದೇ ಆದಂತಹ ಒಂದು ವರ್ಚುವಲ್ ಪ್ರಪಂಚದಲ್ಲಿ ನಾವೆಲ್ಲ ಕೂಡ ಮುಳುಗಿ ಹೋಗಿಬಿಟ್ಟಿದ್ದೇವೆ. ಇನ್ನೊಂದು ಬಹಳ ಮುಖ್ಯವಾದಂತಹ ಕಾರಣ ಏನಂತಂದರೆ, ಇವತ್ತು ವಿಭಕ್ತ ಕುಟುಂಬಗಳೇ ಎಲ್ಲ ಕಡೆ ಆಗಿಬಿಟ್ಟಿದೆ. ಹಿಂದೆಲ್ಲ ಕೂಡ ಹಳ್ಳಿಗಳಲ್ಲಿ ಅಥವಾ ನಗರ ಪ್ರದೇಶದಲ್ಲೂ ಕೂಡ ಅವಿಭಕ್ತ ಕುಟುಂಬ ಅಂದರೆ ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡ ತಾತ, ಚಿಕ್ಕ ತಾತ, ಹೀಗೆ ಅವರು, ಅವರ ಮಕ್ಕಳು ಇವೆಲ್ಲ ಕೂಡ ಒಟ್ಟೊಟ್ಟಿಗೆ ಇರ್ತಾ ಇದ್ರು. ಒಂದು ಮನೆಯಲ್ಲಿ ಕನಿಷ್ಠ ಅಂದರೂ 20-25 ಜನ ಇರ್ತಾ ಇದ್ದಂತಹ ಕಾಲವೂ ಕೂಡ ನಮ್ಮಲ್ಲಿ ಇತ್ತು. ಆದರೆ ಇವತ್ತೆಲ್ಲ ಕೂಡ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಅನ್ಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಪರಸ್ಪರರಲ್ಲಿ ನಾವು ವಿಚಾರಿಸ್ಕೊಳ್ಳುವಂಥದ್ದಿರ್ಬೋದು, ಅವರ ಬಗ್ಗೆ ಕಾಳಜಿಯನ್ನು ವಹಿಸುವಂಥದ್ದೆಲ್ಲ ಕೂಡ ಸಹಜವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇನ್ನು ಮೊಬೈಲ್ ಫೋನ್ ಅಂತೂ ಬಹಳ ದೊಡ್ಡ ಮುಖ್ಯ ಕಾರಣ ಇದು ಸ್ಕ್ರೀನ್ ಅಡಿಕ್ಷನ್. ಇವತ್ತಿನ ಯುವಜನರು ಸ್ಕ್ರೀನ್ ಅಡಿಕ್ಷನ್ಗೆ ತುತ್ತಾಗಿದ್ದಾರೆ. ಮುಖಾಮುಖಿ ಕೂತು ಮಾತನಾಡೋದಕ್ಕೆ ಯುವಜನರಂತೂ ಸಿಗ್ತಾನೇ ಇಲ್ಲ. ಜೊತೆಗೆ ಮನುಷ್ಯರಲ್ಲಿ ವಿಶ್ವಾಸವೂ ಕೂಡ ಕಡಿಮೆ ಆಗ್ತಾ ಇದೆ ಈ ಯಾಂತ್ರೀಕೃತವಾಗಿ.

ಆಗಿರುವಂತಹ ಬದುಕಲ್ಲಿ ಯಾರಾದರೂ ನಮ್ಮ ಬಗ್ಗೆ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ರೆ ನಾವು ಸಹಜವಾಗಿ ಅವ್ರನ್ನ ನಂಬಿ ಬಿಡೋದಿಲ್ಲ, ಬದಲಾಗಿ ಅನುಮಾನದಿಂದ ನೋಡ್ತಾ ಇದ್ದೀವಿ. ಇವರಿಗೆ ನಮ್ಮಿಂದ ಏನೋ ಕೆಲಸ ಆಗಬೇಕಾಗಿದೆ, ಹಾಗಾಗಿ ಇವರು ನಮ್ಮನ್ನು ಪುಸ್ತಾಯಿಸ್ತಾ ಇದ್ದಾರೆ, ಪೂಸಿ ಹೊಡಿತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಯೋಗಕ್ಷೇಮ ವಿಚಾರಿಸೋದಕ್ಕೂ ಇಂದಿನ ಕಾಲದಲ್ಲಿ ಬೆಲೆ ಇಲ್ಲದ ಹಾಗಾಗಿದೆ. ಅವತ್ತು ಸೌಲಭ್ಯ ಇಲ್ಲದೆ ಇದ್ರೂ ಕೂಡ ಸಂಬಂಧದಲ್ಲಿ ಗಟ್ಟಿತನ ಇತ್ತು. ಇವತ್ತು ಸೌಲಭ್ಯ ಎಲ್ಲವೂ ಕೂಡ ಇದೆ, ಆದರೆ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದಕ್ಕೆ ನಮಗೆ ಮನಸ್ಸೇ ಇಲ್ಲದಂತಾಗಿದೆ. ಹಾಗೆ ಮಾಡಿಬಿಟ್ಟಿದೆ ಇವತ್ತಿನ ನಮ್ಮ ಕೈಯಲ್ಲಿರುವಂತಹ ತಂತ್ರಜ್ಞಾನ. ಬನ್ನಿ ಈಗ ಒಂದು ಗೀತೆಯನ್ನು ಕೇಳೋಣ. ಅದೇ ಭೂಮಿ ಅದೇ ಬಾನು ಈ ಪಯಣ ನೂತನ. ಈ ಗೀತೆ ಈ ಬಂಧನ ಚಿತ್ರದಿಂದ ಆದದ್ದು. ಜಯಂತ್ ಕೈಕಿಣಿ ಗೀತೆಯನ್ನು ಬರೆದಿದ್ದಾರೆ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಲ ಧ್ವನಿಗಳು, ಮನೋಮೂರ್ತಿಯವರ ಸಂಗೀತ.

0: ಸ್ನೇಹಿತರೆ, ನಮ್ಮೊಳಗಿರುವಂತಹ ಅಹಂ, ಉದಾಸೀನತೆ ಇರ್ಬೋದು, ಅಸೂಯೆ ಇರ್ಬೋದು, ಇವೆಲ್ಲವನ್ನು ನಾವು ದೂರ ಮಾಡೋಣ. ಬದಲಾವಣೆ ಅನ್ನೋದು ನಮ್ಮಿಂದಲೇ ಆಗಬೇಕು, ನಮ್ಮ ಮನಸ್ಸಿನಿಂದಲೇ ಆಗಬೇಕು. ಹೌದು, ಹೀಗೊಂದು ಸಂಕಲ್ಪವನ್ನು ತೊಟ್ಟು ನಾವು ದಿನವನ್ನು ಆರಂಭಿಸಿದರೆ ಖಂಡಿತವಾಗೂ ಕೂಡ ಮನಸ್ಸಿನ ಕಲ್ಮಶವೆಲ್ಲ ಕೂಡ ನಾವು ತೊಳೆದು ಹಾಕಿ ಹೊಸದೊಂದು ಬಾಂಧವ್ಯಕ್ಕೆ ಮುನ್ನಡಿ ಇಡಬಹುದು. ಯೋಗಕ್ಷೇಮ ಅನ್ನೋದು ಬಹಳ ಮುಖ್ಯ. ಇದುವರೆಗೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಗಳೆಯ ಗಣಪತಿ ಆರ್. ಚಿತ್ರಗೀತೆಗಳನ್ನು ಆಧರಿಸಿದ ಸಿರಿಗಂಧ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 8:45. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಮಸ್ಕಾರ, ಆಕಾಶವಾಣಿ.

0: ಇನ್ನೀಗ ಕೇಳಿ ಶಂಕೆ ಎಂಬ ಬೆಂಕಿ ಸೋಕಿ. ಇದು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರ ಕವಿತೆ.
1: ಶಂಕೆ

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎಂ ಲಕ್ಷ್ಮೀಕಾಂತ್ ಅವರು ಹಾಡಿರುವಂತಹ ಗೀತೆಗಳನ್ನ ನೀವು ಕೇಳ್ತಾ ಇದ್ದೀರಿ. ಬನ್ನಿ ಮುಂದಿನ ಗೀತೆನ ಕೇಳೋಣ. ನಗುವಾಗ ನಕ್ಕು ಅಳುವಾಗ ಅತ್ತು, ಇದು ಕೆ ಎಸ್ ನರಸಿಂಹ ಸ್ವಾಮಿಯವರ ಸಾಲು. ಈ ಗೀತೆನ ಇದೀಗ ಕೇಳೋಣ.

0: ಇದುವರೆಗೆ ಎಂ ಲಕ್ಷ್ಮೀಕಾಂತ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದರೆ. ಆಕಾಶವಾಣಿ ಬೆಂಗಳೂರು, ಸಮಯ 9:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಮಂಥನ್ ಮನಿ ಟಾಕ್ ಈ ಎರಡು ಕಾರ್ಯಕ್ರಮಗಳನ್ನು ಕೇಳ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashvani. In the program Money Talk, now we bring you a discussion on National Investment and Infrastructure Fund. The participants are Shubhamoy Bhattacharji, Economic Analyst, and Rajesh Lake, Anchor.
2: Hello and welcome to Money Talk, the program where we decode the policy decisions that shape India's economic future. I'm your host, Rajesh Lake. In a significant move aimed at deepening infrastructure financing in the country, the Union Cabinet has approved an additional investment commitment of rupees 30,000 crore.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ಪುಷ್ಪ ಕಾಶಿನಾಥ್ ಅವರಿಂದ ವೀಣಾವಾದನ. ಪಕ್ಕವಾದದಲ್ಲಿ ಮೃದಂಗ ನುಡಿಸಲಿದ್ದಾರೆ ಅನಿರುದ್ಧ್ ಎಸ್ ಭಟ್, ಹಾಗೂ ಮೋರ್ಸಿಂಗ್ ನುಡಿಸಲಿದ್ದಾರೆ ಜಿ ಲಕ್ಷ್ಮೀನಾರಾಯಣ. ಕೇಳಿ ಶಂಕರಿ ನಿನ್ನೆ ಪಂತು ವರಾಳಿರಾಗ ಮಿಶ್ರ ಚಾಪು ತಾಳದಲ್ಲಿರುವ ಮೈಸೂರು ವಾಸುದೇವಾಚಾರ್ಯರ ಕೃತಿ.

0: ಹನ್ನೊಂದು ಗಂಟೆಗೆ. ಆದರೆ ಒಂದೇ ಒಂದು ಆಸೆ ಇದೆ, ಅದೇ ಹುಟ್ಟಿದ ಊರ ನೋಡಿ ಬರುವ ಆಸೆ. ಎಂದು ಈಡೇರುತ್ತದೋ ತಿಳಿಯದು, ಅದುವರೆಗೆ ತಾನಿರುತ್ತೇನೋ ಇಲ್ಲವೋ ಅದೂ ತಿಳಿಯದು. ನೋಡು, ಎಲ್ಲವನ್ನೂ ನಿನ್ನೊಡನೆ ಹಂಚಿಕೊಳ್ಳಬೇಕೆಂಬ ಆಸೆ ಇದೆ.
1: ತಪ್ಪದೆ ಕೇಳಿ ನಾಳೆ ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.
2: ಈಗ ಕೇಳಿ ವಿಷ್ಣು ಚಿತ್ರಕ್ಕಾಗಿ ರಂಜಿತ್ ಮತ್ತು ರವಿಶಂಕರ್ ಹಾಡಿರುವ ನಗಂತ್ ಜೋಶಿ ಅವರ ಗೀತೆಯನ್ನು ಸಂಗೀತ ಕೃಪಾಕರ್

ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ತೊಂದರೆಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸೌರಭ ಭಟ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8

0: ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಪ್ರೇಮ್ ಜಿ ಅಮರನ್ ಅವರ ಸಂಗೀತವಿದೆ. ಚಿತ್ರ ನನ್ನುಸಿರೇ.

ಶಾನ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಕಾರ್ತಿಕ್ ಚಿತ್ರದ ಗೀತೆ. ಹೃದಯ ಶಿವ ಅವರ ಈ ಗೀತೆಗೆ ಜಾನ್ ವಿ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಮುಂದಿನ ಗೀತೆ ಗನ್ ಚಿತ್ರದ್ದು. ಗಾಯಕ ಜೋಡಿ ರಂಜಿತ್ ಮತ್ತು ಚಿನ್ಮಯಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ರೋನಿ ರಾಫೆಲ್ ಅವರ ಸಂಗೀತವಿದೆ.

ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಮಿಸ್ಟರ್ ಪ್ರೇಮಿ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಈ ಗೀತೆಗೆ ಎಸ್ ಬಿ ಚಂದ್ರಕಾಂತ್ ಅವರ ಸಂಗೀತವಿದೆ.

ಪ್ರಿಯ ಕೇಳುಗರೆ, ನಮ್ಮ ನಾಳೆಯ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ವಂದನ, 6:30 ಚಿಂತನ, ಸಿ ಕೆ ಮಂಜುನಾಥ್ ಅವರಿಂದ 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು, ರೈತರಿಗೆ ಸಲಹೆ 6:50, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಚಿತ್ರಗೀತೆಗಳ ರಾಗರಂಜನಿ 7:45, 8:30 ಕಾವ್ಯಯಾನ ಕಾರ್ಯಕ್ರಮದ 64ನೇ ಭಾಗ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಮೇಧ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. 8:45 ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ದುರ್ಗಾಪ್ರಸಾದ್ MR ಅವರೊಂದಿಗೆ ಸಂದರ್ಶನ. 9:00 ಸುಗಮ ಸಂಗೀತ ಕಾರ್ಯಕ್ರಮ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:15 ಚಿತ್ರಗೀತೆಗಳು. 9:30 ನಯೇ ತರಾನೆ, ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಬೆಳಿಗ್ಗೆ 10 ಗಂಟೆಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 11:00 ವನಿತಾವಾಣಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿಯ ಓದು. 11:30 ಶಾಸ್ತ್ರೀಯ ಸಂಗೀತ ಚಿಂತಲಪಲ್ಲಿ ರಾಮಚಂದ್ರರಾವ್ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಭಾಷಣ. ಜನರಕ್ಷಕರಿಗೊಂದು ನಮನ. 12:35 ಆರೋಗ್ಯ ಕಾರ್ಯಕ್ರಮ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ. ಈ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ. ಬಳಿಕ ಹಿರಿಯರಲ್ಲಿ ಮೂಳೆ ಸವೆತ, ಈ ಕುರಿತು ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನವಿದೆ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿ ಪಥ, ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ಮೂಡಿಬರಲಿದೆ. 1:20 ಸ್ವರಮಾಧುರ್ಯ, ಬಿಆರ್ ಛಾಯಾ ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ನಾಳೆ ಸಂಜೆಯ ಪ್ರಸಾರದಲ್ಲಿ 5:00 ಕಾನೂನು ಸಲಹೆ ಕಾರ್ಯಕ್ರಮದ 37ನೇ ಸಂಚಿಕೆ ಪ್ರಸಾರವಾಗಲಿದೆ. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಈ ಕುರಿತು ಮಂಗಳೂರಿನ ವಕೀಲರು ಮತ್ತು ನೋಟರಿಯಾಗಿರುವ ಇಸ್ಮಾಯಿಲ್ ಎಸ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ಈಗ ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashvani. The news read by Kiran Jha. Prime Minister Narendra Modi today had a telephonic conversation with the Iranian President Dr. Masoud Pezeshkian. During the talks, President Pezeshkian briefed Mr. Modi on the recent developments in West Asia and the way forward. The Prime Minister welcomed the understanding reached and reiterated India's consistent position that all issues must be resolved through dialogue and diplomacy. Mr. Modi reiterated the need for continued efforts to ensure lasting peace and stability in the region and for safeguarding freedom of navigation and commerce. Prime Minister Narendra Modi today interacted with the various secretaries to several ministries at Seva Teerth in New Delhi. The discussion focused on two key themes. The first was deregulation and other reforms for ease of doing business and ease of living, while the second was promoting Atmanirbharta. During the meeting, the Prime Minister stressed the importance of adopting a whole-of-government approach and breaking departmental silos. Highlighting the importance of integrated planning and coordination, Mr. Modi encouraged wider utilization of the PM Gati Shakti as an effective platform for interdepartmental coordination and informed decision making. He exhorted the secretaries to focus on the tangible impact of schemes on the lives of people. The Viksit Bharat Guarantee for Rozgar and Ajivika Mission Grameen, VBG Ramji Act 2025 will come into force across rural India with effect from tomorrow, on the eve of the nationwide rollout of VBG Ramji Act 2025. Union Minister of Rural Development Shivraj Singh Chauhan said that no eligible rural worker should remain without work even for a single day. Mr. Chauhan said the government, in close coordination with the states and union territories, has completed all administrative, financial and technical preparations to ensure a seamless transition to the new framework. He added that the enhanced guarantee of the 125 days of wage employment will strengthen rural livelihoods, create durable community assets and accelerate the vision of Viksit Bharat. President Draupadi Murmu has called upon students to use education as a means to build an economy.